ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್. ಕೇಳುಗರೆ, ಇಂದು ಬುಧವಾರ, 2026 ಇಸ್ವಿಯ ಮೇ ತಿಂಗಳ 13 ತಾರೀಕು. ರಾಷ್ಟ್ರೀಯ ಪಂಚಾಂಗ 1947 ಶಕವರ್ಷದ ವೈಶಾಖ ಮಾಸದ 23 ದಿನ. ಆತ್ಮೀಯ ಕೇಳುಗರಿಗೆಲ್ಲ ಸರೋಜಾ ಗೋನ್ವಾರ್ ತಿಳಿಸುವ ಶುಭ ಮುಂಜಾನೆಯ ನಮಸ್ಕಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ 10 ನಿಮಿಷಕ್ಕೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6 ಗಂಟೆ 30 ನಿಮಿಷಕ್ಕೆ ಚಿಂತನ. ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ ಪ್ರಸಾರವಾಗಲಿದೆ. 6 ಗಂಟೆ 35 ನಿಮಿಷಕ್ಕೆ ದೇಶಭಕ್ತಿ ಗೀತೆ, ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ವೃಂದಗಾನದಲ್ಲಿ. 6 ಗಂಟೆ 40 ನಿಮಿಷಕ್ಕೆ ರೈತರಿಗೆ ಸಲಹೆ, ಅಮರೇಶ್ ಆಶಿಹಾಳ್ ಅವರಿಂದ. 6 ಗಂಟೆ 45 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ, ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧನದ ಸರಣಿ ಕಾರ್ಯಕ್ರಮ, ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿ ಎಂ ಶರವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಮತ್ತು ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. ಏಳು ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು, 8 ಗಂಟೆ 30 ನಿಮಿಷಕ್ಕೆ ಕರ್ನಾಟಕ ರಾಜ್ಯ ಮಾಹಿತಿ

0: ಮಾಹಿತಿ ಆಯೋಗದ ಮಹತ್ವ ಕುರಿತು ಕರ್ನಾಟಕ ರಾಜ್ಯದ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಮಾಹಿತಿ ಆಯುಕ್ತರಾದ ಬಿ ವೆಂಕಟ್ ಸಿಂಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 8:45 ವಚನಗಾಯನ, 9:05 ಭಾವಗೀತೆಗಳು, 9:30 ಚಿತ್ರಗೀತೆಗಳು, 12:05 ವನಿತಾ ವಿಹಾರ. ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮ. ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಮಧುಸೂದನ ಬಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಹಾಶಿಯಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HR ಕೇಶವಮೂರ್ತಿ. ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಪ್ರಸ್ತುತಿ ಡಾಕ್ಟರ್ AS ಶಂಕರ್ ನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಸಂಧ್ಯಾ ಜವಳಿ. ನಿಲಯದ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಣ್ಣಿನ ವ್ಯಾಪಾರಿ ನರಸಪ್ಪ. ಪ್ರಸ್ತುತಿ ಸಮತಾ ಕುಮಾರಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ಗ್ರಾಮದರ್ಶಿ ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ಪರಿಚಯ. ಪ್ರಸ್ತುತಿ ವೀರೇಶ್ ಕೆ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ. ಕೃಷಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ಅವುಗಳ ಪಾತ್ರ ಕುರಿತು ಡಾಕ್ಟರ್ ಮಹದೇವಸ್ವಾಮಿ ಅವರೊಂದಿಗೆ ಸಂದರ್ಶನ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಅತ್ತನೂರು ಗ್ರಾಮದ ಭೀಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತ ಕಾರ್ಯಕ್ರಮ, ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳು. ಸ್ಪಾಟ್ಲೈಟ್ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. 9:30 ಕ್ರೀಡಾಲೋಕ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನದ ಧ್ವನಿಮುದ್ರಿಕೆ ಕೇಳುವಿರಿ. 10:30 ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. The Central Bureau of Investigation, CBI, has registered a case in connection with an alleged paper leak in the conduct of the National Eligibility Cum Entrance Test on NEET UG 2026. The agency has registered the case based on a written complaint received from Department of Higher Education, Ministry of Education. The agency stated that special CBI teams have been formed and dispatched to various locations for investigation in the matter. The NEET UG 2026 examination was conducted by the National Testing Agency on 3rd of this month. In this case, Special Operations Group of the Rajasthan Police has so far detained 15 people. The Special Operations Group yesterday detained an alleged mastermind identified as Manish from Jaipur. Nashik Police have also detained a man in connection with the NEET paper leak case. CBI has now taken his custody. In Tamil Nadu, the TVK government is scheduled to prove its majority in the assembly today. Chief Minister C. Joseph Vijay has been holding meetings with leaders of supporting parties to consolidate support ahead of the floor test. Along with the backing from allies, the TVK government has secured the support from the breakaway faction of AIADMK and the lone MLA of AMMK, S. Kamaraj. The TVK now has support of around 150 MLAs in the assembly. Meanwhile, in a dramatic turn of events in the political situation in Tamil Nadu yesterday, the AIADMK split into two groups over extending support to the government. The faction, led by former Chief Minister and Party General Secretary

ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿ ಬರಲಿದೆ ಚಿಂತನ.

0: ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ.
1: ಮಾನವರಲ್ಲಿ ಪರಸ್ಪರ ಪ್ರೀತಿ ಸಹಜ ಧರ್ಮವಾಗಿದೆ, ದ್ವೇಷ ಆಕಸ್ಮಿಕವಾಗಿದೆ. ಆಕಸ್ಮಿಕತೆ ಮುಂದುವರೆದರೆ ದ್ವೇಷಾಸೂಯೆ ಸ್ಫೋಟವಾಗುವುದು. ಮಳೆ ಸಹಜ ಧರ್ಮ, ಗುಡುಗು ಸಿಡಿಲು ಆಕಸ್ಮಿಕ. ಗುಡುಗು ಸಿಡಿಲು ಮುಂದುವರೆದರೆ ಸಾವು ನೋವು ಖಚಿತ. ದ್ವೇಷಕ್ಕೆ ಕೋಪವೇ ಕಾರಣವಾಗಿದೆ. ಕೋಪ ಹಿಡಿತಕ್ಕೆ ಸಿಗದಾಗ ದ್ವೇಷಾಗ್ನಿ ಹೊತ್ತಿ ಉರಿಯುವುದು. ದ್ವೇಷ ಅಸೂಯೆ ಅವಳಿ ಜವಳಿಗಳು ಇದ್ದಂತೆ, ಅದು ಕಾಮಾಲೆ ರೋಗವಾಗಿದೆ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿಯಾಗಿ ಕಾಣುವಂತೆ ಕೋಪಿಗಳಿಗೆ ನಡೆದಿದ್ದೆಲ್ಲ ತಪ್ಪಾಗಿಯೇ ಕಾಣುತ್ತದೆ. ಕಾರಣ, ಕೋಪ ನಿರ್ಮೂಲನೆಗೆ ಸಂಯಮ, ತಾಳ್ಮೆ, ಸಹನೆ, ಪ್ರೀತಿ ಅವಶ್ಯವಾಗಿದೆ. ದ್ವೇಷ ಅಸೂಯೆಗಳು ಹಾನಿ ಅಷ್ಟೇ ಅಲ್ಲ, ಪ್ರಗತಿಗೆ ಅಡ್ಡಗಾಲು ಎಂದು ಹೇಳಬಹುದಾಗಿದೆ. ದ್ವೇಷಾಗ್ನಿ ಜ್ವಾಲೆಗೆ ತುತ್ತಾದವರು ಇಲ್ಲಿಯವರೆಗೆ ಯಾರೂ ಗೆದ್ದಿಲ್ಲ, ಸುಖ ಕಂಡಿಲ್ಲ. ಅಷ್ಟೇ ಅಲ್ಲ, ದ್ವೇಷಾಗ್ನಿ ವ್ಯಕ್ತಿ ವ್ಯಕ್ತಿಯಿಂದ ಸಮಾಜ ರಾಷ್ಟ್ರವನ್ನು ಕೂಡ ತಲ್ಲಣಗೊಳಿಸುವುದು. ಕಾರಣ, ಸಂತೋಷಕ್ಕೆ ದ್ವೇಷ ಅಲ್ಲ, ಪರಸ್ಪರ ಪ್ರೀತಿ ಅಗತ್ಯವಾಗಿದೆ. ದ್ವೇಷ ಮೊದಲು ಜನಾಂಗೀಯ ದ್ವೇಷವಾಗಿ, ಅನಂತರ ಧಾರ್ಮಿಕ ದ್ವೇಷವಾಗಿ ಸಮಾಜದ ಶಾಂತಿ ನೆಮ್ಮದಿ ಕಿತ್ತುಕೊಂಡ ಘಟನೆಗಳು ಇತಿಹಾಸದಲ್ಲಿ ಇವೆ. ಎರಡನೇ

0: ಕಲ್ಪಿಕೆಟ್ಟರು ಕಾಣ ಗುಹೇಶ್ವರ. ಅಲ್ಲಮರವಾಣಿಯಂತೆ ಅಹಂಕಾರ ಗುಣಗಳು ಜೀವನ ಹಾಳು ಮಾಡುತ್ತವೆ. ಕೋಪದಿಂದ ತಾಪ, ತಾಪದಿಂದ ದ್ವೇಷ, ದ್ವೇಷದಿಂದ ನಾಶ. ದುರ್ಯೋಧನನ ಪಾಂಡವರಿಗೆ ಸೂಜಿಮನೆಯಷ್ಟು ಜಾಗ ಕೊಡುವುದಿಲ್ಲ ಎಂಬ ದ್ವೇಷ ಸಾವಿಗೆ ಕಾರಣವಾದ ಘಟನೆ ಇದೆ. ಕಾರಣ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು ಎಂಬ ಗಾಂಧೀಜಿಯವರ ತತ್ವ ಸಿದ್ಧಾಂತ ಪ್ರಸ್ತುತ ಅಗತ್ಯವಾಗಿದೆ. ದ್ವೇಷದ ಹಿಂಸಾ ಮಾರ್ಗಕ್ಕಿಂತ ಪ್ರೀತಿ ಅಹಿಂಸಾ ಮಾರ್ಗ ಶ್ರೇಷ್ಠವಾಗಿದೆ. ಕೋಪ ಮೂರ್ಖರ ಲಕ್ಷಣವಾಗಿದೆ. ಕೋಪದಿಂದ ಮೂರುದ್ಧ ಜಾಗಕ್ಕೆ ನೂರುದ್ಧದ ಜಾಗ ಕಳೆದುಕೊಂಡಂತೆ ವ್ಯರ್ಥ. ಶ್ರೀರಾಮಕೃಷ್ಣರ ಹಾವಿನ ಕಥೆಯಂತೆ ತೊಂದರೆಗಳ ಸಂದರ್ಭದಲ್ಲಿ ಹಾವಿನಂತೆ ಬುಸಗುಡಬೇಕೇ ವಿನಃ ಕಚ್ಚಬಾರದು. ಸರ್ವೇ ಜನ ಸುಖಿನೋ ಭವಂತು ಎಂಬ ಪ್ರಾರ್ಥನೆಯಂತೆ ಸರ್ವರು ಸುಖಿಗಳಾಗಲಿ, ಸುರಕ್ಷಿತವಾಗಲಿ, ಯಾರಿಗೂ ದುಃಖ ಬೇಡ ಎಂಬ ಉದಾರ ಭಾವ, ವಸುದೈವ ಕುಟುಂಬಕಂ ಎಂಬ ಭಾವ ಬೆಳೆಸಿಕೊಂಡು ಒಂದೇ ಮಾತರಂ ಗೀತೆಯಂತೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದು ಪ್ರಮುಖವಾಗಿದೆ. ಹಾವಿನ ದ್ವೇಷ 12 ವರ್ಷ ಎಂಬಂತೆ ನಾವು ದ್ವೇಷ ಸಾಧಿಸಲು ಹಾವುಗಳೇ ಅಲ್ಲ ಅಲ್ಲ, ನಾವು ಮಾನವರು. ನಡೆಗಳಲ್ಲಿ ನುಡಿಗಳಲ್ಲಿ ದ್ವೇಷ ಸಲ್ಲದು. ದ್ವೇಷ ಭಾಷಣಗಳಿಂದ ಶಾಂತಿಭಂಗದ ಸಾಧ್ಯತೆಯಿದೆ. ಶಾಸ್ತ್ರ ನಿಂದೆ, ಧರ್ಮ ನಿಂದೆಗಳು ದ್ವೇಷಗಳಾಗಿವೆ. ದೈವಭೇದ ಜೀವಭೇದಗಳು ಸಲ್ಲದು. ದ್ವೇಷ ಎಂಬುದು ಉರಿಯುವ ಕೆಂಡದಂತೆ. ದ್ವೇಷಗಾರರಿಗೆ ದ್ವೇಷದ ಕೆಂಡ ಬಗೆಯಲು ಮೊದಲು ಕೆಂಡವನ್ನು ನಾವು ಹಿಡಿಯಬೇಕು. ಆಗ ಮೊದಲು ನಮ್ಮ ಕೈ ಸುಡುವುದು ಎಂಬುದನ್ನು ಮರೆಯಬಾರದು.
1: ಇದುವರೆಗೆ FS ಕಲ್ಲಪ್ಪನಮಠ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:35. ದೇಶಭಕ್ತಿ ಗೀತೆ ಡಾಕ್ಟರ್ GS ಶಿವರುದ್ರಪ್ಪ ಇವರ ರಚನೆಯನ್ನು ಕೇಳಿ ವೃಂದಗಾನದಲ್ಲಿ.

0: ಇದುವರೆಗೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ವಿರಚಿತ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳಿ ರೈತರಿಗೆ ಸಲಹೆ, ಅಮರೇಶ್ ಆಶಿಹಾಳ್ ಅವರಿಂದ.
1: ಆಕಾಶವಾಣಿ
2: ಸೀಬೆ, ಪೇರಲ, ಗೌವಾ ಅಂತ ಹೇಳಿ ಕರೆಯುತ್ತಿರುವ ಈ ಪೇರಲು ಹಣ್ಣು ಇತ್ತೀಚೆಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಸಮಶೀತೋಷ್ಣ ವಲಯಕ್ಕೆ ಹೆಚ್ಚು ಸೂಕ್ತವಾಗಿರುವಂತಹ ಈ ಬೆಳೆ ಸಿ ಜೀವಸತ್ವ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ. ಜೊತೆಗೆ ಕ್ಯಾಲ್ಸಿಯಂ ಮತ್ತು ರಂಜಕ ಮುಂತಾದ ಖನಿಜಾಂಶಗಳು ಕೂಡ ಈ ಪೇರಲ ಹಣ್ಣಿನಲ್ಲಿ ಇರ್ತದೆ. ಉತ್ತರ ಕರ್ನಾಟಕದಲ್ಲಿ ಈ ಬೆಳೆ ಬಹಳ ಚೆನ್ನಾಗಿ ಬರ್ತದೆ. ಜೂನ್ ಮತ್ತು ಜುಲೈ ತಿಂಗಳು ನಾಟಿ ಮಾಡಲು ಸೂಕ್ತವಾಗಿರ್ತದೆ. ಇದು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಯಾವುದೇ ತರಹದ ಮಣ್ಣಿನಲ್ಲೂ ಕೂಡ ಇದನ್ನು ಬೆಳೆಯಬಹುದು. ಕೆಂಪುಗೂಡು ಮಣ್ಣು ಅತಿ ಸೂಕ್ತವಾಗಿರ್ತದೆ. ನೀರು ನಿಲ್ಲುವಂತಹ ಅಥವಾ ಜಿಗುಟು ಮಣ್ಣು ಈ ಬೆಳೆಯು ಬೆಳೆಯಲು ಸೂಕ್ತ ಇರೋದಿಲ್ಲ. ಒಣ ಪ್ರದೇಶಕ್ಕೆ ಸೂಕ್ತವಾದಂತಹ ಬೆಳೆ ಇದು ಆಗಿರ್ತದೆ. ಸಸಿ ನಾಟಿ ಮಾಡಿದ ಮೊದಲ 3 ವರ್ಷ ಬೇಸಿಗೆ ಕಾಲದಲ್ಲಿ ನೀರನ್ನು ಚೆನ್ನಾಗಿ ಕೊಡಬೇಕಾಗ್ತದೆ. ಈ ಪೇರಲ ಬೆಳೆಯ ಪ್ರಮುಖ ತಳಿಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಅಲಹಾಬಾದ್ ಸಫೇದ್ ಬಿಳಿ ತಿರುಳು ಮತ್ತು ಕಡಿಮೆ ಬೀಜಗಳನ್ನು ಇದು ಹೊಂದಿರ್ತದೆ. ಸರ್ದಾರ್ ಅಥವಾ ಲಕ್ನೋ 49 ಈ ತಳಿಯು ಗಿಡ್ಡದಾಗಿ ಹರಡಿ ಬೆಳೀತದೆ ಮತ್ತು ಹೆಚ್ಚಿನ ಇಳುವರಿಯನ್ನು ಕೂಡ ಇದು ಕೊಡ್ತದೆ. ಬಿಳಿ ತಿರುಳು ಮತ್ತು ಕಡಿಮೆ ಹಾಗೂ ಮೃದುವಾದ ಬೀಜಗಳನ್ನು ಈ ಲಕ್ನೋ 49 ತಳಿ ಹೊಂದಿರ್ತದೆ. ಇನ್ನು ಅರ್ಕ

0: ಮುರ್ದಾಲ ಇದು ಕೂಡ ಬೀಜರಹಿತ ಮತ್ತು ಅಲಹಾಬಾದ್ ಸಫೇದ್ ತಳಿಗಳಿಂದ ಪಡೆದಂತಹ ಸಂಕರಣ ತಳಿ ಆಗಿರುತ್ತದೆ. ಮಧ್ಯಮ ಎತ್ತರವಾಗಿದ್ದು ಹೆಚ್ಚು ಫಸಲು ನೀಡುವಂತಹ ತಳಿ ಇದಾಗಿದ್ದು ಹಣ್ಣುಗಳು ಮಧ್ಯಮ ಗಾತ್ರದಲ್ಲಿ ಹೊಂದಿರುತ್ತದೆ. ತಿರುಳು ಬಿಳುಪಾಗಿರುತ್ತದೆ ಮತ್ತು ಮೃದುವಾದ ಕೆಲವು ಬೀಜಗಳನ್ನು ಇದು ಹೊಂದಿರುತ್ತದೆ. ಅರ್ಕಾ ರಶ್ಮಿ ಇದು ಕೆಂಪು ಬಣ್ಣದ ತಿರುಳನ್ನು ಹೊಂದಿರುತ್ತದೆ. ಇನ್ನೊಂದು ತಳಿ ಹೇಳೋದಾದರೆ ನವಲೂರು, ಇದು ಧಾರವಾಡ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಜನಪ್ರಿಯವಾಗಿರುವಂಥ ತಳಿ, ಹೆಚ್ಚು ರುಚಿಕರ ಆಗಿರ್ತದೆ. ಇನ್ನು ಅರ್ಕಾ ಕಿರಣ ಗುಲಾಬಿ ಬಣ್ಣದ ತಿರುಳು ಹೊಂದಿದ್ದು ಬೀಜಗಳು ತುಂಬ ಮೃದುವಾಗಿರ್ತವೆ. 4x3 meter ಅಂತರದಲ್ಲಿ ಇದನ್ನು ನಾಟಿ ಮಾಡಬಹುದಾದಂತಹ ಒಂದು ಬೆಳೆಯಾಗಿದ್ದು ಈ ತಳಿಯು 2 ವರ್ಷದ ನಂತರ ಇಳುವರಿಯನ್ನು ಕೊಡ್ತದೆ. ಸುಮಾರು 20 ಟನ್ ಎಕರೆಗೆ ಈ ಅರ್ಕಾ ಕಿರಣ ತಳಿ ಕೊಡ್ತದೆ. ಇನ್ನು ತೈವಾನ್ ಪಿಂಕ್ ಗುಲಾಬಿ ಬಣ್ಣದ ತಿರುಳು ಹೊಂದಿರುವಂತಹ ಈ ಹಣ್ಣುಗಳು ಹೆಚ್ಚು ರುಚಿಕರವಾಗಿರುತ್ತದೆ. ಅಧಿಕ ಸಾಂದ್ರತೆ ಬೇಸಾಯಕ್ಕೆ ಹೆಚ್ಚು ಸೂಕ್ತವಾದಂತಹ ಒಂದು ತಳಿ ಆಗಿರ್ತದೆ. ಇನ್ನು ಈ ಪೇರ್ಲೆ ಬೆಳೆಯನ್ನು ನಾಟಿ ಮಾಡುವ ಕುರಿತು ಹೇಳೋದಾದರೆ, ಬೆಳೆ ಪ್ರದೇಶವನ್ನು ಚೆನ್ನಾಗಿ ಉಳುಮೆ ಮಾಡಿ ಸಿದ್ಧಪಡಿಸಿ ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ 90x90x90 cm ಗಾತ್ರದ ಗುಣಿಗಳನ್ನು ತೆಗಿಬೇಕು. ಈ ಗುಣಿಗಳನ್ನು ಮೇಲ್ಮಣ್ಣು ಮತ್ತು ಕಾಂಪೋಸ್ಟ್ ಗೊಬ್ಬರದ ಮಿಶ್ರಣದಿಂದ ತುಂಬಬೇಕು. ಗಿಡಗಳಿಗೆ ಕೋಲಿನ ಆಸರೆ ಕೊಟ್ಟು ಕಟ್ಟಬೇಕು. ಪ್ರತಿ ವರ್ಷ ಗಿಡಕ್ಕೆ 25 kg ಕೊಟ್ಟಿಗೆ ಗೊಬ್ಬರ, 1 ವರ್ಷದ ಸಸಿಗೆ 50, 25, 75 gram ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಕೊಡಬೇಕಾಗ್ತದೆ. ಇನ್ನು ಪೇರಲೆ ಬೆಳೆಗೆ ಬರುವಂತಹ ಪ್ರಮುಖ ಕೀಟಗಳ ಕುರಿತು ಹೇಳೋದಾದರೆ, ಕಜ್ಜಿ ತಿಗಣೆ ಜೊತೆಗೆ ಹಿಟ್ಟು ತಿಗಣೆ, ಹಣ್ಣಿನ ನೊಣ, ಈ ಕೀಟಗಳು ಪ್ರಮುಖವಾಗಿ ಬರುವಂತಾಗಿದ್ದು ಇವುಗಳನ್ನು ಸಮಗ್ರವಾಗಿ ಕೀಟ ನಿರ್ವಹಣೆ ಮೂಲಕ ರೈತ ಬಾಂಧವರು ಮಾಡ್ಕೋಬಹುದು. ಇನ್ನೊಂದು ರೋಗಗಳ ಕುರಿತು ಹೇಳೋದಾದರೆ, ಹಣ್ಣು ಕೊಳೆ ರೋಗ ಜೊತೆ ಅಂತ್ರಾಕ್ನೋಸು, ಇವು ಪ್ರಮುಖವಾಗಿ ಬರುವಂತಹ ರೋಗಗಳಾಗಿದ್ದು ಇದನ್ನು ಕೂಡ ತಜ್ಞ ವೈದ್ಯರಿಂದ ಮಾಹಿತಿಯನ್ನು ಪಡೆದು ಕೀಟ ಮತ್ತು ರೋಗ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿದಲ್ಲಿ ಪೇರಲೆ ಬೆಳೆಯನ್ನು ವೈಜ್ಞಾನಿಕವಾಗಿ ಬೆಳೆದು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಆದ್ದರಿಂದ ರೈತ ಬಾಂಧವರು ಪೇರಲೆ ಬೆಳೆಯಾಗಿರ್ಬೋದು ಅಥವಾ ಬಹುವಾರ್ಷಿಕ ಬೆಳೆಗಳನ್ನು ಬೆಳೆಯುವಂತಾದರೆ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ಅಲ್ಲಿರುವಂತಹ ಒಂದು ಸಹಾಯ ಸೌಲಭ್ಯಗಳಾಗಿರ್ಬೋದು, ಜೊತೆಗೆ ತಳಿಗಳ ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆಯೇ ನಾಟಿ ಮಾಡುವಂತಹ ವಿಧಾನ, ನೀರುಣಿಸುವಂತಹ ಪದ್ಧತಿ, ಜೊತೆಗೆ ಗೊಬ್ಬರವನ್ನು ನೀಡುವಂತಹ ಪ್ರಮಾಣ, ವೈಜ್ಞಾನಿಕವಾಗಿ ಈ ಪೇರಲೆ ಬೆಳೆಯಲ್ಲಿ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಅಥವಾ ತೋಟಗಾರಿಕಾ ತಜ್ಞರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬಹುದು.
1: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ರಾಯಚೂರು.

0: ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು.
1: ಕೇಳಿ ಅರಿವೆಂಬ ಗುರುವಿಗೆ ಶರಣೆಂಬೆ

0: ಸಕಲ ಶರಣರಿಗೂ ಶರಣು ಶರಣಾರ್ಥಿ.
1: ಶರಣು ಶರಣಾರ್ಥಿ.
0: ನಿನ್ನೆಯ ಸಭೆಯಲ್ಲಿ ಉದಕದ ಬಗ್ಗೆ ವಿವರವಾಗಿ ಹೇಳಲಾಯಿತು. ಇವತ್ತು ಕೂಡ ಅದನ್ನೇ ಮುಂದುವರಿಸೋಣ. ಜೀವಜಲದಿಂದಲೇ ಜನ್ಮ ತಳೆದಂಥ ತನು, ಆ ಜೀವಜಲದಿಂದಲೇ ಮನ ಕೂಡ ಜನ್ಮ ತಳೆದು ತನುವನ್ನು ಆವರಿಸಿದೆ. ಅರಿವು ಅನ್ನುವ ಗುರುದೇವ ತನು ಮತ್ತು ಮನಕ್ಕೆ ಜನ್ಮ

0: ಇಲ್ಲಿ ಜಲಭರಿತವಾದ ತನುವಿನಲ್ಲಿಯೇ ತನ್ಮಯ ಆಗಿದ್ದಾನೆ. ತನು ಒಂದೇ ಆಗಿ ಕಂಡರೂ ತನುವಿನಲ್ಲಿ ಅರಿವು ಮತ್ತು ಮನ ಅನ್ನುವಂಥ ಎರಡು ಪಾತ್ರಗಳಿವೆ. ಇವೆರಡೂ ಯಾವ ತನುವಿಗೂ ಕಾಣೋದಿಲ್ಲ, ತನುವಿನ ಅನುಭವಕ್ಕೆ ಮಾತ್ರ ಬರ್ತದೆ. ಅರಿವು ತನುವಿನ ಸಹಜ ಗುಣ. ಗುಣ ಅನ್ನೋದಕ್ಕಿಂತ ಅದನ್ನು ನಿರ್ಗುಣಿ ಅಂತ ಹೇಳಬಹುದು. ಅರಿವಿನಲ್ಲಿ ಯಾವ ಗುಣಗಳೂ ಇಲ್ಲ, ಅದು ಗುಣಾತೀತ. ಹೀಗಾಗಿ ಅರಿವನ್ನು ಪುರಾತನರು ತ್ರಿಗುಣಾತೀತ ಅಂತ ಕರೆದಿದ್ದಾರೆ. ಅರಿವು ಕಬ್ಬಿನಂತೆ ಸದಾ ಸಿಹಿ, ಹೂವಿನಂತೆ ಸದಾ ಪರಿಮಳ. ಆ ಮನವಾದರೂ ಬೇರೆ ಅಲ್ಲ, ಅರಿವು ಅನ್ನುವ ಬೆಳಕಿನ ನೆರಳು ಅದು. ಅದು ತನುವನ್ನು ಆವರಿಸಿಕೊಂಡಿದೆ. ಮನ ತನುವಿಗೆ ಅರಿವಿನ ಪಾತ್ರ ಹಾಕಿ ತನುವನ್ನು ಸದಾ ದುರ್ಬಳಕೆ ಮಾಡಿಕೊಳ್ತದೆ. ಹೀಗಾಗಿ ನಾನು ಮನಕ್ಕೆ ಕನ್ಯೆ ಅಂತ ನಾಮಕರಣ ಮಾಡಿದ್ದೇನೆ. ತನು, ಅರಿವು ಮತ್ತು ಮನ, ಇವು ತ್ರಿಕೂಟ ಸಂಗಮ. ಅರಿವು ತನುವಿನ ಕಣಕಣದಲ್ಲಿ ಸಂಗಮ ಆಗಿದೆ. ಹೀಗಾಗಿ ನಾನು ಅರಿವು ಎಂಬ ಗುರುದೇವನನ್ನು ಕೂಡಲ ಸಂಗಮ ದೇವ ಅಂತ ಕರೆದಿದ್ದೇನೆ.
1: ಮನವನ್ನ ಕನ್ನೆ ಅಂತ ಯಾಕೆ ಕರೆದ್ರಿ ಬಸವರಸ?
0: ಸುಂದರವಾದ ಪ್ರಶ್ನೆಯನ್ನೇ ಕೇಳಿದ್ರಿ ತಾಯಿ ಬೊಂತಾದೇವಿ. ಕನ್ಯೆ ಎಳೆತನದಲ್ಲಿ ಏನೆಲ್ಲ ಆಟಗಳನ್ನು ಮಕ್ಕಳೊಂದಿಗೆ ಆಡ್ತಾಳೆ. ಕನ್ಯೆ ಪ್ರೌಢತ್ವಕ್ಕೆ ಬಂದ ಮೇಲೆ ತಂದೆ, ತಾಯಿ ಮತ್ತು ಪತಿಯ ಆಶ್ರಯದಲ್ಲಿ ಬೆಳೀತಾಳೆ. ಮನ ಪ್ರೌಢತ್ವಕ್ಕೆ ಬರೋದು ಬಲು ಜಟಿಲ. ಅದು ಪ್ರೌಢತ್ವಕ್ಕೆ ಬರದ ವಿನಃ ಅರಿವು ಅನ್ನುವಂಥ ಗುರುದೇವ ಈ ಮನವನ್ನು ಸತಿಯನ್ನಾಗಿ ಸ್ವೀಕರಿಸೋದಿಲ್ಲ. ಮನ ಪ್ರೌಢತ್ವಕ್ಕೆ ಬಂದಾಗ ತನಗೆ ತಾನೇ ಅರಿವಿನಿಂದ ಅರಳಿ ತನುವಿನ ಜೊತೆ ಸಂಗ ಮಾಡೋದನ್ನು ಬಿಟ್ಟು ತನುವಿನಲ್ಲಿಯೇ ತನ್ಮಯವಾದಂಥ ಅರಿವಿನ ಲಿಂಗಯ್ಯನನ್ನೇ ಪತಿಯನ್ನಾಗಿಸಿಕೊಳ್ತಾಳೆ. ಆ ಲಿಂಗಯ್ಯನಿಗೆ ಶರಣು ಹೋಗಿ ಶರಣಾಗತಳಾಗಿ ತಾನು ಸತಿಯಾಗ್ತಾಳೆ. ಶರಣ ಸತಿ ಲಿಂಗ ಪತಿಯಾಗಿ ಸತಿಪತಿಗಳಿಬ್ಬರೂ ಅಂಗದಲ್ಲಿಯೇ ಅರಿವಿನ ಸಂಸಾರ ಹೂಡ್ತಾರೆ. ಹರಿಯುವ ನದಿ ಸಾಗರವನ್ನು ಹುಡುಕಿಕೊಂಡು ತೆರಳುತ್ತಾ ತೆರಳುತ್ತಾ ಸಾಗರದಲ್ಲಿ ಸಂಗಮ ಆಗಿ ನದಿ ಅನ್ನುವಂಥ ಹೆಸರನ್ನೇ ಕಳೆದುಕೊಂಡು ಸಾಗರ ಆಗ್ತದೆ. ಹಾಗೆಯೇ ಹರಿದಾಡುವಂಥ ಮನ ಅತ್ತ ಇತ್ತ ಹರಿದಾಡದಲೇ ತನುವಿನಲ್ಲಿಯೇ ತನ್ಮಯವಾದಂಥ ಅರಿವಿನತ್ತ ಹರಿದು ಆ ಅರಿವಿನಲ್ಲಿಯೇ ಸಂಗಮ ಆಗಿ ಆ ಅರಿವೇ ತಾನಾಗ್ತದೆ.
1: ಧನ್ಯಳಾದೆ ಬಸವರಸ, ನಾನೊಬ್ಬಳೆ ಅಲ್ಲ, ಇಡೀ ಶರಣಕುಲವೇ ಧನ್ಯ ಆಯಿತು. ತನುವಿನಲ್ಲಿಯೇ ತನ್ಮಯವಾದ ಗುರುದೇವನ ದರ್ಶನವನ್ನು, ತನುವನ್ನು ಆವರಿಸಿದ ಮನಕ್ಕೆ ಮತ್ತು ತನುವಿಗೂ ಬಹಳ ಸರಳವಾಗಿ ಮಾಡಿಸಿದ್ರಿ ಎನ್ನೊಡೆಯ. ಆ ಗುರುದೇವ ಬೇರಲ್ಲ, ನಮ್ಮೆಲ್ಲರಿಗೂ ಕಂಡುಬರುವ ತಾವೂ ಕೂಡ ಬೇರಲ್ಲ. ಸಾಕ್ಷಾತ್ ಗುರುದೇವನೇ ಮಹಾದೇವನಾಗಿ, ಸದಾಶಿವನಾಗಿ, ಪರಬ್ರಹ್ಮನಾಗಿ ನಮ್ಮೆಲ್ಲರಿಗೂ ಬ್ರಹ್ಮರಸ ಪಾನ ಮಾಡಿಸಿದ್ರಿ ಬಸವರಸ, ನಿಮಗೆ ನಾವೆಲ್ಲರೂ ಚಿರಋಣಿ.
0: ಅಷ್ಟು ದೊಡ್ಡ ಮಾತನ್ನು ಆಡಬಿಡಿ ತಾಯಿ. ನಾನು ನಿಮಗೆ ಬ್ರಹ್ಮರಸಪಾನ ಮಾಡಿಸಲಿಲ್ಲ. ನಿಮಗೆ ತಿಳಿಯದಂತೆ ನಿಮಗೆ ನೀವೇ ಬ್ರಹ್ಮರಸಪಾನ ಮಾಡಿದ್ದೀರಿ. ಈ ಸತ್ಸಂಗದಲ್ಲಿ ತಮ್ಮೆಲ್ಲರನ್ನ ಪಡೆದಂಥ ನಾನು ಧನ್ಯ. ಸಕಲ ಭ್ರಮೆಗಳನ್ನು ಕಳೆದುಕೊಂಡು ಬ್ರಹ್ಮರಸಪಾನ ಮಾಡೋದು ಸಣ್ಣ ಮಾತಲ್ಲ. ದೇವಾನುದೇವತೆಗಳಿಗೂ ಸಾಧ್ಯವಾಗದನ್ನು ತಾವೆಲ್ಲರೂ ಸಾಧಿಸಿದ್ದೀರಿ. ಸತ್ಸಂಗಕ್ಕೆ ಆಸಕ್ತಿಯಿಂದ ಬಂದು ಕುಳಿತುಕೊಂಡು ಸತ್ಯದ ಜೊತೆ ಸಂಗ ಮಾಡುವ ಆಸಕ್ತಿಯನ್ನು ಸದಾ ತೋರಿಸಿದ್ದೀರಿ. ಮೇಲಿಂದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಚನ್ನಬಸವಣ್ಣನಿಂದ ಮತ್ತು ನನ್ನಿಂದ ಉತ್ತರವನ್ನು ಪಡೆಯಲಿಕ್ಕೆ ಆಸಕ್ತಿ ತೋರುವ ತಮಗೆಲ್ಲರಿಗೂ ಆ ಗುರುದೇವ ದರ್ಶನ ನೀಡಿ ಸನ್ಮಂಗಲ ಉಂಟು ಮಾಡಲಿ.
2: ಬಸವರಸರೇ, ಅಂದಿಂಗೆ ಎಳೆಯ ನೀನು ಹಳೆಯ ನಾನು ಅನ್ನುವ ಸೂತ್ರವೊಂದು ತಮ್ಮ ವಚನದಲ್ಲಿ ಬರ್ತದೆ. ಆ ಮಾತು ದೇವರಿಗೆ ಹೇಳಿರುವರೋ ಹೇಗೆ?
0: ಇಂದಿನ ಸಭೆಯಲ್ಲಿ ಅಮುಗೆರಾಯಮ್ಮ ಸುಂದರವಾದ ಪ್ರಶ್ನೆಯನ್ನೇ ಕೇಳಿದ್ದಾರೆ. ದೇವರು ಅನ್ನೋನು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಹಾ, ಹೀಗಂದ ಮಾತ್ರಕ್ಕೆ ದೇವರು ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ದೇವರಿಲ್ಲದೆ ಮನುಷ್ಯನೇ ಇಲ್ಲ, ಪಶು ಪಕ್ಷಿ ಪ್ರಾಣಿ ಉರಗ ಕೀಟ ಜಲರಾಶಿಗಳೂ ಇಲ್ಲ, ಸಸ್ಯಕಾಶಿಯೂ ಇಲ್ಲ, ಗಿಡ ಮರ ಬಳ್ಳಿ ಪುಷ್ಪಗಳೂ ಇಲ್ಲ. ಆಯಾ ಜೀವಕುಲದಲ್ಲಿ ಆಯಾ ರೀತಿಯಲ್ಲಿ ದೇವರು ಸಂಗಮ ಆಗಿದ್ದಾನೆ. ಮನುಷ್ಯನ ಹೊರತಾಗಿ ದೇವರನ್ನು ಯಾವ ಪ್ರಾಣಿಗಳೂ ತಿಳಿಯಲು ಸಾಧ್ಯ ಇಲ್ಲ. ಆದರೂ ಮನುಷ್ಯ ಹೆದರಿಕೆಯಿಂದ ದೇವರನ್ನು ವಿಪರೀತವಾಗಿ ತಿಳಿದಿದ್ದಾನೆ, ಅಂದರೆ ವಿರುದ್ಧವಾಗಿ ತಿಳಿದಿದ್ದಾನೆ. ಮನುಷ್ಯ ತಿಳಿದ ದೇವರು ದೇವಾಲಯಗಳಲ್ಲಿ ಇದ್ದಾನೆ. ಕಲ್ಲು ಬೆಟ್ಟ ಗುಡ್ಡ ನದಿ ಹಳ್ಳ ಕೊಳ್ಳ ಗಿಡ

0: ಮರ ಇವುಗಳಲ್ಲಿ ಮನುಷ್ಯ ದೇವರನ್ನು ಹುಡುಕ್ತಾ ಇದ್ದಾನೆ. ಮನುಷ್ಯ ಹುಡುಕುವ ದೇವರು, ಮನುಷ್ಯ ಆರಾಧಿಸುವ ದೇವರು ದೇವರಲ್ಲ. ದೇವರು ಸಕಲ ಮನುಷ್ಯರಲ್ಲಿ ತನ್ಮಯನಾಗಿದ್ದಾನೆ, ಸಕಲ ಮನುಕುಲವನ್ನು ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಹೀಗೆ ತನ್ನೊಂದಿಗೆ ಇದ್ದ ದೇವರ ದರ್ಶನ ದೇಹಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ದೇಹದಿಂದಲೇ ನಿರ್ಮಾಣ ಆದಂಥ ದೇವರನ್ನು ದೇಹ ಪೂಜಿಸ್ತಾ ಆರಾಧಿಸ್ತಾ ಕಾಲ ಕಳೀತಾ ಇದೆ.
1: ಇವತ್ತಿನ ಸಭೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
2: ಶರಣು ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಚೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:02 ಪ್ರಕಟಣೆಯ ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿ

0: ಕಳೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಿರಿ, ಆಕಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಇದೇ 20ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಜನರಿಗಾಗಿ ಸಾಕಷ್ಟು ಆದ್ಯತಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಜನರಿಗೆ ನೀಡಿದ್ದ ಭರವಸೆ ಉಳಿಸಿಕೊಂಡಿರುವ ಬಗ್ಗೆ ಉತ್ತರದಾಯಿತ್ವವಾಗಿ ಸಾರ್ಥಕ ಸೇವೆಯ ಸಮರ್ಪಣಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಭಾರತದ ಮಹಿಳೆಯರಲ್ಲಿ ಹೆಚ್ಚಾಗಿ ವರದಿಯಾಗುತ್ತಿರುವ ಸರ್ವೈಕಲ್ ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ ಎಚ್ಪಿವಿ ಲಸಿಕಾ ಅಭಿಯಾನವನ್ನು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೆಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗಲೇ ಲಸಿಕೆ ನೀಡುವುದು ಹೆಚ್ಚು ಪರಿಣಾಮಕಾರಿ. ಅಭಿಯಾನಕ್ಕೆ ಕಲಬುರಗಿಯಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಇದುವರೆಗೆ ಜಿಲ್ಲೆಯಾದ್ಯಂತ ಮಾರ್ಚ್ನಿಂದ ಈವರೆಗೆ 20,511 ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಗಿದ್ದು, ಶೇಕಡ 68.5% ಸಾಧನೆಯೊಂದಿಗೆ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಹಿಳೆಯರನ್ನು ಕಾಡುತ್ತಿರುವ ಗರ್ಭಕಂಠ

0: ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಎಚ್ಪಿವಿ ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು ಸಮಾಜದಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನಾ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ ಎಚ್ಪಿವಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರಸ್ತುತ ಶೇಕಡ 51ರಷ್ಟು ಲಸಿಕಾ ನೀಡಿಕೆಯಲ್ಲಿ ಪ್ರಗತಿಯಾಗಿದ್ದು ರಾಜ್ಯ ಮಟ್ಟದಲ್ಲಿ 6ನೇ ಸ್ಥಾನದಲ್ಲಿದೆ. ಉಳಿದ ಶೇಕಡ 49ರಷ್ಟು ಗುರಿ ತಲುಪಲು ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಶ್ರಮಿಸಬೇಕು ಎಂದು ಸಿಇಒ ಸೂಚನೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡುತ್ತಿದೆ. ಎಸ್ಸಿ ಎಸ್ಟಿ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಂವಿಧಾನ ಪೀಠ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ. ಅದನ್ನು ತೆಲಂಗಾಣ, ಹರಿಯಾಣ ಸೇರಿದಂತೆ ಅನೇಕ ರಾಜ್ಯಗಳು ಜಾರಿ ಮಾಡಿವೆ ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ವತಿಯಿಂದ ರಾಜ್ಯದ ಜನತೆಗೆ ಜಾಗೃತಿ ಮೂಡಿಸಲು ತೀರ್ಮಾನಿಸಲಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಪಂಚಾಯತ್ನ 17 ವಾರ್ಡ್ಗಳಿಗೆ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಮಾಡುವ ನಿರಂತರ ಕುಡಿಯುವ ನೀರು ಯೋಜನೆ ಬರುವ ಜೂನ್ 15ರಿಂದ ಆರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, 2024ರ ಮೇನಲ್ಲಿ ಆರಂಭಗೊಂಡಿದ್ದ ಯೋಜನೆ 2026 ಏಪ್ರಿಲ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ತಾಂತ್ರಿಕ ಕಾರಣಗಳಿಂದಾಗಿ ಅದು ಮುಂದೂಡಲ್ಪಟ್ಟಿತು. 35.38 ಕೋಟಿ ಮೊತ್ತದ ಈ ನಿರಂತರ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಜೂನ್ 15ಕ್ಕೆ ಆರಂಭಗೊಳ್ಳಲಿದೆ ಎಂದರು. ಉಳಿದಂತೆ ಅಣ್ಣಿಗೇರಿ, ನವಲಗುಂದ, ಕುಂದಗೋಳ ಪಟ್ಟಣಗಳಲ್ಲಿಯೂ ಆದಷ್ಟು ಶೀಘ್ರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಅಲ್ಲಿನ ಜನರಿಗೆ ದಿನದ 24 ಗಂಟೆ ನಿರಂತರ ಕುಡಿಯುವ ನೀರು ಲಭಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದಿದೆ. 519.60 ಮೀಟರ್ ಎತ್ತರದ ಜಲಾಶಯದಲ್ಲಿ 123.08 TMC ನೀರನ್ನು ಸಂಗ್ರಹ ಮಾಡಬಹುದಾಗಿದೆ. ಆದರೆ ಸದ್ಯ 27.063 TMC ಮಾತ್ರ ಸಂಗ್ರಹವಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೀರಿನ ಮಟ್ಟ ಪರವಾಗಿಲ್ಲ. ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ.
4: ಆಲಮಟ್ಟಿ ಅಣೆಕಟ್ಟು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿದೆ. ಇವತ್ತು ಈ ಡ್ಯಾಂನಲ್ಲಿ ನೀರಿನ ಸಂಗ್ರಹಣ 27.063 TMC ಇದೆ. ಅಂದ್ರೆ ಇದು ಒಟ್ಟಾರೆ ಪ್ರಮಾಣಕ್ಕೆ 21.99% ಆಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸುಮಾರು 100 TMC ಅಷ್ಟು ಜಾಸ್ತಿ ನೀರಿದೆ. ನೀರಾವರಿ ಸಲಹಾ ಸಮಿತಿ ಇದೆ, ಈ ಸಮಿತಿಯಲ್ಲಿ ಚರ್ಚೆ ಮಾಡಿ ಕುಡಿಯುವ ನೀರು ಮತ್ತು ಇತರೆ ಬೇಡಿಕೆಗಳನ್ನು ಪೂರೈಸಲು ಒಟ್ಟು 45.79 TMC ಅಷ್ಟು ನೀರನ್ನ ಕೈಗೆತ್ತಲಾಗಿತ್ತು. ಅದರಂತೆ ಅಣೆಕಟ್ಟಿನಿಂದ ನೀರಿನ ಸದ್ಬಳಕೆ ಮಾಡುತ್ತಿದ್ದು ಕುಡಿಯುವ ಈ ಸಾಲಿನಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ.
0: ಭೀಮಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಇರುವ ಗೊಂದಲ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಜಯಪುರ, ಬೆಳಗಾವಿ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಲಿದೆ ಎಂದು ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ಮತ್ತು ಭೀಮಾ ನದಿಗಳಿಗೆ ಸಂಬಂಧಿಸಿದ ಕುಡಿಯುವ ನೀರಿನ ಯೋಜನೆಗಳನ್ನು ಶಾಶ್ವತವಾಗಿ ಅನುಷ್ಠಾನಗೊಳಿಸುವ ಅಗತ್ಯ

0: ಇದ್ದು ಈ ಹಿನ್ನೆಲೆಯಲ್ಲಿ ಶಾಸಕರನ್ನೊಳಗೊಂಡ ನಿಯೋಗ ಮಹಾರಾಷ್ಟ್ರ ಸರ್ಕಾರವನ್ನು ಭೇಟಿ ಮಾಡಿ ಸಮಗ್ರ ಚರ್ಚೆ ನಡೆಸಲಿದೆ ಎಂದು ಅವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಯಾವುದೇ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಬಾಡಿಗೆ ಆಧಾರದ ಮೇಲೆ ಕೊಳವೆ ಬಾವಿ ಪಡೆದು ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಡಿಯುಡಿಸಿ ಅವರ ಗಮನಕ್ಕೆ ತರಬೇಕು. ಹಳೆ ಬೋರ್ವೆಲ್ಗಳಿದ್ದಲ್ಲಿ ಅವುಗಳನ್ನು ಫ್ಲಶ್ ಮಾಡಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ನಮ್ಮ ಕೊನೆಯ ಆದ್ಯತೆಯಾಗಿರಬೇಕು ಎಂದು ಅವರು ಸೂಚಿಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ರೋಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೇಸಿಗೆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಯಾದಗಿರಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಯಾದಗಿರಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್, ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಹಸ್ತಪ್ರತಿಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶಾಶ್ವತವಾಗಿ ಸಂರಕ್ಷಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ, ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆ. ಹಾಡಿದವರು ಮಾಲತಿ ಶರ್ಮಾ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:30. ಪ್ರಕಟಣೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ,
5: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
5: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

0: ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ ಜೀವದ ಸಲುವಾಗಿ. ನಿನ್ ತಲೆಗೆ ಹೆಲ್ಮೆಟ್ ಹಾಕು.
1: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
2: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
3: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಪ್ರಕಟಣೆಯ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು ನಾಲ್ಕನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯಾಕಪ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಪರಾಧ ಸಂಚು, ವಂಚನೆ, ನಂಬಿಕೆ ದ್ರೋಹ, ಸಾಕ್ಷ್ಯ ನಾಶ ಹಾಗೂ ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಪ್ರಕರಣದ ಸಮಗ್ರ ತನಿಖೆಗಾಗಿ ವಿಶೇಷ ಸಿಬಿಐ ತಂಡಗಳನ್ನು ರಚಿಸಲಾಗಿದ್ದು ವಿವಿಧ ಸ್ಥಳಗಳಿಗೆ ರವಾನಿಸಲಾಗಿದೆ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಪಾತ್ರವನ್ನು ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಯು ಮುಂದಾಗಿದೆ. ಈ ಮಧ್ಯೆ ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರು, ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆಯ ಮೇಲೆ ಸಣ್ಣ ಅನುಮಾನವಿದ್ದರೂ ಪರೀಕ್ಷೆಯನ್ನು ರದ್ದುಗೊಳಿಸುವುದು ಸೂಕ್ತ ನಿರ್ಧಾರವಾಗಿದೆ ಎಂದು ತಿಳಿಸಿದ್ದಾರೆ. ರದ್ದಾಗಿರುವ ಪರೀಕ್ಷೆಯ ಶುಲ್ಕವನ್ನು ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಮತ್ತು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಪಾರದರ್ಶಕವಾಗಿ ಮರುಪರೀಕ್ಷೆ ನಡೆಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಪರೀಕ್ಷೆಯ ಕುರಿತು ತನಿಖೆ ಚುರುಕುಗೊಂಡಿದೆ. ರಾಜಸ್ಥಾನದ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 15 ಜನರನ್ನು ವಶಕ್ಕೆ ಪಡೆದಿದೆ. ಪ್ರಶ್ನೆ ಪತ್ರಿಕೆ ಹಂಚಿಕೆಗಾಗಿ ನಡೆದಿದ್ದ ಹಣಕಾಸಿನ ವ್ಯವಹಾರ ಮತ್ತು ಜಾಲದ ಬಗ್ಗೆ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಜೈಪುರದಲ್ಲಿ ಮನೀಶ್ ಎಂಬ ಶಂಕಿತ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದ್ದು, ಇದಕ್ಕೂ ಮೊದಲು ಡೆಹ್ರಾಡೂನ್ನಲ್ಲಿ ಸಿಕಾರ್ ಮೂಲದ ಕೆರಿಯರ್ ಕೌನ್ಸಿಲರ್ ರಾಕೇಶ್ ಕುಮಾರ್ ಸೇರಿದಂತೆ 5ರನ್ನು ಬಂಧಿಸಲಾಗಿತ್ತು. ಬಂಧಿತರಲ್ಲಿ 4ವರು ನೀಟ್ ಆಕಾಂಕ್ಷಿಗಳೂ ಸೇರಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ತಮಿಳುನಾಡಿನ ಟಿವಿಕೆ ಸರ್ಕಾರ ಇಂದು ವಿಧಾನಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಲಿದೆ. ವಿಶ್ವಾಸಮತ ಪರೀಕ್ಷೆಗೂ ಮುನ್ನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಬೆಂಬಲ ನೀಡುತ್ತಿರುವ ಪಕ್ಷಗಳ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಬೆಂಬಲ ಕ್ರೋಢೀಕರಿಸಿದ್ದಾರೆ. ಮಿತ್ರ ಪಕ್ಷಗಳ ಜೊತೆಗೆ ಎಐಎಡಿಎಂಕೆಯ ಬಂಡಾಯ ಬಣ ಮತ್ತು ಅಮ್ಮ ಮಕ್ಕಳ ಮುನ್ನೇಟರ ಕಳಗಂ ಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲದೊಂದಿಗೆ ಟಿವಿಕೆ ಸರ್ಕಾರವು ಪ್ರಸ್ತುತ ಸದನದಲ್ಲಿ ಸುಮಾರು 150 ಶಾಸಕರ ಬೆಂಬಲವನ್ನು ಹೊಂದಿದೆ. ಈ ಮಧ್ಯೆ ತಮಿಳುನಾಡು ರಾಜಕೀಯದಲ್ಲಿ ನಿನ್ನೆ ಪ್ರಮುಖ ಬೆಳವಣಿಗೆಗಳು ನಡೆದಿದ್ದು, ಸರ್ಕಾರಕ್ಕೆ ಬೆಂಬಲ ನೀಡುವ ವಿಷಯದಲ್ಲಿ ಎಐಎಡಿಎಂ

0: ಎಯು ಎರಡು ಬಣಗಳಾಗಿ ವಿಭಜನೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ನೇತೃತ್ವದ ಬಣವು ಟಿವಿಕೆ ಸರ್ಕಾರವನ್ನು ಬೆಂಬಲಿಸದಂತೆ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಪಕ್ಷದ ವಿಪ್ ಉಲ್ಲಂಘಿಸುವ ಯಾವುದೇ ಶಾಸಕರು ಉಚ್ಚಾಟನೆ ಎದುರಿಸಬೇಕಾಗುತ್ತದೆ ಎಂದು ಹಿರಿಯ ನಾಯಕ ಅಗ್ರಿ ಕೃಷ್ಣಮೂರ್ತಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ 30 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸುತ್ತಿರುವ ಎರಡನೇ ಬಣ ಎಸ್ಪಿ ವೇಲುಮಣಿ ಅವರನ್ನು ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಮಾಜಿ ಸಚಿವ ಸಿವಿ ಷಣ್ಮುಗಂ ಅವರ ನಿವಾಸದಲ್ಲಿ ನಡೆದ ಸಭೆಯ ನಂತರ ಈ ಬಣವು ವಿಶ್ವಾಸಮತದ ವೇಳೆ ಟಿವಿಕೆ ಸರ್ಕಾರವನ್ನು ಬೆಂಬಲಿಸುವುದಾಗಿ ಘೋಷಿಸಿದೆ. ಇದೇ ವೇಳೆ ಸರ್ಕಾರಕ್ಕೆ ಬೆಂಬಲ ಘೋಷಿಸಿದ್ದ ಎಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ರಾಜಕೀಯ ಹಿಂಸಾಚಾರದ ಹಳೆಯ ಪ್ರಕರಣಗಳ ವಿಚಾರಣೆಯಲ್ಲಿ ಕಠಿಣ ನಿಲುವು ತಾಳಿದೆ. ಈ ಕುರಿತು ನಿನ್ನೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ, ಎಲ್ಲಾ ಪೊಲೀಸ್ ಕಮಿಷನರ್ಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರೈಲ್ವೆ ಪೊಲೀಸರಿಗೆ ಸಮಗ್ರ ನಿರ್ದೇಶನವೊಂದನ್ನು ನೀಡಿದ್ದಾರೆ. ಈ ಆದೇಶದನ್ವಯ 2021 ವಿಧಾನಸಭಾ ಚುನಾವಣೆಯ ನಂತರ ನಡೆದ ಹಿಂಸಾಚಾರದ ಎಲ್ಲಾ ಪ್ರಕರಣಗಳನ್ನು ಮರುಪರಿಶೀಲಿಸಲು ಸೂಚಿಸಲಾಗಿದೆ. ಈ ಹಿಂದೆ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಲಾದ ಅಥವಾ ತನಿಖೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾದ ಪ್ರಕರಣಗಳನ್ನು ಪುನರಾರಂಭಿಸಿ ಸಮಗ್ರ ತನಿಖೆ ನಡೆಸಲು ನಿರ್ದೇಶನ ನೀಡಲಾಗಿದ್ದು, ಇವುಗಳ ಉಸ್ತುವಾರಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಆಯುಕ್ತರೇ ವಹಿಸಲಿದ್ದಾರೆ. ಇದೇ ವೇಳೆ ರಾಜ್ಯ ಪೊಲೀಸ್ ಇಲಾಖೆಯು ಶಸ್ತ್ರಾಸ್ತ್ರಗಳ ಮೇಲೆ ನಿಯಂತ್ರಣ ಸಾಧಿಸಲು ಮುಂದಾಗಿದ್ದು, ಈ ಶುಕ್ರವಾರದೊಳಗೆ ಎಲ್ಲಾ ಪೊಲೀಸ್ ಠಾಣೆಗಳ ಶಸ್ತ್ರಾಗಾರಗಳಲ್ಲಿರುವ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ಬಹುತೇಕ ಪರಿಶೀಲನೆ ನಡೆಸಲು ಆದೇಶಿಸಿದೆ. ಇದರ ನಂತರ 2 ವಾರಗಳ ಕಾಲ ವಿಶೇಷ ಕಾರ್ಯಾಚರಣೆ ನಡೆಸಿ ರಾಜ್ಯದಲ್ಲಿರುವ ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. ಗಡಿಯಾಚೆಗಿನ ಕಳ್ಳಸಾಗಾಣೆ ತಡೆಗೆ ಗುಪ್ತಚರ ಮಾಹಿತಿ ವಿನಿಮಯ ಮಾಡಿಕೊಳ್ಳುವಂತೆ ಮತ್ತು ಅಕ್ರಮ ಜಾನುವಾರು ಮಾರುಕಟ್ಟೆಗಳು, ಅನಧಿಕೃತ ಕಸಾಯಿಖಾನೆಗಳು ಹಾಗೂ ಗಣಿಗಾರಿಕೆಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇದರೊಂದಿಗೆ ಕಾನೂನುಬದ್ಧ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವ ದುಷ್ಕರ್ಮಿಗಳ ವಿರುದ್ಧ ಶಿಸ್ತು ಕ್ರಮ ಮತ್ತು ಸಂಚಾರ ನಿಯಮಗಳ ಪಾಲನೆಗೂ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ಷಿಕ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ತಾತ್ಕಾಲಿಕ ಅಂದಾಜುಗಳು ಮತ್ತು 4ನೇ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಈ ಮೊದಲು ಪ್ರತಿ ವರ್ಷದ ಮೇ ತಿಂಗಳ ಕೊನೆಯ ಕೆಲಸದ ದಿನದಂದು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ ವರ್ಷ ಜೂನ್ 7 ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ರಾಷ್ಟ್ರೀಯ ಸಾಂಖ್ಯಿಕ ಆಯೋಗದ ಸಲಹಾ ಸಮಿತಿಯೊಂದಿಗೆ ಸಮಗ್ರ ಸಮಾಲೋಚನೆ ನಡೆಸಿದ ನಂತರ ಈ ಬದಲಾವಣೆಯನ್ನು ತರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದತ್ತಾಂಶಗಳ ಗುಣಮಟ್ಟವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ರಾಷ್ಟ್ರೀಯ ಲೆಕ್ಕಪತ್ರಗಳ ಕ್ರೋಢೀಕರಣದಲ್ಲಿ ಬಳಸಲಾಗುವ ಮಾಹಿತಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂಕಿಅಂಶಗಳ ನಿಖರತೆ, ವ್ಯಾಪ್ತಿ ಮತ್ತು ಸದೃಢತೆಯನ್ನು ಸುಧಾರಿಸಲು ಸಚಿವಾಲಯವು ನಿರಂತರವಾಗಿ ನಡೆಸುತ್ತಿರುವ ಪ್ರಯತ್ನಗಳ ಭಾಗವಾಗಿ ಈ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಹಾರಾಷ್ಟ್ರದ ಜತ್ ತಹಸೀಲ್ನಲ್ಲಿ ನಿನ್ನೆ ನಡೆದ ಧಾರ್ಮಿಕ ಸಮಾವೇಶದ ವೇಳೆ ಗೋಡೆಯೊಂದು ಕುಸಿದು 6 ಮಂದಿ ಭಕ್ತರು ಮೃತಪಟ್ಟಿದ್ದು 15 ಮಂದಿ ಗಾಯಗೊಂಡಿದ್ದಾರೆ. ಬಲವಾದ ಗಾಳಿಯೊಂದಿಗೆ ಭಾರೀ ಮಳೆ ಸುರಿಯುತ್ತಿದ್ದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಘಟನಾ ಸ್ಥಳದಲ್ಲಿ 300 ಹೆಚ್ಚು ಭಕ್ತಾದಿಗಳು ಸೇರಿದ್ದರು ಎಂದು ವರದಿಯಾಗಿದೆ. ದುರ್ಘಟನೆಯಲ್ಲಿ ಮೃತಪಟ್ಟವರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಶೋಕ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ 3 ದಿನಗಳ ಮಹತ್ವದ ಭೇಟಿಗಾಗಿ ಇಂದು ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ಈ ಪ್ರವಾಸ ವೇಳೆ ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಅಧ್ಯಕ್ಷ ಟ್ರಂಪ್ ಅವರ ಒಟ್ಟಾರೆ 7ನೇ ಭೇಟಿ ಇದಾಗಿದ್ದು, 2017 ನಂತರ ಉಭಯ ನಾಯಕರು ಮೊದಲ ಭೇಟಿಯಾಗುತ್ತಿದ್ದಾರೆ. ರಾಜಸ್ಥಾನದಲ್ಲಿ ತೀವ್ರ ಉಷ್ಣ ಅಲೆ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಜನರು ತೀವ್ರ ಶಾಖದಿಂದ ಕಂಗಾಲಾಗಿದ್ದು

0: ಹಲವೆಡೆ ತಾಪಮಾನ 45-47 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗಿದೆ. ನಿನ್ನೆ ಬಾರ್ಮರ್ನಲ್ಲಿ ಗರಿಷ್ಠ 48.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಮೂಲಕ ರಾಜ್ಯ ಶಾಖಮಯ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಫೋಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಪುರುಷರ 75 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಲಕ್ಷಯ್ ಅವರು ಕೊರಿಯಾದ ಸೇಯುಂಗ್ ಮಿನ್ ಲೀ ವಿರುದ್ಧ 5-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪರ ಫೈನಲ್ ತಲುಪಿದ ಏಕೈಕ ಬಾಕ್ಸರ್ ಆಗಿದ್ದಾರೆ. ಇದೇ ವಿಭಾಗದಲ್ಲಿ ಸ್ಪರ್ಧಿಸಿದ್ದ ಇತರ 4 ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಮತ್ತೊಂದೆಡೆ ಭಾರತದ ಹೆಣ್ಣು ಮಕ್ಕಳು ಈ ಕೂಟದಲ್ಲಿ ಗಮನಾರ್ಹ ಪ್ರದರ್ಶನವನ್ನು ಮುಂದುವರಿಸಿದ್ದು ಒಟ್ಟು 8 ಬಾಕ್ಸರ್ಗಳು ಫೈನಲ್ ಹಂತಕ್ಕೆ ಮುನ್ನಡೆದಿದ್ದಾರೆ. ಉಳಿದ 4 ಬಾಕ್ಸರ್ಗಳು ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ ತಲುಪಿರುವ 8 ಬಾಕ್ಸರ್ಗಳು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿ ಚಿನ್ನದ ಪದಕ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸ ಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು 4ನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಫೋಗಟ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳಿ. ಶ್ರಾವಣ ಬಂತು ಚಿತ್ರದ ಗೀತೆಯನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್. ಸಂಗೀತ ಸಂಯೋಜನೆ ಎಂ ರಂಗರಾವ್, ಸಾಹಿತ್ಯ ಚಿ ಉದಯಶಂಕರ್.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ ಅನೂಪ್ ಸಿಲಿನ್ ಅವರ ರಾಗ ಸಂಯೋಜನೆಯಲ್ಲಿ ಕೇಳಿ ವೀರಂ ಚಿತ್ರದ ಗೀತೆಯನ್ನು ಅನನ್ಯ ಭಟ್ ಇವರ ಧ್ವನಿಯಲ್ಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶ್ರಾವಣ ಸಂಜೆ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:00 ಆಗುತ್ತಲಿದೆ. ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

0: Government departments to adopt austerity measures, reports the Times of India. Under the headline, In a Shifting World Order, Five Principles Should Guide India's Diplomacy, notes an editorial in the Indian Express, adding, In foreign policy, there is no substitute for nurturing trusted partnerships, even while seeking new opportunities. Iran's Arakchi, Russia's Lavrov, to be in Delhi for BRICS huddle, reports the Indian Express. The Economic Times, noting the war impact on growth and current accounts, cites PMO stitching a plan to boost foreign fund flow with steps to ease FEMA rules. A headline in the Tribune writes early monsoon likely, Andaman Sea may witness onset by May 16. And finally, a trailblazing first in 145 years at the prestigious institution St. Stephen's College, ready for its first ever woman principal, writes the Pioneer. And with that, it's back to you, Anuja.
1: Thank you, Shagun. And now before we end the bulletin, the headlines once again. Political activities in Tamil Nadu turn hectic ahead of C. Joseph Vijay-led TVK government floor test today. All India NR Congress leader N. Rangasamy to take oath as Chief Minister of Puducherry today. Uttar Pradesh, Madhya Pradesh and Delhi governments implement measures for fuel consumption following Prime Minister Narendra Modi's austerity appeal. Centre increases import duty on gold and other precious metals. IMD predicts early arrival of monsoon this year. And in IPL cricket, Gujarat Titans beat Sunrisers Hyderabad by 82 runs in Ahmedabad. And with that, we end the morning news. Have a nice day.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8:30. ಈಗ ಕೇಳಿ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಮಹತ್ವ ಕುರಿತು. ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಮಾಹಿತಿ ಆಯುಕ್ತರಾದ ಬಿ ವೆಂಕಟ್ ಸಿಂಗ್ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ.
3: ಪ್ರಿಯ ಕೇಳುಗರೆ ನಮಸ್ಕಾರ. ಕರ್ನಾಟಕ ಮಾಹಿತಿ ಆಯೋಗ ಕಲಬುರಗಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತರಾಗಿರ್ತಕ್ಕಂಥ ಬಿ ವೆಂಕಟ್ ಸಿಂಗ್ ಅವರು ಇವತ್ತು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಪ್ರಿಯಗಳಿಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಏನಂತಂದರೆ, ಮಾಹಿತಿ ಆಯೋಗ, ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗ ಸಕಾಲಕ್ಕೆ ಮಾಹಿತಿ ನೀಡಲು ನಿರ್ಲಕ್ಷ್ಯ ವಹಿಸುವುದು ಸೇರಿದಂತೆ ವಿಚಾರಣೆಗೆ ಗೈರು ಹಾಜರಾಗಿ ಆಯೋಗದ ನೋಟಿಸ್ಗೆ ಸ್ಪಂದನೆ ನೀಡದ ಕಾರಣ ಅನೇಕ ಅಧಿಕಾರಿಗಳಿಗೆ ದಂಡ ವಿಧಿಸಿರತಕ್ಕಂಥ ಒಂದು ಮಾಹಿತಿಯನ್ನು ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ದಂಡ ವಿಧಿಸಲಾಗಿದೆ, ಯಾಕೆ ದಂಡ ವಿಧಿಸಲಾಗಿದೆ, ಮಾಹಿತಿ ಆಯೋಗಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡದೇ ಇದ್ದರೆ ಏನು ಶಿಕ್ಷೆ ಆಗುತ್ತೆ ಅನ್ನೋದನ್ನು ಕುರಿತು ಇವತ್ತು ನಮಗೆ ಮಾಹಿತಿಯನ್ನು ಬಿ ವೆಂಕಟ ಸಿಂಗ್ ಅವರು ಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
4: ನಮಸ್ಕಾರ
3: ಸರ್. ಈಗಾಗಲೇ ನಾನು ಹೇಳಿದಂಗೆ ಈ ಸಕಾಲಕ್ಕೆ ಮಾಹಿತಿ ನೀಡಿದ ಇನ್ಫಾರ್ಮೇಶನ್ ಆ್ಯಕ್ಟಲ್ಲಿ ಮಾಹಿತಿ ನೀಡಿದ ಅಧಿಕಾರಿಗಳಿಗೆ ದಂಡ ಹಾಕಲಾಗಿದೆ ಅನ್ನುವಂಥದ್ದು ವರದಿಯಾಗಿದೆ. ಯಾರಿಗೆ ನೀಡ ದಂಡ ಹಾಕಲಾಗಿದೆ, ಏನು ಈ ಪ್ರಕರಣದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ ಸರ್.
4: ಮುಖ್ಯವಾಗಿ ಮಾಹಿತಿ ಹಕ್ಕು ಕಾಯ್ದೆ ಮುಖ್ಯ ಉದ್ದೇಶ ಅಂತಂದರೆ ಯಾವುದೇ ಸಾರ್ವಜನಿಕ ವ್ಯಕ್ತಿ ತಾನು ಯಾವುದೇ ಸಾರ್ವಜನಿಕ ಪ್ರಾಧಿಕಾರದ ಮುಂದೆ ಅರ್ಜಿ ಹಾಕಿದ 30 ದಿನಗಳಿಗಾಗಿ ಆ ಅರ್ಜಿದಾರನಿಗೆ ಮಾಹಿತಿ ಒದಗಿಸುವುದು ಆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಮುಖ್ಯ ಕರ್ತವ್ಯ. ದೆನ್ ಅವರು 30 ದಿವಸದೊಳಗಾಗಿ ಅವರು ಒದಗಿಸಲಿಲ್ಲ ಅಂತಂದರೆ ಅರ್ಜಿದಾರ ಏನು ಮಾಡಬೇಕು, ಅವರು ಮೇಲ್ಮನೆ ಪ್ರಾಧಿಕಾರಕ್ಕೆ ಅವರು ಅರ್ಜಿ ಸಲ್ಲಿಸಬೇಕು. ಈ ರೀತಿ ನಾನು ಇಂಥ ಮಾಹಿತಿ ಕೋರಿ ಅರ್ಜಿ ಸಲ್ಲಿಸಿದೆ, 30 ದಿನದೊಳಗೆ ಕೊಡಬೇಕಾಗಿದ್ದು ಕೊಟ್ಟಿಲ್ಲ ಅಂತಂದರೆ ಮೇಲ್ಮನೆ ಪ್ರಾಧಿಕಾರಕ್ಕೆ, ಪ್ರಥಮ ಮೇಲ್ಮನೆ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಅವರು 45 ದಿನದೊಳಗಾಗಿ ಅರ್ಜಿದಾರನನ್ನು ಮತ್ತು ಯಾರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅವರನ್ನ ಕರೆದು ಒಂದು ವಿಚಾರಣೆ ಸಭೆ ನಡೆಸಬೇಕು. ವಿಚಾರಣೆ ಸಭೆ ನಡೆಸಿ ಮಾಹಿತಿ ಹೆಸರಿಗೆ ಕೊಟ್ಟಿಲ್ಲ, ಯಾವ ಕಾರಣಕ್ಕೆ ಕೊಟ್ಟಿಲ್ಲ, ಕೊಟ್ಟಿದ್ದಿಲ್ಲ ಅಂದರೆ ಇಮಿಡಿಯೇಟ್ ಆಗಿ ಕೊಡಬೇಕಂತೇಳಿ ಡೈರೆಕ್ಷನ್ ಕೊಡಬೇಕು. ಕೆಲವೊಂದು ಬಾರಿ ಏನಾಗ್ತದೆ, ಆ ಹಂತದಲ್ಲಿ ಕೆಲವು ಅಧಿಕಾರಿಗಳು ಪ್ರಥಮ ಮೇಲ್ಮನೆ ಪ್ರಾಧಿಕಾರದ ವಿಚಾರಣೆ ಸಂದರ್ಭದಲ್ಲಿ ಮಾಹಿತಿ ಕೊಡದೆ ಒಪ್ಪಿಕೊಂಡು ಮಾಹಿತಿಯನ್ನು ಕೊಡ್ತಾರೆ ನಿಗದಿತ ಸಮಯದಲ್ಲಿ 45 ದಿನ ಕೊಡ್ತಾರೆ. ಆದಾಗ್ಯೂ ಕೆಲವು ಜನ ಅಧಿಕಾರಿಗಳು ಮಾಹಿತಿ ಕೊಡಲ್ಲ, 45 ದಿವಸಗಳಿಗೆ ಮಾಹಿತಿ ಕೊಡಲ್ಲ. ಮತ್ತು ಕೆಲವೊಂದು ಪ್ರಕರಣದಲ್ಲಿ ವಿಚಾರಣೆ ಪ್ರಥಮ ಮೇಲ್ಮನೆ ವಿಚಾರಣೆಯನ್ನು ಮಾಡಿರಲ್ಲ, ಅಲ್ಲಿ ನಿರ್ಲಕ್ಷ್ಯ ಆಗ್ತದೆ. ಅಂಥ ಸಂದರ್ಭದಲ್ಲಿ ಅರ್ಜಿದಾರ ಏನು ಮಾಡ್ತಾರೆ, ನಮ್ಮ ಆಯೋಗಕ್ಕೆ ಬರ್ತಾರೆ. ನಮ್ಮ ಆಯೋಗಕ್ಕೆ ದ್ವಿತೀಯ ಮೇಲ್ಮನೆ ಪ್ರಾಧಿಕಾರ 1903 ನಮಗೆ ಬರ್ತಾರೆ, 1901 ಪ್ರಥಮ ಮೇಲ್ಮನೆ ಪ್ರಾಧಿಕಾರ, 1901 ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮುಂದೆ ಅರ್ಜಿ ಹಾಕ್ತಾರೆ. 1903 ನಮ್ಮಲ್ಲಿ ಬಂದಾಗ ನಾವೇನು ಮಾಡ್ತೀವಿ, ಫಸ್ಟ್ ಅವರು ಅರ್ಜಿ ಸಲ್ಲಿಸಿದಾಗ ಅದನ್ನು ಸ್ಕ್ರೂಟಿನಿ ಮಾಡಿ ಅದಕ್ಕೊಂದು ನಂಬರ್ ಕೊಡ್ತೀವಿ. ನಂಬರ್ ಕೊಟ್ಟ ಮೇಲೆ ನಾವು ಸಂಬಂಧಪಟ್ಟಂತ ಅಧಿಕಾರಿಗೆ ಮತ್ತು ಅರ್ಜಿದಾರನಿಗೆ ನೋಟಿಸ್ ಕಳಿಸ್ತೀವಿ, ನಾವು ಒಂದು ಸಮನ್ಸ್ ಕಳಿಸ್ತೀವಿ, ನೀವು ದಿನಾಂಕದಿಂದ ನೀವು ಬಂದು ವಿಚಾರಣೆಗೆ
3: ಹಾಜರಾಗಬೇಕಂತ.
4: ಅವಾಗ ಹಾಜರಾಗೋ ಸಂದರ್ಭದಲ್ಲಿ ಅದರಲ್ಲೆಲ್ಲ ಅವ್ರಿಗೆ ಮಾಹಿತಿ ಆಲ್ರೆಡಿ ಇರ್ತದೆ, ಅವ್ರಿಗೆ ಏನು ಸಂಬಂಧ, ಕೇಸಿನ ಸಂಬಂಧ, ಕೇಸಿನ ವಿವರಗಳಲ್ಲಿ ಇರ್ತಾವೆ. ಕೆಲವೊಬ್ಬರು ಅಧಿಕಾರಿಗಳು ಏನ್ ಮಾಡ್ತಾರೆ, ಪ್ರಥಮ ಹಿಯರಿಂಗ್ನಲ್ಲಿ ಕೆಲವು ಜನ ಮಾಹಿತಿ ತಂದು ಕೊಡ್ತಾರೆ. ಕೆಲವೊಬ್ಬರು

0: ಸರ್, ನಿಮ್ದು ಕಳೆದ ಬಾರಿ ನೀವು ಈ ರೀತಿ ಡೈರೆಕ್ಷನ್ ಕೊಟ್ಟಿದ್ದು, ನಿಮ್ಮ ನಿರ್ದೇಶನ ಪ್ರಕಾರ, ನಿಮ್ಮ ಆದೇಶದ ಪ್ರಕಾರ ನಾವು ಈ ಮಾಹಿತಿಯನ್ನು ಮೇಲ್ಬಂದಾರಿ ಕೊಟ್ಟಿದ್ವಿ. ಅವ್ರು ಕೊಟ್ಟ ಮಾಹಿತಿ ಮತ್ತು ಅವ್ರ ಸ್ವೀಕೃತ ಪತ್ರ ನಮ್ಮಲ್ಲಿ ಇದೆ ಅಂತ ಹೇಳಿದ ತಕ್ಷಣ ನಾವು ಆ ಸಂದರ್ಭದಲ್ಲಿ ಅವರು ಮೇಲ್ಬಂದಾರು ಹಾಜರಾಗಿದ್ದಾರೆ ಅಂದರೆ ಅವ್ರು ಕೇಳ್ತೀವಿ, ನಿಮ್ಮ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಸರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಕೆಲವೊಂದು ಸಲ ಏನಾಗ್ತದೆ, ನಾವು ಮೊದಲನೇ ಬಾರಿ ಡೈರೆಕ್ಷನ್ ಕೊಟ್ಟು ಎರಡನೇ ಬಾರಿ ವಿಚಾರಣೆ ಒಳಗಾಗಿ ಮಾಹಿತಿ ಕೊಡ್ಬೇಕಂತೇಳಿ ಹೇಳಿದಾಗೂ ಕೆಲವು ಎರಡನೇ ಬಾರಿ ಕೊಟ್ಟಿರೋಂಗಿಲ್ಲ. ಬೇರೆ ಏನೇನು ನೆಪ ಹೇಳ್ತಾರೆ, ನಮಗೆ ಕಾಲಾವಕಾಶ ಬೇಕಾಗಿಲ್ಲ, ನಮ್ಗೆ ಕೊಡೋಕ್ಕಾಗಲಿಲ್ಲ, ನಮ್ಮ ದಾಖಲಾತಿಗಳು ಸಿಗಲಿಲ್ಲ ಅಂತೇಳಿ ಹೇಳ್ತಾರೆ ಅವರು ಎರಡನೇ ವಿಚಾರಣೆ ಒಳಗೆ ಬಂದಾಗ. ಅವಾಗ ನಾವು ಅವರಿಗೊಂದು ಕೊನೆಯ ಎಚ್ಚರಿಕೆ ಕೊಡ್ತೀವಿ. ಸೆಕ್ಷನ್ 18(20)(83)ನಲ್ಲಿ ಮೊದಲು ಡೈರೆಕ್ಷನ್ ಕೊಟ್ಟಿದ್ವಿ, ಸೆಕ್ಷನ್ 21(21)ನಲ್ಲಿ ಒಂದು ಎಚ್ಚರಿಕೆ ನೋಟಿಸ್ ಕೊಡಿಸ್ತೀವಿ, ಸಾವಕಾಶ ನೋಟಿಸ್ ಕೊಡ್ತೀವಿ ಅವರಿಗೆ. ನಿಮಗೆ ಈಗಾಗಲೇ ಒಂದು ಬಾರಿ ನೋಟಿಸ್ ಕೊಟ್ಟಿದ್ದೀವಿ, ಸೂಚನೆ ಕೊಟ್ಟಿದ್ದೀವಿ, ಕೊಟ್ಟಿಲ್ಲ, ಇದು ಎರಡನೇ ನೋಟಿಸು, ನೀವು ನೋಟಿಸ್ ಸಾವಕಾಶ ನೋಟಿಸ್, ಅದಕ್ಕೆ ನಿಮಗೆ ಸಕಾಲಕ್ಕೆ ಮಾಹಿತಿ ಕೊಡಲಾರದ ಸಲುವಾಗಿ 25,000 ದಂಡ ಇದಕ್ಕೆ ವಿಧಿಸಬಾರದು, ವಿಧಿಸಬಾರದು ಅಂತೇಳಿ ನೋಟಿಸ್ ಕೊಟ್ಟಿರ್ತೀವಿ. ನೋಟಿಸ್ ಕೊಟ್ಟು ಮತ್ತೆ ಟೈಮ್ ಕೊಡ್ತೀವಿ ಅವರಿಗೆ. ಈಗ ನಿಮ್ಗೆ ನೆಕ್ಸ್ಟ್ ವಿಚಾರಣೆ ಒಳಗಾಗಿ ನೀವು ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಕೊಟ್ಟ ಮಾಹಿತಿ ಮತ್ತು ಸ್ವೀಕೃತಿ ಪತ್ರವನ್ನು ಆಯೋಗ ಸಲ್ಲಿಸಬೇಕು ಅಂತೇಳಿ ನಾವು ಆದೇಶ ಕೊಟ್ಟಾಗ ಅವ್ರೇನು ಮಾಡ್ತಾರೆ, ನೆಕ್ಸ್ಟ್ ವಿಚಾರಣೆ ಒಳಗಾಗಿ ಕೆಲವು ಜನ ಕೊಟ್ಟಿರ್ತಾರೆ, ಕೆಲವು ಜನ ಕೊಡಂಗಿಲ್ಲ. ಅದಾದ್ಮೇಲೆ ಮತ್ತೆ ಮೂರನೇ ವಿಚಾರಣೆ ಬರ್ತದೆ. ಮೂರನೇ ವಿಚಾರಣೆ ಬಂದತ್ನಾಗ ಏನ್ ಮಾಡ್ತಾರೆ, ಕೆಲವು ಮಂದಿ ಅಟೆಂಡೇ ಆಗಲ್ಲ.
1: ಓಕೆ,
0: ಬಂದು ನಮಗೆ ಟೈಮ್ ಕಾಲಾವಕಾಶ ಕೊಡಂತ ಕೇಳಂಗಿಲ್ಲ, ನಾವೇನು ಆದೇಶ ಕೊಟ್ಟಿರ್ತೀವಿ ಅದು ಬಂದು ಪಾಲನೆ ಮಾಡಂಗಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗ್ತದೆ, ಆಯೋಗದ ಆದೇಶಕ್ಕೆ ಅವ್ರು ಅಟ್ಲೀಸ್ಟ್ ಮಾಹಿತಿನೂ ಕೊಟ್ಟಂಗಿರಂಗಿಲ್ಲ, ಬಂದು ನಮ್ಗೆ ಅಟೆಂಡೂ ಆಗಂಗಿಲ್ಲ. ಅಂದ್ರೆ ಆಯೋಗದ ಆದೇಶದ ಬಗ್ಗೆ ಅವ್ರಿಗೆ ನಿರ್ಲಕ್ಷ್ಯ ವಹಿಸ್ತಾರ ಮತ್ತು ಸಾರ್ವಜನಿಕ ಮಾಹಿತಿ ಕೊಡೋಕೆ ನಿರ್ಲಕ್ಷ್ಯ ವಹಿಸ್ತಾರ ಎಂಬ ಕಾರಣಕ್ಕೆ ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ನಾವು, ಅವಾಗ ಮಧ್ಯಾಹ್ನ ಸಲ ಅವಕಾಶ ಕೊಡ್ಬೋದು. ಇಲ್ಲಂತಂದ್ರೆ ಅರೋಗನ್ಸ್ ಮಾಡಿದ್ದಾರೆ ಇವರು, ಬೇಗ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ನಮ್ಮ ಮನವರಿಕೆ ಆಯ್ತಂದ್ರೆ ನಾವು ಆ ಸಂದರ್ಭದಲ್ಲಿ ಅಂತ ಅಧಿಕಾರಿಗಳ ಏನ್ ಮಾಡ್ತೀವಿ, ದಂಡ ಹಾಕ್ತೀವಿ. ದಂಡ ಅಂದ್ರೆ ನಾವು 1,000 ಹಿಡಿದು 25,000 ತನಕ ಹಾಕ್ಬೋದು ದಂಡ. ವಿವೇಚನೆ ಒಂದ್ ದಿನಕ್ಕೆ 250 ರೂಪಾಯಿ ದಂಗೆ, ಗರಿಷ್ಠ 25,000 ರೂಪಾಯಿ ದಂಡ ಹಾಕ್ಬೋದು ನಾವು ಒಬ್ಬ ಅಧಿಕಾರಿಗೆ, ಒಬ್ಬ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ 25,000 ಗರಿಷ್ಠ ಪ್ರಮಾಣದ ದಂಡ ವಿಧಿಸಬಹುದು.
1: ಈಗ ನೀವು ದಂಡ ಹಾಕಿದ್ರು ಕೂಡ ದಂಡ ಕಟ್ಟಿ ಕೂಡ ಸುಮ್ಮನೆ ಆಗ್ಬಿಡ್ತಾರೆ, ಅವಾಗ ಏನು ಮಾಹಿತಿ ಕೊಡಲ್ಲ.
0: ಇಲ್ಲ, ದಂಡ ಕಟ್ಟಿದ ಮೇಲೆ ಮಾಹಿತಿ ಕೊಡಲೇಬೇಕು, ದಂಡ ಕಟ್ಟಿದ ಮೇಲೆ ಮಾಹಿತಿ ಕೊಡಂಗಿಲ್ಲ ಅಂತ ಹೇಳಕ್ಕ, ದಂಡ ಕಟ್ಟಿದ ಮೇಲೂ ಮಾಹಿತಿ ಕೊಡಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ ಅವ್ರಿಗೆ, ಶಿಸ್ತು ಪ್ರಾಧಿಕಾರ, ಅವ್ರ ಶಿಸ್ತು ಪ್ರಾಧಿಕಾರಕ್ಕೆ ನಾವು ಪತ್ರ ಬರ್ತೀವಿ. ಸಪೋಸ್ ಈಗ PDO ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಅವ್ರನ್ನ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತ ಅಧಿಕಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ. ನಾವು ಅವ್ರಿಗೆ ಏನ್ ಮಾಡ್ತೀವಿ, ಅವ್ರ ಮೇಲೆ ಅವ್ರಿಗೆ ಶಿಫಾರಸು ಮಾಡ್ತೀವಿ. 1908 ನಾವೇನ್ ಮಾಡ್ತೀವಿ, ಅವ್ರಿಗೆ ಇವ್ರಿಗೆ ಇಂಥವ್ರು ನಮಗೆ ಮಾಹಿತಿ ಕೊಡೋಕೆ ನಿರ್ಲಕ್ಷ್ಯ ವಹಿಸಿದ್ದಲ್ಲದೆ ದಂಡ ಪಾವತಿನೂ ಮಾಡಿಲ್ಲ, ಮತ್ತೆ ದಂಡ ಪಾವತಿ ಮಾಡಿದ್ರು ಮಾಹಿತಿ ಕೊಡ್ತು ಅಂತ ಹೇಳಿ ಮಾಹಿತಿ ಕೊಟ್ಟಿಲ್ಲ, ಈ ಆಯೋಗದ ಆದೇಶನ ಪಾಲನೆ ಮಾಡಿಲ್ಲ, ಮತ್ತು ದಂಡ ಮಾಹಿತಿ ಕೊಡ್ತು ಅಂತ ಒಪ್ಪಿಕೊಂಡು ಮಾಹಿತಿ ತಂದು ಕೊಟ್ಟಿಲ್ಲ, ಹಿಂಗಾಗಿ ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವೇನ್ ಮಾಡ್ತೀವಿ ಅವ್ರಿಗೆ 22(22)ನಲ್ಲಿ ಕಾಯ್ದೆ ಮಾಹಿತಿ ಹಕ್ಕು ಕಾಯ್ದೆ 20(2)ರಲ್ಲಿ ನಾವು ಅವ್ರಿಗೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೀವಿ. ಅವ್ರ ಸಂಬಂಧಪಟ್ಟ ಮೇಲಧಿಕಾರಿಗೆ ನಾವು ಅವ್ರಿಗೆ ಯಾರು ಮೇಲಧಿಕಾರಿ ಇರ್ತಾರೆ ಅವರಿಗೆ ಅವ್ರ ಶಿಸ್ತು ಕ್ರಮ ಅವ್ರ ಶಿಸ್ತು ಪ್ರಾಧಿಕಾರಿ ಯಾವ್ದಿರ್ತದೆ ಅವ್ರಿಗೆ ನಾವು ಶಿಫಾರಸು ಮಾಡ್ತೀವಿ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತೇಳಿ. ಬಟ್ ಇಷ್ಟು ಪ್ರೊಸೆಸ್ ಇದು ಮಾಹಿತಿ ಕೊಡಿಸೋದ್ರಲ್ಲಿ ಆದಂತಹ ವಿಳಂಬಕ್ಕೆ ಮಾಡ್ತಕ್ಕಂಥದ್ದು ಅಂತಂದ್ರೆ ಒಂದು ದಂಡ ಹಾಕೋದು, ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡೋದು.
1: ಓಕೆ ಸರ್, ಈಗ ಕಲಬುರಗಿ ವಿಭಾಗದಲ್ಲಿ ಎಷ್ಟು ಪ್ರಕರಣಗಳು ಈಗ ದಂಡ ವಿಧಿಸಲಾಗಿದೆ, ಎಷ್ಟು ಪ್ರಕರಣಗಳಲ್ಲಿ?
0: ಈಗ ನಾನು ಈ ತಿಂಗಳಲ್ಲಿ ನಾನು 17 ಅಧಿಕಾರಿಗಳಿಗೆ ದಂಡ ವಿಧಿಸಿದ್ದೀನಿ. ಏಪ್ರಿಲ್ ತಿಂಗಳಲ್ಲಿ 2 ಗೆಸ್ಟೆಡ್ ಆಫೀಸರ್ ಹಿರಿಯ ಅಧಿಕಾರಿಗಳು, 3 ಹಿರಿಯ ಅಧಿಕಾರಿಗಳು ಸೇರಿದಂತೆ ಉಳಿದಂತೆ 14 ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ದಂಡ ವಿಧಿಸಿದ್ದೀನಿ. ಒಟ್ಟ 150,000 ದಂಡ, ಇಷ್ಟು 17 ಅಧಿಕಾರಿಗಳಿಗೆ 150,000 ದಂಡನ ಏಪ್ರಿಲ್ ತಿಂಗಳ 1 ವಿಧಿಸಿದ್ದೀನಿ. ಮತ್ತು ಒಂದು ಪ್ರಕರಣದಲ್ಲಿ ಪರಿಹಾರ ಕೊಡಿಸಿದ್ದೀನಿ. ಪರಿಹಾರ ಕೊಡಿಸೋಕೆ ಅವಕಾಶ ಇದೆ, ಸಮಯ ಮತ್ತು ಹಣ ವೆಚ್ಚ ಮಾಡಿ ಹಲವಾರು ಬಾರಿ ಪ್ರಾಧಿಕಾರ ನಮ್ಮ ಮೇಲ್ಮನೆ ಪ್ರಾಧಿಕಾರದ ವಿಚಾರಣೆ ಸಂದರ್ಭದಲ್ಲಿ ಹಾಜರಾಗಿರ್ತಾರೆ ಅವರು. ಅವ್ರು ಹಾಜರಾದರೆ ಮೇಲ್ಮನೆ ಪ್ರಾಧಿಕಾರಕ್ಕೆ ಅವ್ರು ಹಾಜರಾದ್ರೂ ಇವ್ರು ಹಾಜರಾಗಿರಂಗಿಲ್ಲ, ಯಾರು ಅಧಿಕಾರಿಗಳು ಅವ್ರು ಹಾಜರಾಗಲಿಲ್ಲ ಅಂದರೆ ಮತ್ತೆ ಅವ್ರಿಗೆ ಮಾಹಿತಿ ಕೊಡಗಳು, ಹಿಂಗಾಗಿ ಅವರ ಹಣ ಮತ್ತು ಸಮಯ ವ್ಯರ್ಥ ಆಗಿರೋದ್ರಿಂದ ನಾವು ಅವರಿಗೆ ಸಂಬಂಧಪಟ್ಟ ಕಚೇರಿಯಿಂದ ಸಾಧ್ಯವಾರ ವಚನದಿಂದ ಪರಿಹಾರ ಕೊಡಿಸ್ಬೇಕಂತೇಳಿ ನಾವು ಡೈರೆಕ್ಷನ್ ಕೊಡ್ತೀವಿ. ಈ ತಿಂಗಳಲ್ಲಿ ಒಬ್ಬರಿಗೆ 1,000 ರೂಪಾಯಿ ಪರಿಹಾರನ ಕೊಡೋಕೆ ಆದೇಶ ಮಾಡಿದ್ದೀನಿ.
1: ಸರ್, ಈಗ RTI ಆ್ಯಕ್ಟಲ್ಲಿ ಸಾಕಷ್ಟು ಒಳ್ಳೆಯ ಒಂದು ಕೆಲಸ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಇದನ್ನು ಪಾಲನೆ ಮಾಡ್ತಕ್ಕಂಥ ಅಧಿಕಾರಿಗಳು ಈಗಲೂ ಕೂಡ ರಾಯಚೂರು ಜಿಲ್ಲೆ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಅದು RTI ಆ್ಯಕ್ಟ್ ಏನು ಹೇಳ್ತದೆ, ಅದರ ಕಾನೂನು ಏನು ಹೇಳ್ತದೆ, ಆಮೇಲೆ RTI ಆ್ಯಕ್ಟಲ್ಲಿ ನಾವು ಏನು ಕೆಲಸ ಮಾಡಬೇಕು ಅನ್ನೋದು ಈಗಲೂ ಕೂಡ ತುಂಬ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಮತ್ತು ಗೊತ್ತೂ ಕೂಡ ಆಗ್ತಾ ಇಲ್ಲ. ಆಫೀಸ್ಗಳಲ್ಲಿ

0: ಏನಾದರೂ ಮಾಹಿತಿ ಕೇಳಕ್ಕೆ ಹೋದರೂ ಕೂಡ ಅಲ್ಲಿ ಮಾಹಿತಿ ಅಧಿಕಾರಿಗಳು ಸಿಗಂಗಿಲ್ಲ. ಈ ಒಂದು ನಿಟ್ಟಿನಲ್ಲಿ ಇವರಿಗೆ ಏನಾದರೂ ವರ್ಕ್ಶಾಪ್ ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ವರ್ಕ್ಶಾಪ್ಗಳಾದ್ರೆ ಒಳ್ಳೇದಂತ ಅನಿಸ್ತದೆ. ಇದು ಈ ನಿಮ್ಮ ಆಯೋಗದಿಂದ ಏನಾದರೂ ಮಾಡಲಿಕ್ಕೆ?
1: ನಾನು ಆಯುಕ್ತನಾಗಿ ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ನೀವು ಹೇಳಿದಂಗೆ ಸಾಕಷ್ಟು ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಈಗ ರೀತಿ ಮಾಹಿತಿ ಕೊಡ್ಕೊಂಬುದ್ರ ಬಗ್ಗೆ ಮಾಹಿತಿ ಇಲ್ಲ.
0: ಹೌದು,
1: ಈ ಆಕ್ಟ್ ಅನ್ನ ಸರಿ ಯಾರು ಓದಿಲ್ಲ ಮತ್ತು ಈ ಆಕ್ಟ್ ಅನ್ನು ಯಾರು ಗಂಭೀರವಾಗಿ ಅದನ್ನು ಪರಿಗಣಿಸಿಲ್ಲ. ಹಂಗಾಗಿ ನಾ ಬಂದ್ಮೇಲೆ ಅದಕ್ಕೆ ಒಂದು ವೇಗ ಕೊಟ್ಟಿದ್ದೀನಿ ಮತ್ತು ಚುರುಕು ಕೊಟ್ಟಿದ್ದೀವಿ. ನಾ ಬಂದ್ಮೇಲೆ ಏನ್ ಮಾಡಿದ್ದೀನಿ, ನಾನು ಅಕ್ಟೋಬರ್ನಲ್ಲಿ ನಾನು ಇದು ಅಧಿಕಾರ ಸ್ವೀಕಾರ ಮಾಡಿದೆ. ಪದಗ್ರಹಣ ಆದ್ಮೇಲೆ ನವೆಂಬರ್ 24ನೇ ತಾರೀಕಿಗೆ ನಾನು ನಮ್ಮ ಕಾರ್ಯಭಾರ ವಿಚಾರಣೆ ಆರಂಭ ಮಾಡಿದೆ. ಅದೇ ತಿಂಗಳ ನಾವು ಏನ್ ಮಾಡಿದ್ವಿ, ಬೀದರ್ನಲ್ಲಿ ಒಂದು ಕಾರ್ಯಾಗಾರ ಮಾಡಿದ್ವಿ, ಅದಾದ್ಮೇಲೆ ಬಳ್ಳಾರಿನಲ್ಲಿ ಮಾಡಿದ್ವಿ, ಅದಾದ್ಮೇಲೆ ಕೊಪ್ಪಳದಲ್ಲಿ ಮಾಡಿದ್ವಿ, ಮತ್ತು ಕಳೆದ ತಿಂಗಳು 18ನೇ ತಾರೀಕಿಗೆ ಕಲಬುರಗಿಯಲ್ಲಿ ಮಾಡಿದ್ವಿ. ಅಂದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಯಾರಿದ್ದಾರೆ ಅಂದ್ರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು, ಪಿಡಿಒಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರತಕ್ಕಂಥ ಎಲ್ಲ ಅಧಿಕಾರಿ, ಟೋಟಲ್ ಸಾರ್ವಜನಿಕ ಪ್ರತಿಯೊಂದು ಇಲಾಖೆಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಇರ್ತಾರೆ. ಅವ್ರಿಗೆ ಯಾವ ರೀತಿ ಮಾಹಿತಿಯನ್ನು ಕೇಳಿದ್ರೆ ಯಾವ ರೀತಿ ಮಾಹಿತಿ ಕೊಡಬೇಕು, ಎಷ್ಟು ದಿವಸದಲ್ಲಿ ಕೊಡಬೇಕು, ನಿಮ್ಮ ಪ್ರಾಧಿಕಾರಕ್ಕೆ ಸಂಬಂಧಿಸಿದ ಮಾಹಿತಿ ಇತ್ತಂದ್ರೆ 5 ದಿವಸದಲ್ಲಿ ಅದನ್ನು ಬೇರೆ ನಮ್ಮ ಸಂಬಂಧಪಟ್ಟ ಪ್ರಾಧಿಕಾರಿಗೆ ವರ್ಗಾವಣೆ ಮಾಡಬೇಕು. ಅಗಾಧವಾದ ಪ್ರಮಾಣದಲ್ಲಿ ಮಾಹಿತಿ ಇತ್ತಂದ್ರೆ ನೀವು ಅವರಲ್ಲಿ ದುಡ್ಡು ಕಟ್ಟಿಸಿ ಕೊಡಬೇಕು. ನೀವಿಲ್ಲಂತಂದ್ರೆ ನೀವು ಕಚೇರಿಗೆ ಬಂದು ಕಟ್ಟಡಗಳನ್ನು ವೀಕ್ಷಣೆ ಮಾಡಿ ನಿಮ್ಗೆ ಬೇಕಿದ್ದ ಮಾಹಿತಿಯನ್ನು ಪಡೆದುಕೊಡ್ರಿ ಅಂತೇಳಿ ಅವ್ರಿಗೆ ನಿರ್ದೇಶನ ಕೊಡಬೇಕು, ಅವ್ರಿಗೆ ಹಿಂಬರ ಕೊಡಬೇಕು. ಕಾಯ್ದೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಓದಿದ್ರೆ ಅಂದ್ರೆ ಸಾರ್ವಜನಿಕ ಕೇಳಿದ ಮಾಹಿತಿಯನ್ನು ಕೊಡಲು ಯಾವುದೇ ತೊಂದರೆ ಇಲ್ಲ. ಆದ್ರೆ ಫಸ್ಟ್ ಆಫ್ ಆಲ್ ಅಧಿಕಾರಿಗಳು ನಮ್ಮ ಆಕ್ಟ್ ಅನ್ನು ಸರಿಯಾಗಿ ಓದ್ಕೊಂಡಿಲ್ಲ, ಮತ್ತು ಕೆಲವು ಜನ ಏನಾದ್ರು ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಏನಾಗ್ತದೆ ಬಿಡು ಅಂತ ಒಂದು ನಿರ್ಲಕ್ಷ್ಯ. ಕೆಲವು ಜನ ಅಂಜಿಕೆಯಿಂದ ಕೊಟ್ಟರೆ ಏನಾಗ್ತದೆ ಅಂತ ಅಂಜಿಕೆಯಿಂದ ಕೊಡಂಗಿಲ್ಲ, ಕೆಲವು ಜನ ಮಾಹಿತಿ ಕೊರತೆಯಿಂದ ಕೊಡಂಗಿಲ್ಲ. ಈ ರೀತಿಯಿಂದಾಗಿ ಮಾಹಿತಿ ಕೊಡುವ ನಿಟ್ಟಿನಲ್ಲಿ ವಿಳಂಬ ಆಗ್ತದೆ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಲ್ಲಿ ಮಾಹಿತಿ ಕೊರತೆ ಹಿನ್ನೆಲೆಯಲ್ಲಿ ನಾವೀಗ ಅವರಿಗೆಲ್ಲರಿಗೆ ಅವೇರ್ನೆಸ್ ತರಬೇಕು, ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತೇಳಿ ನಾವು ಈಗಾಗಲೇ 4 ಜಿಲ್ಲೆಗಳಲ್ಲಿ ಕಾರ್ಯಾಗಾರ ಮಾಡಿದ್ದೀವಿ. ಈ ತಿಂಗಳ 30ನೇ ತಾರೀಕಿಗೆ ವಿಜಯನಗರ ಜಿಲ್ಲೆಯಲ್ಲೂ ನಾವು ಇದು ಕಾರ್ಯಾಗಾರ ಮಾಡಕತ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸಹ ಇಂಥ ಒಂದು ಕಾರ್ಯಾಗಾರನ ಅಧಿಕಾರಿಗಳಿಗೆ ಕಾಯ್ದೆಯ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಕಾರ್ಯಗಳನ್ನು ನಾವು ಮಾಡ್ತಿದ್ದೀವಿ. ಅಂದ್ರೆ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಬೋರ್ಡ್ ಹಾಕಲೇಬೇಕು.
0: ಕಡ್ಡಾಯವಾಗಿ ಹಾಕಲೇಬೇಕು.
1: ಅವ್ರ ಮೊಬೈಲ್ ನಂಬರ್ ಮತ್ತು ಅವ್ರ ಹೆಸರು, ಈ ಸಾರ್ವಜನಿಕ ಪ್ರಾಧಿಕಾರದ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು ಎಂಬುದನ್ನು ಹಾಕ್ಬೇಕು ಅವರು ಕಡ್ಡಾಯವಾಗಿ. ಅದು ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಪ್ರತಿ ಸಲ ಕಾರ್ಯಾಗಾರ ಮಾಡಿದಾಗಲೆಲ್ಲ ನಾವು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಸೊ ಕಡ್ಡಾಯವಾಗಿ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಗಳಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು ಮತ್ತು ದೂರವಾಣಿ ನಂಬರನ್ನು ನಮೂದಿಸಬೇಕು. ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಕಾಯ್ದೆಯಲ್ಲಿ 401A 401B ಅಂತಿದೆ.
0: ಏನ್ ಹೇಳುತ್ತೆ ಸರ್?
1: 401A 401B ಅಂದ್ರೆ ಪ್ರತಿಯೊಂದು ಸರ್ಕಾರಿ ಕಚೇರಿಯ 17 ಅಂಶಗಳ ಕಾರ್ಯಕ್ರಮಗಳನ್ನು ಪ್ರಕಟಿಸಬೇಕು ನಾಮಫಲಕದಲ್ಲಿ. ಆ ಪ್ರಾಧಿಕಾರಕ್ಕೆ ಸರ್ಕಾರದಿಂದ ಬಂದ ಅನುದಾನ ಏನು, ಅಧಿಕಾರಿ ಹೆಸರೇನು, ಅಧಿಕಾರಿ ಸಂಬಳ ಏನು, ಬಂದಂತ ಅನುದಾನ ಏನು, ಕಾಮಗಾರಿ ಕೈಗೊಂಡಿದ್ದೀರಿ, ಯಾವ ಕಾಮಗಾರಿ ಯಾವ ಹಂತದಲ್ಲಿದೆ, ಏನೇನು ಮಾಡಿದ್ದೀರಿ, ಟೋಟ್ ಡಿಟೇಲ್ ಆಗಿ 17 ಅಂಶಗಳ ಕಾರ್ಯಕ್ರಮ ಪ್ರತಿ ವರ್ಷ 31st ಪ್ರತಿಯೊಂದು ಸಾರ್ವಜನಿಕ ಪ್ರಾಧಿಕಾರ ಅಂದ್ರೆ ಸಾರ್ವಜನಿಕ ಕಚೇರಿ, ಸರ್ಕಾರಿ ಕಚೇರಿಗಳಲ್ಲಿ ಅದನ್ನು ಪ್ರಕಟ ಮಾಡೋದು ಕಡ್ಡಾಯ ಇದೆ. ಸರ್ಕಾರದ ಹಲವಾರು ಸುತ್ತೋಲೆಗಳು ಬಂದಿದ್ದಾವೆ, ಎಲ್ಲ ಕಚೇರಿಗೆ ಬರ್ತದೆ ಅದನ್ನು, ಇದನ್ನು ಪ್ರಕಟ ಮಾಡಬೇಕು ನೀವು ಅಂತೇಳಿ. ಅದು ಒಂದು ವೇಳೆ ಆ ರೀತಿ ಪ್ರಕಟ ಮಾಡಿದ್ರೆ ಸಾರ್ವಜನಿಕರಿಗೆ ಅಲ್ಲೇ ಮಾಹಿತಿ ಸಿಗ್ತದೆ, ಅರ್ಜಿ ಹಾಕಂಗಿಲ್ಲ ಅಲ್ಲಿ. ಅದನ್ನು ಪಾಲನೆ ಮಾಡಲ ಕಾರಣಕ್ಕಾಗಿ ಇವತ್ತು ಆಯೋಗದ ಮುಂದೆ ಅಷ್ಟೊಂದು ಅರ್ಜಿಗಳು ಬರುತ್ತಿದ್ದಾವೆ. ಇವತ್ತು ಸಾರ್ವಜನಿಕರಿಗೆ 401A 401B ಸರ್ಕಾರಿ ಕಚೇರಿಗಳಿಗೆ ಹಾಕ್ಬಿಟ್ರೆ ಅಂತಂದ್ರೆ ಅಲ್ಲೇ ಮಾಹಿತಿ ಸಿಗ್ತದೆ ಅವ್ರಿಗೆ, ಅವ್ರಿಗೂ ಅನುಕೂಲ. ಅರ್ಜಿ ಹಾಕಿದಾಗ ನಿಮ್ಗೆ ಅಲ್ಲಿ ನಾಮಫಲಕದಲ್ಲಿ ಹಾಕಿ ತಗೊಳ್ರಿ ಅಂತೇಳಿ ಹೇಳ್ಬೋದು ಅವರು. ಅದು ಮಾಡಲ ಸಲುವಾಗಿ ಅಲ್ಲಿ ಸಾರ್ವಜನಿಕರು ಮಾಹಿತಿ ಕೊಡಿ ಅರ್ಜಿಗಳನ್ನು ಸಲ್ಲಿಸ್ತಾರೆ
0: ಸರ್.
1: ಇದು ಮುಖ್ಯ. ಈ ತಿಂಗಳಲ್ಲಿ ಒಟ್ಟು ನಾನು ಪ್ರಕರಣಗಳು 564 ಪ್ರಕರಣಗಳನ್ನು ಕೈಗೆತ್ತಿಕೊಂಡಿದ್ದು
0: ಈ ತಿಂಗಳಲ್ಲಿ.
1: ಅದರಲ್ಲಿ 221 ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದೀನಿ.
0: ಉಳಿದು ಬಾಕಿ
1: ಪ್ರಕರಣಗಳನ್ನು ಹಂತ ಹಂತವಾಗಿ ವಿಲೇವಾರಿ ಮಾಡ್ತಿದ್ವಿ. ಅದೇನಾಗಿದೆ ಅಂದ್ರೆ ಹಳೆ ಪ್ರಕರಣಗಳು ಬಹಳ ಇದ್ದಾವ, ಅವು ಕೆಲವೊಂದು 2, 3, 4, 5 ಹಿಯರಿಂಗ್ ಆಗಿ ಮಾಹಿತಿ ಕೊಟ್ಟಂತ ಪ್ರಕರಣಗಳನ್ನೆಲ್ಲ ವಿಲೇವಾರಿ ಮಾಡಿದ್ದೀನಿ. ಮುಖ್ಯ ಉದ್ದೇಶ ಅಂದ್ರೆ ಮೊದಲು ಕೆಲವೊಂದು ವಿಳಂಬ ಆಗಿರ್ಬೋದು, ನಾ ಬಂದ್ಮೇಲೆ ಅಂತ 1, 3, 4 ಹಿಯರಿಂಗ್ನಲ್ಲಿ ಆ ಪ್ರಕರಣಗಳನ್ನ ಕ್ಲೋಸ್ ಮಾಡಿ ಮಾಹಿತಿ ಕೊಡಿಸಿ, ಇಲ್ಲಾಂದ್ರೆ ದಂಡ ಹಾಕಿ, ಇಲ್ಲಾಂದ್ರೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಿ. ಮುಖ್ಯ ಉದ್ದೇಶ ಮಾಹಿತಿ ಕೊಡಿಸೋದು. ನಾನು ವಿಲೇವಾರಿ ಮಾಡಿದಂತ ಎಲ್ಲ ಪ್ರಕರಣಗಳಲ್ಲಿ ಮಾಹಿತಿ ಕೊಡಿಸಿ ವಿಲೇವಾರಿ ಮಾಡಿದ್ದೀನಿ. ಬಹುತೇಕ ಪ್ರಕರಣಗಳಲ್ಲಿ
0: ಸರ್, ಬಹುತೇಕ ಪ್ರಕರಣಗಳಲ್ಲಿ ಮಾಹಿತಿ ಸಿಗುತ್ತೆ, ಆದರೆ ಕೆಲವೊಂದು ಪ್ರಕರಣಗಳಲ್ಲಿ ವಿಳಂಬ ಆಗಿದೆ. ಆಗ್ಲಿಕ್ಕೆ ಏನು ಕಾರಣಗಳಿರ್ಬೋದು?
1: ವಿಳಂಬ ಆಗ್ಲಿಕ್ಕೆ ಅಂತಂದ್ರೆ ಎರಡು ಕಾರಣಗಳಿದ್ದಾವೆ.

0: ಈಗ ಅರ್ಜಿದಾರರು ಅರ್ಜಿ ಹಾಕಿದ ಮೇಲೆ ಅದನ್ನ ಈ ಮಾಹಿತಿ ಕೊಡೋದ್ರ ಬಗ್ಗೆ ನಿರ್ಲಕ್ಷ್ಯ ಬೇರೆ ಏನ್ ಕಾರಣ ಇಲ್ಲ. ಅವ್ರು 30 ದಿವಸದಲ್ಲಿ ಕೊಟ್ಬಿಟ್ರು ಅಂದ್ರೆ ನಮ್ಗೆ ಬರಂಗಿಲ್ಲ, ಅರ್ಜಿನೇ ಬರಂಗಿಲ್ಲ. ಅವ್ರು ಅಲ್ಲಿ ಕೊಡಲಾರದ ಕಾರಣಕ್ಕಾಗಿ ನಮ್ಮಲ್ಲಿ ಅರ್ಜಿ ಬರುದು. ಆಮೇಲೆ ಪ್ರಥಮ ಮೇಲ್ಮನೆ ಪ್ರಾಧಿಕಾರದಲ್ಲಿ ವಿಚಾರಣೆ ನಡೆಸಿ ಅಲ್ಲಿನೂ ಮಾಹಿತಿ ಕೊಡಿಸೋದು, ಅಲ್ಲಿನೂ
1: ಮಾಡಂಗಿಲ್ಲ.
0: ಅವೆರಡು ಕಾರಣಕ್ಕಾಗಿ ಇಷ್ಟು ಪ್ರಮಾಣ ಅಗಾಧ ಪ್ರಮಾಣದಲ್ಲಿ ಅರ್ಜಿಗಳು ನಮ್ಮ ಪ್ರಾಧಿಕಾರದ ನಮ್ಮ ಆಯೋಗದ ಮುಂದೆ ವಿಚಾರಣೆ.
1: ಒಳ್ಳೆ ಸರ್, ಒಳ್ಳೆ ಮಾಹಿತಿ ಕೊಟ್ರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಗುಲ್ಬರ್ಗ ವಿಭಾಗದಲ್ಲಿ ಬಂದಂತಹ ಒಂದು ಮಾಹಿತಿ ಆಯೋಗದಲ್ಲಿ ಏನು ಕೊರತೆ ಇದೆ ಮತ್ತು ಏನೆಲ್ಲ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದು, ಮತ್ತು ಯಾರಾದರೂ RTI ಆ್ಯಕ್ಟಲ್ಲಿ ಯಾರು ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅವ್ರಿಗೆ ದಂಡ ವಿಧಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಿ. ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಸರ್. ನಮ್ಮ ಆಕಾಶವಾಣಿಯಲ್ಲಿ ಈ ಒಂದು ರಾಜ್ಯ ಮಾಹಿತಿ ಆಯುಕ್ತರಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
0: ನಮಸ್ಕಾರ.
2: ಇದುವರೆಗೂ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಮಹತ್ವ ಕುರಿತು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಮಾಹಿತಿ ಆಯುಕ್ತರಾದ ಬಿ ವೆಂಕಟ್ ಸಿಂಗ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45. ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನಗಾಯನವನ್ನು.

ಹಿಂದಿನವರು ಎಂಬ ಸಂದೇಹಿಗಳಿಗೆ ರಚನೆ ಆದಯ, ಗಾಯನ ಶ್ರೀಮತಿ ಹೇಮಾ ಪ್ರಸಾದ್, ಸಂಗೀತ ನಿರ್ದೇಶನ ಡಾಕ್ಟರ್ ಬಾನಂದೂರು ಕೆಂಪಯ್ಯ.

ಇಂದು ಸಾವ ಹೆಂಡತಿಗೆ, ರಚನೆ ಅಲ್ಲಮ ಪ್ರಭು, ಗಾಯನ ಶ್ರೀ ದೇವೇಂದ್ರ ಕುಮಾರ್ ಪತ್ತಾರ್, ಸಂಗೀತ ನಿರ್ದೇಶನ ಡಾಕ್ಟರ್ ಬಾನಂದೂರು ಕೆಂಪಯ್ಯ.

ಬಡತನಕ್ಕೆ ಉಂಬುವ ಚಿಂತೆ, ಅಂಬಿಗರ ಚೌಡಯ್ಯವರ ರಚನೆ. ಗಾಯನ ಶ್ರೀ ರವೀಂದ್ರ ಸುರಗಾವಿ. ಸಂಗೀತ ನಿರ್ದೇಶನ ಡಾಕ್ಟರ್ ಬಾನಂದೂರು ಕೆಂಪಯ್ಯ.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನವನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9 ಗಂಟೆ, ಪ್ರಕಟಣೆಗಳು.
1: ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ, ಸಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯದವನು. ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ ಸದೃಢ ಆರೋಗ್ಯದ ಕಡೆ ಹೆಜ್ಜೆ ಇಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನ ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಓದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ರಂಗರಾವ್ ಸ್ಮಾರಕ ವಿಕಲಚೇತನರ ಅಂಧ ಹೆಣ್ಣು ಮಕ್ಕಳ ಉಚಿತ ಶಾಲೆ ವಸತಿ ಶಾಲೆ ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿರುತ್ತದೆ. ವಸತಿ ಸಹಿತವಾಗಿ 1-10 ತರಗತಿವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ದಾಖಲಾತಿ ಮಾಡಲಿಚ್ಛಿಸುವವರು ಶಾಲಾ ವಿಳಾಸ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ, ನಂಬರ್ 1 CKRS ಮುಖ್ಯರಸ್ತೆ, ಮೇಟಗಹಳ್ಳಿ ಪೊಲೀಸ್ ಠಾಣೆ ಪಕ್ಕ ಮೇಟಗಹಳ್ಳಿ, ಮೈಸೂರು. ದೂರವಾಣಿ ಸಂಖ್ಯೆ 02-1-241-230 ಅಥವಾ ಮೊಬೈಲ್ ಸಂಖ್ಯೆ 96-8664-4 ಈ ಸಂಖ್ಯೆಗೆ ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಇದು ಆಕಾಶವಾಣಿ
2: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.

0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:05. ಭಾವಗೀತೆಗಳು ಮೊದಲಿಗೆ ಕೇಳಿ. ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ, ಹಾಡಿದವರು ಸಂಗೀತ ಕಟ್ಟಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:30. ಚಿತ್ರಗೀತೆಗಳು. ಮೊದಲಿಗೆ ಪ್ರಕಟಣೆ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು ಬಜೆಟ್ ನಿಂದು.
3: RBI ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಬದ್ರಿ ಚಿತ್ರದ ಗೀತೆಯನ್ನು. ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ ಸಂಗೀತ ಸಂಯೋಜನೆ ರಾಜೇಶ್ ರಮನಾಥ್, ಸಾಹಿತ್ಯ ಕೆ ಕಲ್ಯಾಣ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಬಾನಲ್ಲೆ ಮಧುಚಂದ್ರಿಕೆ ಚಿತ್ರದ ಗೀತೆಯನ್ನು, ಸಂಗೀತ ಸಂಯೋಜನೆ ಹಂಸಲೇಖ, ಸಾಹಿತ್ಯ ಸಿದ್ಧಲಿಂಗಯ್ಯ.

ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆಯಲ್ಲಿ ಕೇಳಿ ಬಾಳ ಹೊಂಬಾಳೆ ಚಿತ್ರದ ಗೀತೆಯನ್ನು ಹಾಡಿದವರು ಮನೋಮೂರ್ತಿ, ಮುರಳೀಧರ ಮತ್ತು ಮಂಜುಳಾ ಗುರುರಾಜ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:02 ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.
1: ರಾಜ್ಯಗಳು ಮತ್ತು 4ನೇ ತ್ರೈಮಾಸಿಕದ GDP ಅಂದಾಜುಗಳನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಈ ಮೊದಲು ಪ್ರತಿ ವರ್ಷದ ಮೇ ತಿಂಗಳ ಕೊನೆಯ ಕೆಲಸದ ದಿನದಂದು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ ವರ್ಷ June 7 ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ಮಹಾರಾಷ್ಟ್ರದ ಜತ್ ತಹಸೀಲ್ನಲ್ಲಿ ನಿನ್ನೆ ನಡೆದ ಧಾರ್ಮಿಕ ಸಮಾವೇಶದ ವೇಳೆ ಗೋಡೆಯೊಂದು ಕುಸಿದು 6 ಭಕ್ತರು ಮೃತಪಟ್ಟಿದ್ದು 15 ಗಾಯಗೊಂಡಿದ್ದಾರೆ. ಬಲವಾದ ಗಾಳಿಯೊಂದಿಗೆ ಭಾರೀ ಮಳೆ ಸುರಿಯುತ್ತಿದ್ದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥಾಯ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತ ಶೆಟ್ಲರ್ಗಳು ಇಂದು ಸಿಂಗಲ್ಸ್ ವಿಭಾಗದ 32 ಸುತ್ತಿನಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ. 27 ಸದಸ್ಯರ ತಂಡದೊಂದಿಗೆ ಭಾರತ ಈ ಕೂಟದಲ್ಲಿ ಪಾಲ್ಗೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11:00

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹೌದು, ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸ್ಟುಡಿಯೋದಲ್ಲಿ ಸಮಯ 10:04:50. ನಿಮ್ಮಿಷ್ಟದ ಹೌದು ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ಗೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಚಂದದ ಹಳೆಯ ಗೀತೆಗಳು ನಿಮ್ಮ ಜೊತೆಯಾಗತ್ತೆ ಒಂದು ಗಂಟೆಯ ಅವಧಿಯವರೆಗೆ. ಹೌದು, 11 ಗಂಟೆಯವರೆಗೂ ನೀವು ಗೀತೆಗಳನ್ನು ಕೇಳ್ತಾ ಸಾಗಬಹುದು. ಗೆಜ್ಜೆ ಪೂಜೆ ಚಿತ್ರದ ಈ ಎವರ್ ಗ್ರೀನ್ ಹಾಡು ಎಸ್ ಜಾನಕಿಯವರ ಕಂಠ ಸಿರಿಯಲ್ಲಿ ಮುಡಿಬರ್ತಾ ಇದೆ. ಆರ್ ಎನ್ ಜೈಗೋಪಾಲ್ ಅವರ ಈ ಒಂದು ಉತ್ತಮವಾದ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಇದೆ. ಹೌದು, ಅತಿಯಾದ ಆನಂದವನ್ನು ಅನುಭವಿಸುವ ಒಂದು ಸಮಯವನ್ನು ಇಂಗ್ಲೀಷ್ನಲ್ಲಿ ಕ್ಲೌಡ್ 9 ಅಂತ ಹೇಳಿ ಹೇಳ್ತಾರೆ. ಅಂತಹ ಅಪರಿಮಿತ ಆನಂದವನ್ನು ಅನುಭವಿಸ್ತಾ ಇರುವಂತಹ ಗೀತೆ ಇದು. ನಾಯಕಿಯ ಆನಂದದಲ್ಲಿ ಮೈಮರೆತು ಹಾಡುವಂತಹ ಈ ಒಂದು ಚಂದದ ಗೀತೆ ಗೆಜ್ಜೆ ಪೂಜೆ ಚಿತ್ರದ ಈ ಹಾಡು. ಈಗ ನಿಮಗಾಗಿ ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ಮೊದಲ ಗೀತೆಯಾಗಿ

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02
3: 10:32 ಸಮಯ ಇದು. ಕೇಳ್ತಾ ಇದ್ದೀರಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಇನ್ನು ಮುಂದಿನ ಗೀತೆ ಎಲ್ಲ ಈಶ್ವರಿ ಅವರ ಧ್ವನಿಯಲ್ಲಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಗಾಂಧಿನಗರ ಚಿತ್ರದ ಹಾಡು ಇದು. ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ. ಸತ್ಯಂ ಅವರ ಸಂಗೀತ ಈ ಹಾಡಿಗಿದೆ.

0: ಎಂಥ ಚಂದದ ಗೀತೆ ಅಲ್ವಾ. ಹಾಗೆಯೇ ನಮ್ಮ ಕನ್ನಡ ಗಾಯನ ಲೋಕದ ಅದ್ಭುತ ಕಂಠಸಿರಿಗಳು ಅಲ್ವಾ. ಈಗಷ್ಟೇ ನೀವು ಗಾಂಧಿನಗರ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಹಾಗೂ ಯಾರು ಮತ್ತೊಬ್ಬ ಗಾಯಕಿ ಅಂತ ಹೇಳಿ ನೀವು ಗೆಸ್ ಮಾಡಿ ನಮಗೆ ಕಳಿಸ್ಬೇಕು. ಈಗಷ್ಟೇ ನೀವು ಗಾಂಧಿನಗರ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಪಿ ಬಿ ಶ್ರೀನಿವಾಸ್ ಅವರ ಜೊತೆಯಲ್ಲಿ ದನಿಗೂಡಿಸಿದಂತಹ ಗಾಯಕಿ ಯಾರು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಡಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ. 10:15:10 ಈ ಸಮಯದಲ್ಲಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ
1: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
2: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
1: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

0: ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.
1: ನಮ್ಮ ಕೇಳುಗರು ಅವರ ಕಿವಿಯನ್ನು ವಿವಿಧ ಭಾರತಿಗೆ ಸಂಪೂರ್ಣವಾಗಿ ಕೊಟ್ಬಿಟ್ಟಿದ್ದಾರೆ ಅಂತ ಈ ಸಂದೇಶದ ಮೂಲಕವೇ ನಮಗೆ ತಿಳಿಯುತ್ತೆ. ಹೌದು, ಈ ಒಂದು ಗೀತೆಯನ್ನು ಹಾಡಿದಂತಹ ಗಾಯಕಿ ಯಾರು ಅಂತ ಹೇಳಿ ನಾನು ಕೇಳಿದ್ದೆ. ಎಷ್ಟು ಶೀಘ್ರವಾಗಿ ಉತ್ತರ ಬಂದುಬಿಡ್ತು, ಪಿ ಸುಶೀಲಾ ಅವರು ಅಂತ ಹೇಳಿ. ಹೌದು, ಎಲ್ಲವೂ ಪಿ ಬಿ ಶ್ರೀನಿವಾಸ್, ಪಿ ಸುಶೀಲಾ ಇವರೆಲ್ಲರ ಧ್ವನಿಗಳನ್ನು ನಾವು ಕೇಳೋದಕ್ಕೆ ಹಾಗೆ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳಬಹುದು. ಯಾರು ಅಂತ ಹೇಳಿದ್ರೆ ರಾಜಾಜಿನಗರದ ರತ್ನ ಅವರು. ಹಾಗೆ ಬಹಳ ಸುಲಭವಾಗಿ ನೀವು ಪ್ರಶ್ನೆಯನ್ನು ಕೇಳಿಬಿಟ್ರಿ ಅಂತ ಹೇಳಿ ಸಂಜಯ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಧನ್ಯವಾದ ನಿಮ್ಮ ಈ ಒಂದು ಶೀಘ್ರವಾದಂತಹ ಸ್ಪಂದನೆಗೆ ಅಂತ ಹೇಳ್ತಾ ಈಗ ಮತ್ತೊಂದು ಚಂದದ ಗೀತೆ, ಎವರ್ ಗ್ರೀನ್ ಗೀತೆ, ನಾ ಮೆಚ್ಚಿದ ಹುಡುಗ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಮುಡಿ ಬರ್ತಾ ಇದೆ. ಆರ್ ಎನ್ ಜಯ ಗೋಪಾಲ್ ಅವರ ಗೀತರಚನೆ, ವಿಜಯ ಭಾಸ್ಕರ್ ಅವರ ಸ್ವರ ಕಲ್ಪನೆ ಈ ಹಾಡಿಗಿದೆ.

ಬೆಳ್ಳಿಮೋಡ ಚಿತ್ರದ ಟೈಟಲ್ ಟ್ರ್ಯಾಕ್ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿತ್ತು. ವಿಜಯ ಭಾಸ್ಕರ್ ಅವರ ಸ್ವರಕಲ್ಪನೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ.

ಗೋಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ನೀವಿದ್ದೀರೆ. ಚಂದದ ಗೀತೆಗಳು ಕೂಡ ನಮ್ಮ ಜೊತೆಯಾಗಿದೆ. ಮುಂದೆ ಸರ್ವಮಂಗಳ ಚಿತ್ರದ ಹಾಡು, ಪಿ ಸುಶೀಲಾ ಅವರು ಹಾಡಿರುವಂಥದ್ದು. ಇದೊಂದು ಜಾನಪದ ರಚನೆ, ಸತ್ಯಮ್ ಅವರ ಸಂಗೀತ ಈ ಒಂದು ರಚನೆಗಿದೆ.

ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:31.
2: ತಿನ್ನಿರಿ ನವಣೆ, ಬಾಳಿಗಿಲ್ಲ ಬವಣೆ. ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಹೇರಳ, ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವನದಲ್ಲಿ ಹೊಸ ಮೆರಗು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಪ್ರಕಟಣೆಯನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:32. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.
3: ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ.

ಬಂಗಾರದ ಹೂವು ಚಿತ್ರದ ಈ ಎವರ್ ಗ್ರೀನ್ ಗೀತೆ ಪಿ ಬಿ ಶ್ರೀನಿವಾಸ್ ಹಾಗೆ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿ ಮೂಡಿಬಂತು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿತ್ತು. 10:38:40 ಸಮಯ ಇದು. ಸಾಗ್ತಾ ಇದ್ದೇವೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ನಿಮ್ಮ ನೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಪ್ರತಿದಿನ ಬೆಳಗ್ಗೆ 10:02 ಹಾಗೆ ಸಂಜೆ 5:02. ಇನ್ನೀಗ ಕಠಾರಿ ವೀರ ಚಿತ್ರದ ಹಾಡು ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ಸೋರಟ್ ಅಶ್ವತ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಎಸ್ ಗೋಲ್ಡ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಈಗಷ್ಟೇ ಮೂಡಿ ಬಂದಂತಹ ಗೀತೆ ಮಣ್ಣಿನ ಮಗ ಚಿತ್ರದ್ದಾಗಿತ್ತು. ಪಿ ಸುಶೀಲ ಅವರ ಧ್ವನಿಯಲ್ಲಿ ಈ ಗೀತೆ ಇತ್ತು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು.

ಕರೆ ಚಿತ್ರದ ಒಂದು ಎನರ್ಜೆಟಿಕ್ ಹಾಡು ಇದು. ಎಸ್ ಜಾನಕಿಯವರ ಧ್ವನಿಯಲ್ಲಿ ಇದೆ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

ಒಳ್ಳೆಯ ಗೀತೆಗಳು ಅಂತ ಹೇಳಿ ಗುಳೇದ ಗುಡ್ಡದ ವಿರೂಪಾಕ್ಷ ಅವರು, ಎನ್ ಜಿ ಬಸವರಾಜ್ ಅವರು, ಹಾಗೆ ಸೋಮಶೇಖರ್ ತಟ್ಟಿಯವರು ಹಂಪಸಾಗರದಿಂದ, ಮತ್ತು ಯಾರು ಸುಮಾ ಅವರು ಸುಮಕದ ಕಟ್ಟೆಯಿಂದ, ಮಹೇಶ್ ಮಂಡ್ಯದಿಂದ, ಸಿರಿಗೆರೆಯ ಉಮೇಶ್ ಅವರು, ಹಾಗೆ ಟಿ ವಿ ಸರ್ಕಲ್ನ ಚಿದಾನಂದ್ ಅವರು, ಹಾಗೆ ರಮೇಶ್ ರಂಗ ವಿದ್ಯಾರ್ಥಿ ನಾಗರಾಜ ಶರ್ಮಾ ಅವರು, ನಾಗರಾಜ್ ಕುಡೇಕಲ್ ಗಂಗಾವತಿಯಿಂದ, ಹಾಗೆ ಮತ್ತಿನ್ಯಾರು ಬೊಪ್ಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಮಂಗಳ ಮೈಸೂರಿನಿಂದ, ಇಂದ್ರಾಣಿ ಕೈಲಾಸ್ ಮೆಲ್ಬೋರ್ನ್ ಆಸ್ಟ್ರೇಲಿಯಾ ಇಲ್ಲಿಂದ, ಹಾಗೆ ಕವಿತಾ ಶ್ರೀನಿವಾಸ್ ವೈ ಎಸ್ ಕಾಲೋನಿ ಧಾರವಾಡದಿಂದ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ, ಶಾಂತಾರಾಮ್ ಜೋಗುಪಾಳ್ಯ ಹಲಸೂರಿನಿಂದ, ಅರುಣಾ ಮೈತ್ರಿ ಅವರು, ಹಾಗೆ ನಾಗರತ್ನ ಅವರು.

ಆಶಿಕಿ ಚಿತ್ರಕ್ಕಾಗಿ ಕುಮಾರ್ ಸಾನು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಮದನ್ ಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದವರು ನದೀಮ್ ಶ್ರವಣ್. ಇನ್ನೀಗ ಕೇಳಿ ರಾಮ್ ತೆರಿ ಗಂಗಾ ಮೈಲಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಹಜರತ್ ಜೈಪುರಿ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ರವೀಂದ್ರ ಜೈನ್.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242 8700014242.
3: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:02. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.
4: ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಇಳಯರಾಜ ರಾಗ ಸಂಯೋಜನೆ ಮಾಡಿರುವ ಗೀತಾ ಚಿತ್ರದ ಗೀತೆಯನ್ನ ಕೇಳಿದಿರಿ. ಹಾಡಿದ್ದ ಕಲಾವಿದರು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಇನ್ನು ಮುಂದೆ ಕೇಳಿ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ. ಜಿ ವಿದ್ಯಾಶಂಕರ್ ಅವರ ಗೀತೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್.

ಭೂತನಿನ ಮಗ ಅಯ್ಯು ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಚಿ ವಿದೇಶಂಕರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

ಜಿ ಉದಯಶಂಕರ್ ಗೀತೆಯನ್ನು ಬರೆದು ಉಪೇಂದ್ರ ಕುಮಾರ್ ಸಂಗೀತ ನೀಡಿರುವ ರವಿಚಂದ್ರ ಗೀತ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸುಲೋಚನಾ.

ಡಾಕ್ಟರ್ ರಾಜ್ಕುಮಾರ್ ಮತ್ತು ಸುಲೋಚನಾ ಹಾಡಿರುವ ಮತ್ತೊಂದು ಗೀತೆ ಚಿತ್ರ ಕೇರಳದ ಸಿಂಹ. ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ನಿರ್ದೇಶನ ಸತ್ಯಂ.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆ ಕ್ರಮಗಳ ಕುರಿತು ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಡನೆ ಸಂದರ್ಶನ ಪ್ರಸಾರವಾಗುವುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: सीआईईटी प्रस्तुत करता है।
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶ

0: ವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
0: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
0: 8700014242.
2: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
3: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
2: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
4: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
5: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
6: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:32 ನಿಮಿಷವಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವೇಗಗೊಳಿಸಿ ಕೈಗಾರಿಕೆ ಹೂಡಿಕೆದಾರರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಲಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು,

0: ಚಾಲ್ತಿಯಲ್ಲಿರುವ ಯೋಜನೆಗಳು ಹಾಗೂ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಅಭಿವೃದ್ಧಿ ಯೋಜನೆಗಳ ಕುರಿತು ಮಹತ್ವದ ಮಾತುಕತೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿರಾಂಪುರ ಗ್ರಾಮದ ಗೌರಮ್ಮ ಸಿದ್ದಲಿಂಗಯ್ಯ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಒಟ್ಟು 8 ಜನ ಮಹಿಳೆಯರು ಭಾಜನರಾಗಿದ್ದಾರೆ. ಕಲಬುರಗಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನಿಸಿ ಗೌರವಿಸಲಾಯಿತು. ಕಡ್ಡಿರಾಂಪುರ ಗ್ರಾಮದಲ್ಲಿ ಸಾವಯವ ಕೃಷಿ ಕೈಗೊಂಡು ವಿವಿಧ ಬೆಳೆಗಳನ್ನು ಬೆಳೆಯುತ್ತಿರುವ ಗೌರಮ್ಮ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ತಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೌರಮ್ಮ. ಕಡ್ಡಿರಾಂಪುರ ಗ್ರಾಮದಲ್ಲಿ 12 ಎಕರೆ ಜಮೀನಿದೆ. ಬಾಳೆ, ತೆಂಗು, ಅಡಿಕೆ, ಲೆಮನ್, ನುಗ್ಗೆಕಾಯಿ, ಕಬ್ಬು, ಮಾವು, ಟೀಕುಡ್ಡು ಎಲ್ಲಾ ಸೇರಿಸಿ ಸಮಗ್ರ ಕೃಷಿ ಮಾಡಲಾಗಿದೆ. ಹನಿ ನೀರಾವರಿ ಯೋಜನೆ ಮಾಡಲಾಗಿದೆ. ಇವೆಲ್ಲ ಪ್ರಯತ್ನದಿಂದ ನನಗೆ ಕಲ್ಯಾಣ ಕರ್ನಾಟಕದಿಂದ ವಿಜಯನಗರ ಡಿಸ್ಟಿಕ್ಗೆ ನನಗೆ ಅವಾರ್ಡ್ ಸಿಕ್ಕಿದೆ. ಉತ್ತಮ ರೈತ ಮಹಿಳೆ ಎಂದು ನನಗೆ ಪ್ರಶಸ್ತಿ ಸಿಕ್ಕಿದೆ.
0: ಕೊಪ್ಪಳ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ 10ನೇ ವರ್ಷದ ಮಾವು ಮೇಳಕ್ಕೆ ಚಾಲನೆ ದೊರೆತಿದೆ. 22ರವರೆಗೆ ಜರುಗುವ 10 ದಿನಗಳ ಮಾವು ಮೇಳದಲ್ಲಿ ಕೇಸರ್, ದಶಹರಿ, ತೋತಾಪುರಿ, ಮಲ್ಲಿಕ, ಬೆನೆಶಾನ್, ಸಿಂಧೂರಿ, ಇಮಾಮ್ ಪಸಂದ್ ಸೇರಿದಂತೆ ವಿವಿಧ ತಳಿ ಮಾವುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯಲಿದೆ. 100ಕ್ಕೂ ಹೆಚ್ಚಿನ ಸಂಖ್ಯೆಯ ಮಾವು ಬೆಳೆಗಾರರು ಮಾವು ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. 10ನೇ ವರ್ಷದ ಮಾವು ಮೇಳದ ಅಂಗವಾಗಿ ಆಯೋಜಿತ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 16, 17 ಹಾಗೂ 18ರಂದು 3 ದಿನಗಳ ಕಾಲ ಮಾವು ಮೇಳ 2026 ಆಯೋಜಿಸಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆ ಮಹದೇಶ್ವರ ಬೆಟ್ಟ ಹಾಗೂ ನಾಗಮಲೆಗೆ ಪಾದಯಾತ್ರೆ ಮೂಲಕ ತೆರಳಲು ಜಾತ್ರಾ ಅವಧಿಯಲ್ಲಿ ಮಾತ್ರ ಅವಕಾಶ ನೀಡಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಾಗಮಲೆಗೆ ತೆರಳುತ್ತಿದ್ದ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟ ಹಿನ್ನೆಲೆ ಕಾವೇರಿ ಹಾಗೂ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳೊಂದಿಗೆ ವರ್ಚುವಲ್ ಮೂಲಕ ಸಭೆ ನಡೆಸಿದ ಸಚಿವರು, ಮಹದೇಶ್ವರ ಬೆಟ್ಟಕ್ಕೆ ಶಿವರಾತ್ರಿ, ಯುಗಾದಿ, ಜಾತ್ರೆ ವೇಳೆ ಮಾತ್ರವೇ ಕಾಲ್ನಡಿಗೆಯಲ್ಲಿ ಸಾಗಲು ಅವಕಾಶ ನೀಡುವಂತೆ ನಿರ್ದೇಶಿಸಿದರು. ವಿಶ್ವಪ್ರಸಿದ್ದ ಹಂಪಿಯಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿರುವ ಹೋಮ್ಸ್ಟೇ, ವಸತಿಗೃಹ ಹಾಗೂ ಗೆಸ್ಟ್ ಹೌಸ್ಗಳ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ನೇತೃತ್ವದ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿತು. ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದ್ದು, ನಾಗರಿಕರು ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಿ ಸುರಕ್ಷಿತರಾಗಿರುವಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಮರುಕಳಿಸುವ ಗ್ರಾಮಗಳನ್ನು ಗುರುತಿಸಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸುವಂತೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಚ್ಚರ ವಹಿಸಬೇಕು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಮರ್ಪಕ ಕುಡಿಯುವ ನೀರಿನ ಪೂರೈಕೆಯಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 60ನೇ ಘಟಿಕೋತ್ಸವ ನಾಳೆ ಬೆಳಗ್ಗೆ 11:30 ಜಿಕೆವಿಕೆ ಆವರಣದಲ್ಲಿರುವ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಜರುಗಲಿದೆ. ಇಂದು ಹಿರಿಯ ಸಾಹಿತಿ ಪದ್ಮವಿಭೂಷಣ ಆರ್ಕೆ ನಾರಾಯಣ್ ಅವರ ಪುಣ್ಯತಿಥಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಆರ್ಕೆ ನಾರಾಯಣ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಖರೀದಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು, ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರಿಯ ಸ್ವಾಗತ ಕೇಳುಗರೆ.
2: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರೊಂದಿಗೆ ಸಂದರ್ಶನ.
1: ಕೇಳುಗರೆ ನಮಸ್ಕಾರ. ಬಾಡಿದ ಹೂಗಳು, ಮೊಗ್ಗುಗಳು, ಒಣಗಿದ ಎಲೆಗಳನ್ನ ಎಸೆಯುವುದು ನಾವು ಸಾಮಾನ್ಯ. ಆದರೆ ಪಡುಬಿದ್ರಿಯ ಕಲಾವಿದೆ ರೂಪಾ ವಸುಂಧರ ಆಚಾರ್ಯ ಅವರು ಅವುಗಳಿಗೆ ಜೀವ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಿತ್ರಕಲಾವಿದೆಯಾಗಿ ಸುಮಾರು 23 ವರ್ಷಗಳ ಅನುಭವ ಅವರದು. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಂದಿದ್ದಾರೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ನಮಸ್ತೆ ಮೇಡಮ್.
1: ಸಾಮಾನ್ಯವಾಗಿ ಮನೆಯಲ್ಲಿ ದೇವರಿಗೆ ಇಡುವಂತ ಹೂವು ಇರಬಹುದು, ಅಥವಾ ಮನೆಯ ಅಂಗಳದಲ್ಲಿ ಅರಳಿದಂತಹ ಹೂಗಳು ಬಾಡಿ ಹೋದಾಗ ಅದನ್ನ ಬಿಸಾಡುವಂತದ್ದು ಸಾಮಾನ್ಯ. ಆದ್ರೆ ನೀವಕ್ಕೆ ಒಂದು ಮರುಜೀವ ಕೊಡುವಂತಹ ಕೆಲಸವನ್ನ ಮಾಡಿದ್ದೀರಿ. ಹೇಗೆ ಮೇಡಮ್, ಹೇಗೆ ಆರಂಭ ಆಯ್ತು, ಹೇಗೆ ಹೊಳೆಯಿತು ನಿಮಗೆ ಆ ಒಂದು ಕಲ್ಪನೆಗಳು?
3: ಇಡುವಂತದ್ದು ಅದು ನನ್ಗೆ ತುಂಬಾ ಥ್ರಿಲ್ ಅನಿಸ್ತಾ ಇತ್ತು, ತುಂಬಾ ಖುಷಿ ಆಗ್ತಾ ಇತ್ತು ಎಷ್ಟೋ ದಿನಗಳ ನಂತರ ನೋಡಿದ ಕೂಡ. ಯಾಕಂದ್ರೆ ಹಸಿಲೆ ಇದ್ದದ್ದು, ಅದು ಒಂಥರ ಹಳದಿ ತರ ಒಂಥರ ಕಂದು ಬಣ್ಣಕ್ಕೆ ತಿರುಗುವಂತದ್ದು, ಅದು ಯಾವಾಗ್ಲೂ ನನ್ನ ಮನಸ್ಸಲ್ಲಿ ನನ್ಗೆ ತಲೆಯಲ್ಲಿ ಇತ್ತು ಏನಾದ್ರೂ ಇದ್ರಲ್ಲಿ ಒಂದು ಮಾಡ್ಬೇಕು ಅಂತ. ಬಹುಶಃ ಟೈಮು ಸಿಕ್ಕಿರಲಿಲ್ಲ, ಬಹುಶಃ ನಾನಾಗ ಕಲಾವಿದೆಯೂ ಆಗಿರ್ಲಿಲ್ಲ. ಒಂದು ಸಹಜ ಒಂದು ಬಾಲ್ಯತನ ಹೇಗಿತ್ತು ಹಾಗೆಲ್ಲ ಹಾಗೇನೆ ಇತ್ತು. 1999 ನಾನು BGM ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಮೊಹಮ್ಮದ್ ಸರ್ ಇಂದ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. ನಂತರ ನನ್ನ ಈ ಕಲೆ ಆರಂಭ ಹೀಗೆ ಆಯ್ತು. ನಂತರ ಇದು ನನ್ನ ಊರಲ್ಲಿ ಬಂದ ತೋಟ ಮಾಡ್ಕೊಂಡಾಗ ಈ ಎಲೆಗಳನ್ನೆಲ್ಲ ನೋಡುವಾಗ ಆಸಕ್ತಿ ಹೊಳಿತಾ ಇತ್ತು. ಮೊದ್ಲು ಮಾಡ್ತಾ ಇದ್ದಲ್ಲ, ಯಾಕೆ ಈಗ ಬಿಟ್ಟು ಬಿಟ್ಟೆ ಅಂತ ಪುನಃ ಪುಸ್ತಕದೊಳಗೆ ಇಡುದು. ಅದು ಒಂದು ಒಂದು ಮೆಥಡ್ ಆಕ್ಚುಲಿ, ನನ್ನ ಕೃತಿಗಳಲ್ಲಿ ಒಂದು ಮೆಥಡ್ ಎಲೆಗಳನ್ನು ಒಣಗಿಸಿರುವಂತ.
1: ಹಾಗೆ ನಿಮ್ದು ಆ ಒಂದು ಕಲಾಕೃತಿಗೆ ಜೀವ ಬಂದಿರುವಂತದ್ದು ನಿಮ್ಮ ಬಾಲ್ಯದ ಕನಸು.
3: ಒಣಗಿಸ್ತಾ ಇದ್ದೆ, ಬಟ್ ಏನೋ ಒಂದು ಮಾಡ್ಬೇಕು ಅಂತ ಇತ್ತು, ತುಮೂಲ ಇತ್ತು, ಆಸಕ್ತಿ ಇತ್ತು. ನನ್ನಿಂದ ಮೊದ್ಲಿಂದ ನನಗೊಂದು ಸಂಶೋಧನಾತ್ಮಕ ಒಂದು ಪ್ರವೃತ್ತಿ, ಯಾಕೆ ಬಂತು, ಹೇಗೆ ಬರ್ತದೆ. ಚಿಕ್ಕದಿಲ್ಲಿರುವಾಗ್ಲೂ ನನ್ನ ಅಪ್ಪನಿಗೆ ಯಾವಾಗ್ಲೂ ತುಂಬಾ ಅಪ್ಪ ಹೇಳುದು, ಎಷ್ಟು ಪ್ರಶ್ನೆ ಕೇಳ, ನೀನು ಉತ್ತರ ಹುಡ್ಕೊಳ್ಬೇಕು ಎಲ್ಲದಕ್ಕೆ ಅಂತ. ಕೆಲವೊಂದು ಪುಸ್ತಕಗಳ ಮೂಲಕ ಹುಡ್ಕೊಳ್ತಾ ಇದ್ದೆ. ಮತ್ತೆ ಈಗ ಅದೇ ಸಂಶೋಧನಾತ್ಮಕ ಪ್ರವೃತ್ತಿಯೇ ನನ್ಗೆ ಮೋಸ್ಟ್ಲಿ ಈ ಕಲೆಗೆ ಒಂದು ಸಾಧನ ಆಗಿರ್ಬಹುದು ಅಂತ ಅನಿಸ್ತದೆ.
1: ಈಗ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆಯ್ತು ಮೇಡಮ್, ನೀವು ಬೆಳೆದಿದ್ದು?
3: ಹಾ, ನಾನು ಆಕ್ಚುಲಿ ಹುಟ್ಟಿ ಬೆಳೆದಿದ್ದು ಎಲ್ಲ ಅಲಿಗ್ರಾಮ, ಕೋಟ, ಉಡುಪಿ ಜಿಲ್ಲೆ ಬರ್ತದೆ. ನಂತರ ನನ್ನ ತಂದೆಗೆ ವರ್ಗಾವಣೆ, ಅವರು ಆರೋಗ್ಯ ಇಲಾಖೆಯಲ್ಲಿ ಇದ್ರು, ಹಾಗಾಗಿ ಸಾಲಿಗ್ರಾಮ, ಸಾಗರ ಮತ್ತೆ ಉಡುಪಿ, ಮಂಗಳೂರಲ್ಲಿ ಎಲ್ಲ ಆಯ್ತು. ಮದುವೆ ಆಗಿ ನಾನು 13 ವರ್ಷಗಳ ಕಾಲ ಶಾರ್ಜಾದಲ್ಲಿದ್ದೆ, UAE. ಹಾಗೆ ಅಲ್ಲಿ ಹೋದಾಗ್ಲೂ ಹಾಗೆ ನನ್ಗೆ ಅದೇ ನಾನು ಹೇಳಿದಲ್ಲ, ನನ್ಗೆ ಏನು ಸಮಥಿಂಗ್ ಇಸ್ ಮಿಸ್ಸಿಂಗ್, ನನ್ಗೆ ಅದೊಂದು ಒಂದು ಏನೋ ಒಂದು ಮಿಸ್ ಆಗ್ತಾ ಇತ್ತು ಅನಿಸ್ತಾ ಇತ್ತು.
1: ಅಲ್ಲಿ ಶಾರ್ಜಾದಲ್ಲಿ ಇರುವಾಗ ನೀವು ಏನು ಚಿತ್ರ ಬಿಡಿಸುವಂತದ್ದು ಯಾವ್ದು ಮಾಡ್ತಾ ಇರಲಿಲ್ಲ?
3: ಇಲ್ಲ, ಮಾಡ್ತಾ ಇದ್ದೆ ನಾನು. ಅದೇನು 1999 ನನ್ಗೆ ಮದ್ವೆ ಆಗಿ ನಾನು ಅಲ್ಲಿ ಹೋದಾಗ ಸಾಫ್ಟ್ವೇರ್ ಅಲ್ಲಿ ಇದ್ದೆ. ಎಲ್ಲ ಮಹಿಳೆಯರ ಹಾಗೆ ಮಗುವನ್ನು ನೋಡ್ಕೊಳ್ಳೋದು ಯಾರು, ಅದೆಲ್ಲ ಒಂದು ಪ್ರಶ್ನೆ ಮೂಡಿ ಬಂದಾಗ ಜಾಬ್ ಬಿಟ್ಟಿದ್ದೆ. ಆಗ ಅದೇ ಟೈಮ್ ಅಲ್ಲಿ ಮಗಳು KG-1 ಹೋಗುವಾಗ ನಾನು ಅಲ್ಲಿ ಶಾರ್ಜಾ ಆರ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಕಲ್ಪ್ಚರ್, ಸಿರಾಮಿಕ್ಸ್, ಗ್ರಾಫಿಕ್ಸ್ ಮತ್ತೆ ಪೇಂಟಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಅದು ಕಂಟಿನ್ಯೂ ಆಗೇ ಇತ್ತು. ನಂದು ಮನೆ ಕೆಲಸದೊಂದಿಗೆ ದಿನ ಒಂದು 7-8 ಗಂಟೆಗಳ ಕಾಲ ನಾನು ಕೂತ್ಕೊಂಡು ಆರ್ಟ್ ಮಾಡುವಂತದ್ದು ಇದ್ದೇ ಇತ್ತು.
1: ಯಾವ್ದೆಲ್ಲ ಆರ್ಟ್ಗಳನ್ನ ಮಾಡ್ತೀರಿ?
3: ವಾಟರ್ ಕಲರ್ ಪೇಂಟಿಂಗ್ಸ್, ಅದರಲ್ಲೆಲ್ಲ ಲ್ಯಾಂಡ್ಸ್ಕೇಪ್, ಸೀಸ್ಕೇಪ್ ಅಂತೆಲ್ಲ ಬರ್ತದೆ. ಈಗ ನಮ್ಮ ಡೆಸರ್ಟ್ ಅನ್ನೆಲ್ಲ ನಾವು ಸ್ಪಾಟ್ ಪೇಂಟಿಂಗ್ ತರ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಅಕ್ರಿಲಿಕ್ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಹೆಚ್ಚಾಗಿ ಹೂಗಳ ಬಗ್ಗೆ, ನನ್ನ ಕೊಲೀಗ್ಸ್ ಕೂಡ ಯಾವಾಗ್ಲೂ ಕೇಳುದು, ಎಂತ ನಿಂಗೆ ಹೂ ಮತ್ತೆ ಎಲೆ ಬಿಟ್ಟರೆ ಬೇರೆ ಎಂತ ಕಾಣುದಿಲ್ವಾ, ಅಂದ್ರೆ ಎಷ್ಟು ಮಾಡುದು ಅಂತ. ಬಟ್ ನನ್ಗೆ ಎಷ್ಟು ಮಾಡಿದ್ರೆ ಸಹ, ನಾನು ಪೋರ್ಟ್ರೇಟ್ ಎಲ್ಲ ಮಾಡಿದ್ದೇನೆ ಇಲ್ಲ ಅಂತಲ್ಲ, ಲ್ಯಾಂಡ್ಸ್ಕೇಪ್, ಸೀಸ್ಕೇಪ್ ಎಲ್ಲ ತುಂಬಾ ಮಾಡಿದ್ದೇನೆ, ಬೇಕಾದಷ್ಟು ಮಾಡಿದ್ದೇನೆ. ಸಾಧಾರಣ ಒಂದು 200-300 ಜಾಸ್ತಿಯೇ ಮಾಡಿದಿರ್ಬಹುದು. ಬಟ್ ಆದ್ರೆ ನನ್ಗೆ ಒಂದು ಒಳಗಿಂದ ಒಂದು ಏನೋ ಒಂದು, ನನ್ಗೆ ಅದೊಂದು ಹೂವನ್ನು ನೋಡಿದಾಗ ಒಂದು ಖುಷಿ ಉಂಟಲ್ಲ, ಅದು ಬೇರೆ ಎಲ್ಲಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಂದು ಎಲ್ಲ ಹೆಚ್ಚಾಗಿ ಪೇಂಟಿಂಗ್ಸ್ ಕೂಡ ಎಲ್ಲ ಕೂಡ ಹಾಗೆನೆ ಅಕ್ರಿಲಿಕ್ ಅಲ್ಲಿ ಮಾಡಿದ್ದು. ಎಲ್ಲ ಹೆಚ್ಚಿನದೆಲ್ಲ ಹೂಳು, ಎಲೆಗಳು ಇದೇ ಎಲ್ಲ ನನ್ಗೆ ತುಂಬಾ ಇಷ್ಟ ಆಗ್ತಾ ಇತ್ತು.
1: ಚಿತ್ರಕಲೆ ಅಂತ ಬಂದಾಗ ಅಲ್ಲಿ ನಮಗೆ ಪೇಂಟಿಂಗ್ ಅದೆಲ್ಲವೂ ಬಂದು ಬಿಡ್ತದೆ. ಈಗ

0: ನೀವು ಆಯ್ಕೆ ಮಾಡಿಕೊಂಡಿರುವಂತದ್ದು ಎಲೆಗಳದ್ದೇ, ಎಲೆಗಳನ್ನ ಒಣಗಿಸಿ ಅದಕ್ಕೆ ಒಂದು ಹೊಸ ಕಲೆಯನ್ನ ತುಂಬಿಸುವಂತದ್ದು. ಈಗ ಅದು ಹೇಗೆ ಮಾಡ್ತೀರಿ ಅನ್ನುವಂಥದ್ದನ್ನ ಹೇಳಿ.
1: ಅಂದ್ರೆ ಇದ್ರೆ ಫಸ್ಟ್ ಆಫ್ ಆಲ್ ನಾನು ಗಾರ್ಡನ್ ಮಾಡ್ಕೊಂಡಾಗ, ತೋಟ ಮಾಡ್ಕೊಂಡಾಗ ನನ್ಗೆ ಮನೆ ಒಳಗೆ ನೋಡಿದ ಕೂಡಲೇ ಇದು ನಂಗೆ ಹಕ್ಕಿ ಕೊಕ್ಕಿನ ಹಾಗೆ ಕಾಣುವಂಥದ್ದು, ಅದರದ್ದು ಬಾಲದ ಹಾಗೆ ಕಾಣುವಂಥದ್ದು, ಏನೋ ಚಿಟ್ಟೆ ಹಾಗೆ ಕಾಣುವಂಥದ್ದು, ನನ್ನ ಕಲ್ಪನೆಗೆ ಹಾಗೆ ಆಗ್ತಾ ಇತ್ತು. ನನ್ಗೆ ಅದು ತುಂಬಾ ವಿಚಿತ್ರ ಕೂಡ ಆಗ್ತದೆ, ಯಾಕಂದ್ರೆ ನಾವು 13-11 ವರ್ಷ ಡೆಲ್ಲಿಯಲ್ಲಿ ಕೂಡ ಇದ್ದೆ ನಾನು, ಗುರುಗಾಮಲ್ಲಿ ಕೂಡ. ಅವಾಗ ನನ್ಗೆ ಆಗ್ತಿತ್ತು, ಅಂದ್ರೆ ನನ್ನ ಮನಸ್ಥಿತಿ ಸರಿ ಇಲ್ವಾ, ಅಂದ್ರೆ ಏನೋ ನನ್ಗೆ ಯಾಕೆ ಈಗ ಮನೋವಿಕಾರ ಆಗ್ತಾ ಉಂಟಾ. ಅಂದ್ರೆ ಕೆಲವೊಮ್ಮೆ ನಾವು ಕೆಲವು ಚೇಂಜಸ್ ಅನ್ನು ಹೇಳ್ಕೊಳ್ಳೋದಿಲ್ಲ, ಎಲ್ಲರ ಹತ್ರ ಹೇಳ್ತೇವೆ ಇಲ್ಲ ನಾವು ಅಡ್ಜಸ್ಟ್ ಆಗ್ತೇವೆ ಇಲ್ಲ ಅಂತ, ಆದ್ರೆ ಮನಸ್ಸು ನಮ್ದು ಕೇಳುದಿಲ್ಲ, ಅದಿನ್ನೂ ಒಂಥರ ಕಾಣಿಸ್ತದೆ ಅಂತ ಅನಿಸ್ತದೆ. ಮತ್ತೆ ನಾನು ಹೀಗೆ ನನ್ನ ಗಂಡನ ಹತ್ರ ಹೇಳ್ತಾ ಇದ್ದೆ, ಇಲ್ಲ ನೋಡು ನಿಂಗೆ ಹಾಗೆ ಕಂಡ್ರೆ ನೀನು ಅದನ್ನು ಒಣಗಿಸಿ ಏನಾದ್ರೂ ಮಾಡು ಅಂತ ಅವ್ರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದು ಕೂಡ ಹಾಗೆ ನಿಮ್ಗೆ ಎಲ್ಲಾ ಎಲೆಗಳು ಕೂಡ ಇದರಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ. ಈಗಿದ ಎಲೆ ಹೇಳಿದ ಕೂಡಲೇ ಅಂದ್ರೆ ನನ್ನ ಹತ್ರ ಒಂದು 300 ಜಾತಿಯ ಗಿಡಗಳಿದ್ರೆ ಒಂದು 3 ಜಾತಿಯ ಗಿಡಗಳು ಮಾತ್ರ ಲಾಂಗ್ ಲಾಸ್ಟಿಂಗ್ ಬರ್ತದೆ, ಡ್ರೈ ಆಗ್ತದೆ ನಿಮ್ಗೆ. ಬಟ್ ಇದರಲ್ಲಿ ಈಗ ನಾವೀಗ ಒಂದು ಇದನ್ನೊಂದು ಗಿಫ್ಟ್ ಕೊಡ್ಲೆ, ಅಟ್ ಲೀಸ್ಟ್ ಒಂದು 2-3 ವರ್ಷ ಆದ್ರೂ ಅದೊಂದು ಬರ್ಬೇಕು,
0: ಬಾಳಿಕೆ ಬರ್ಬೇಕು.
1: ಅವ್ರು ಇಟ್ಕೊಳ್ಳಿ ಬಿಡ್ಲಿ ಅದು ಬೇರೆ ವಿಷಯ. ಯಾಕಂದ್ರೆ ನಾನ್ ಫಸ್ಟ್ ಎಲ್ಲ ಈ ಗೊರಟೆ ಹೂ ದಾಸವಾಳ ನಮ್ದಿಲ್ಲ ಆಗ, ಎಲ್ಲ ಸ್ಟಾರ್ಟಿಂಗ್ ಅದು ರಿಸರ್ಚ್ ತರನೇ ಅಂತ ಹೇಳ್ಬೋದು ಮಾಡ್ತಾ ಇದ್ದೆ. ಬಟ್ ಅದು ಫಂಗಸ್ ಬರ್ತಾ ಇತ್ತು, ಕಲರ್ ಫೇಡ್ ಆಗ್ತಾ ಇತ್ತು. ಸೊ ಮತ್ತೆ ಅದು ತುಂಬಾ ಆಸಕ್ತಿ ಉಳಿತಾ ಇತ್ತು, ಯಾಕಂದ್ರೆ ನಾನು ಫಸ್ಟ್ ಒಂದು ದಿನಕ್ಕೆ ಒಂದು 20 ಜಾತಿಯ ಎಲೆಗಳನ್ನು ಪುಸ್ತಕದೊಳಗೆ ಇಟ್ಟು ಮತ್ತೆ ಒಂದು 25 ದಿನ ಬಿಟ್ಟು ನಂತರ ನೋಡಿದಾಗ ಒಂದು ಸಹ ಉಳಿಯುವುದಂತಿರ್ಲಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ ಪುನಃ ಮರಳಿ ಪ್ರಯತ್ನ, ಇದು ನಂದು ಬಹುಶಃ ಇದು 10 ವರ್ಷಗಳ ಕಾಲ ಪ್ರಯತ್ನವೇ ಇದು, ಮತ್ತೆ ಏನಲ್ಲ ಪ್ರಯೋಗಾತ್ಮಕ. ಅಂದ್ರೆ ಈಗ ಯಾರಾದ್ರೂ ಒಂದು ಹೊಸ ಎಲೆ ತಂದುಕೊಟ್ಟು ನೀವು ಹೂ ತಂದುಕೊಟ್ಟು ನೀವು ಡ್ರೈ ಮಾಡಿ ಅಂದ್ರೆ ನಾನು ಕೂಡ್ಲೆ ಮಾಡ್ಲಿಕ್ಕೆ ಕೇಳುದಿಲ್ಲ, ಯಾಕಂದ್ರೆ ನಮ್ಗೆ ಅದು ನೋಡ್ಬೇಕು ಫಂಗಸ್ ಬರಬಾರ್ದು ಮೇನ್, ಮತ್ತೆ ನಿಮ್ಗೆ ಕಲರ್ ಫೇಡ್ ಆಗ್ಬಾರ್ದು. ಈಗ ನಾವು ಒಮ್ಮೆ ಯೂಸ್ ಮಾಡಿದ ಮೇಲೆ ಕಲರ್ ಫೇಡ್ ಆಗ್ಬಾರ್ದು, ಅದೇನೇ ರಿಟೇನ್ ಆಗಿರ್ಬೋದು. ಮತ್ತೆ ಇದು
0: ಎಲ್ಲ ಎಲೆಗಳು ಬರ್ತವ ಹಾಗೆ
1: ಇಲ್ಲ, ಅದೇ ನಾನು ಹೇಳಿದಲ್ಲ ನಿಮ್ಗೆ ಈಗ 300 ಜಾತಿಯ ಎಲೆಗಳು ಇದ್ರೆ ಒಂದು 2-3 ಮಾತ್ರ ಇಂತ ಒಂದು ಕ್ಯಾಟಗರಿಗೆ ಬರ್ತದೆ. ಕಲೆ ಒಂದು ಎಲೆಗಳನ್ನು ನೋಡುವಾಗ ನಾನು ಮಾಡಿರುವಂತದ್ದೇನಿಲ್ಲ, ಇದೆಲ್ಲ ದೇವರ ಸೃಷ್ಟಿ ಅಷ್ಟೇ, ಅದನ್ನ ನಾನು ಒಂದು ಫೈಂಡ್ ಔಟ್ ಮಾಡ್ತಾ ಇದ್ದೆ ಅಷ್ಟೇ. ಸುಮಾರು ಒಂದು 40 ವರ್ಷಗಳ ಕೆಳಗಡೆ ಈ ಗುಲುಗುಂಜಿ ಮಂಜುಟ್ಟಿ ಸೀಡ್ಸ್ ಎಲ್ಲ ಕಲರ್ಫುಲ್,
0: ಹೌದು
1: ಅದು ತುಂಬಾ ಖುಷಿ ಆಗ್ತದಲ್ಲ ಅದನ್ನ ನೋಡುವಾಗ. ಹಾಗೆ ಈಗ ನಮ್ಗೆ ಈ ಮಳೆಗಾಲದಲ್ಲಿ ಈ ಒಣಗಿದ ಮರ ಇರ್ತದಲ್ಲ ಅದ್ರಲ್ಲಿ ನಾಯಿ ಕೊಡೆ ಹಾಗೆ ಒಂದು ಬರ್ತದೆ, ಅಣಬೆ ಬುಡ್ಫಂಗಿ ಅಂತ ಹೇಳುದು ಆಕ್ಚುಲಿ ಕರೆಕ್ಟ್ ವರ್ಡ್. ಸೊ ಅದನ್ನು ಕೂಡ ಹಾಗೆ ಡ್ರೈ ಕಲೆಕ್ಟ್ ಮಾಡುದು ಇಡುದು, ಡ್ರೈ ಆಗಿರ್ತದೆ ಅದು. ಬಟ್ ಅದು ನೋಡಿ ಹೀಗೆ ಒಂದು 8-10 ವರ್ಷ ನೋಡ್ತಾ ಇದ್ ಅಷ್ಟು, ಒಂದು 4-5 ವರ್ಷ ಗೊತ್ತಾಗ್ತದೆ ನಮ್ಗೆ ಫಂಗಸ್ ಅಟ್ಯಾಕ್ ಆಗುದಾದ್ರೆ ಏನೇ ಇದ್ರು ನಿಮ್ಗೆ 1 ವರ್ಷದೊಳಗೆ ಅಷ್ಟೇ, ಅದು ಯಾವ್ದಕ್ಕೆ ಅಟ್ಯಾಕ್ ಬರುದಿಲ್ಲ ಅಂತಹ ವಸ್ತುಗಳನ್ನು ಮಾತ್ರ ಇದು ಮಾಡ್ತದೆ. ಇದು ಒಂದು ಮೆಥಡ್ ಪುಸ್ತಕದಲ್ಲಿ ಇಡುವಂತದ್ದು, ಪುಸ್ತಕದೊಳಗೆ ಇಟ್ಟು ವೆಯ್ಟ್ ಎಲ್ಲ ಕರೆಕ್ಟ್ ಇಡಬೇಕು, ಅರ್ಜೆಂಟ್ ಮಾಡ್ಲಿಕ್ಕಿಲ್ಲ ನಿಮ್ಗೆ ಎಷ್ಟು ತಾಳ್ಮೆ ಬೇಕಂದ್ರೆ ಈಗ ನಾವೇ ಅರ್ಜೆಂಟ್ ಅಲ್ಲಿ ಹೋಗಿದ್ದು ಓವರ್ ಲ್ಯಾಪ್ ಮಾಡಿಟ್ರೆ ಲೀವ್ಸ್ ಎಲ್ಲ ಅದೆಲ್ಲ ಆಗ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಎಲೆಗಳೆಲ್ಲ ಸರಿಯಾಗಿ ಡ್ರೈ ಆಗುದಿಲ್ಲ. ಮತ್ತೆ ಕುತೂಹಲಕ್ಕೆ 2 ದಿನ ಬಿಟ್ಟು ಓಪನ್ ಮಾಡ್ತೇನೆ ಇಲ್ಲ, ನೋ, ನೀವು ಏನ್ ಮಾಡಿರು ಒಮ್ಮೆ ನಿಮ್ಗೆ ಅದು ಫುಲ್ ಏರ್ಟೈಟ್ ಆಗಿರ್ಬೇಕು. ಸೊ ತರ ಮಾಡ್ಕೊಂಡು ಹೋಗ್ಬೋದು, ಇದು ಒಂದು ಮೆಥಡ್. ಸೆಕೆಂಡ್ ಇಸ್ ನಿಮ್ಗೆ ನ್ಯಾಚುರಲ್ ಆಗಿ ಡ್ರೈ ಆಗುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಲಕ್ಕಿ ಬ್ಯಾಂಬೂ ಪ್ಲಾಂಟ್ ಅಂತ ಹೇಳಿ ವಾಸ್ತು ಗಿಡ ಅಂತ ಹೇಳ್ತಾ, ಅದು ಗಿಡ ಕೂಡ ಹಾಗೇನೆ. ನಿಮ್ಗೆ ಅದನ್ನೊಂದು ಅಂದ್ರೆ ನೀವು ಅಬ್ಸರ್ವ್ ಮಾಡ್ಬೇಕು, ಇದ್ರಲ್ಲಿ ಮೇನ್ ಇರೋದು ಏನಿಲ್ಲ ಅಬ್ಸರ್ವೇಷನ್, ನಿಮ್ದು ಹೇಗೆ ಕ್ರಿಯೇಟಿವ್ ಥಿಂಕಿಂಗ್ ಇರ್ತದೆ ಹಾಗೆ ಇನ್ನೋವೇಟಿವ್ ಐಡಿಯಾಸ್ ಕೂಡ. ಅದು ನ್ಯಾಚುರಲ್ ಆಗಿ ಡ್ರೈ ಆದಾಗ ನಿಮ್ಗದು ಟೆಕ್ಸ್ಚರ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್, ಅದು ತುಂಬಾ ಖುಷಿ ಕೊಡ್ತಾ ಇತ್ತು. ಅಂದ್ರೆ ನಿಮ್ಗೆ ಅದು ಮಳೆಗಾಲದಲ್ಲಿ ಹಾಕೂಡ ಹಾಗೆ ಸಿಕ್ಕುದಿಲ್ಲ, ತುಂಬಾ ಬಿರು ಬಿಸಿಲಿನಲ್ಲಿ ಕೂಡ ಆತರ ಸಿಕ್ಕುದಿಲ್ಲ, ನಿಮ್ಗೆ ಮೇನ್ ಸಿಕ್ಕುವಂತದ್ದು ಈ ಚಳಿಗಾಲದ ಟೈಮ್ ಅಲ್ಲಿ ಕೂಡ. ಸೊ ಇದು ಒಂದು ಸೆಕೆಂಡ್ ನ್ಯಾಚುರಲ್ ಆಗಿ, ಆಗ ನಾನು ಹೇಳಿದ್ರೆ ಉಡ್ ಫಂಗಿ ಕೂಡ ನ್ಯಾಚುರಲ್ ಆಗಿ ಸಿಕ್ಕುವಂತದ್ದು, ಮಂಜುಟ್ಟಿ ಗುಂಜಿ ಹೀಗೆ ಕೆಲವು ಜಾತಿಯ ಗಿಡಗಳಿಗ ಬಟನ್ ರೋಸ್ ಹೇಳ್ತೇವಲ್ಲ ನಾವು, ಅದು ಕೂಡ ಹಾಗೆ ಗಿಡದಲ್ಲೇ ಅದು ನಾರ್ಮಲ್ ಆಗಿ ಡ್ರೈ ಆದ್ರೆ ನಿಮ್ಗೆ ಅದಕ್ಕೆ ಫಂಗಸ್ ಬರುದಿಲ್ಲ, ಉದುರುದಿಲ್ಲ. ಮೇನ್ ನೀವು ಅದು ಕೂಡ ನೋಡ್ಬೇಕಾಗ್ತದೆ, ಉದುರಬಾರ್ದು, ಆಮೇಲೆ ಅದಿಟ್ಟ ಮೇಲೆ ಕಲರ್ ಚೇಂಜ್ ಆಗಬಾರ್ದು. ಕೆಲವು ನಿಮ್ಗೆ ಡ್ರೈ ಆಗ್ತದೆ ಬಟ್ ಸ್ಲೋಲಿ ಕಲರ್ ಚೇಂಜಸ್ ಆಗ್ತದೆ ಉದುರದೆ, ಇದು ಎರಡನೇ ಮೆಥಡ್ ಆಗ್ತದೆ. ಮತ್ತೆ ಕೆಲವು ಜಾತಿಯ ಗುಲಾಬಿಗಳನ್ನು ನಾವು ಹ್ಯಾಂಗಿಂಗ್ ಅಪ್ ಸೈಡ್ ಡೌನ್, ಅಂದ್ರೆ ನಾವು ಏನಾದ್ರೆ ಒಂದು ಹ್ಯಾಂಗರಿಗೋ ಏನಾದ್ರು ಒಂದಿಷ್ಟು ಕಟ್ಟಿ ಬಿಟ್ಟು, ತುಂಬಾ ಡಾರ್ಕ್ ಕಲರ್ಸ್ ಹೂಗಳನ್ನು ಕೂಡ ನಾವು ತಕೊಳ್ಳಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ನಿಮ್ಗೆ ಡ್ರೈ ಆಗ್ತದೆ ಆದ್ರೆ ಕಲರ್ ಬಿಡ್ತದೆ, ಪೇಪರ್ ಅಲ್ಲಿ ಮಾಡ್ತಾ ಇರಲ್ಲ ಅದ್ರ ಮೇಲೆ ಕಲರ್ ಎಲ್ಲ ಬಿಡ್ತದೆ. ಸೊ ನಾವು ಇದೆ ತುಂಬಾ ಈ ಎಲ್ಲಾ ಅಂಶಗಳನ್ನು ನಾವು ನೋಡಿಕೊಂಡು ಇದನ್ನು ಅಬ್ಸರ್ವ್ ಮಾಡಿ ಮಾಡಿ ಈಗ ಗೊತ್ತಾಗ್ತದೆ, ಅಥವಾ ಕಲರ್ ಬಿಡುವುದಿದ್ರು ಕೂಡ

0: ಅದರ ಕೆಳಗಡೆ ಬೇರೆ ಏನೋ ಒಂದು ಎಲೆಯನ್ನು ಇಟ್ಟು ಕಲರ್ ಬಿದ್ದಿರುವಂತದ್ದು, ಆ ಎಲೆಗಳು ಆ ಹೂವುಗಳು ಪೇಪರ್ಗೆ ಟಚ್ ಆಗದಿದ್ದ ಹಾಗೆ. ಅಂದ್ರೆ ಸುಮಾರು ಟೆಕ್ನಿಕ್ಸ್ ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದೆ. ಆಕ್ಚುಲಿ ನನಗೆ ಬಿಗಿನಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು ಎಲ್ಲ ಪುಸ್ತಕಗಳನ್ನೆಲ್ಲ ಓದುದು, ಲೈಬ್ರರಿಯಿಂದ ತರೋದು, ಡ್ರಾಯಿಂಗ್ ಮೆಥಡ್ ಅಂತ ಹೇಳ್ಕೊಂಡು. ಬಟ್ ಇದರಲ್ಲಿ ಅಂತ ಯಾರು ಇಷ್ಟು ತನಕ ಅಂತ ಒಂದು ಕೂಲಂಕುಷವಾಗಿ ಮಾಡಿದ್ದಂತ ಇಲ್ಲ, ಜಸ್ಟ್ ಎಲೆಗಳನ್ನು ಇಟ್ಟಿದಾರಷ್ಟೇ. ಇವನು ಜಾಪನೀಸ್ ನವರು ಮತ್ತೆ ನಮ್ಮ ಚೈನೀಸ್ ನವರಲ್ಲ, ಬಟ್ ಇಷ್ಟೊಂದು ಈ ತರ ಕಂಪೋಸ್ ಮಾಡಿ ಮಾಡಿದವ್ರು ಯಾರು ಇಲ್ಲ ಅಂತ ಹೇಳ್ಕೊಂಡು ಬಹುಶಃ ಎಲ್ಲರೂ ಹೇಳ್ತಾ ಇದ್ರು. ನಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ ನವರು ಕೂಡ ಇದ್ರ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ.
1: ಈಗ ಅದು ನೀವು ಪುಸ್ತಕದ ಎಡೆಯಲ್ಲಿ ಇಡುವಂತದ್ದು ಅಂತ ಹೇಳಿ, ಈಗ ಅದು ಎಂತ ಬರ್ದ ಪುಸ್ತಕದ ಎಡೆಯಲ್ಲಿ ಇಟ್ಟರೆ ಬರ್ದ ಪುಸ್ತಕದ ಪ್ರಿಂಟ್ ಎಲ್ಲ ಅದಕ್ಕೆ
0: ಇಲ್ಲ,
1: ಹಿಡ್ಕೊಳ್ಳೋದಿಲ್ವಾ?
0: ನಿಮ್ಗೆ ದ ಬೆಸ್ಟ್ ಅಂದ್ರೆ ನಮ್ದು ನ್ಯೂಸ್ ಪೇಪರ್ ಬರ್ತದಲ್ಲ, ನಾಟ್ ಗ್ಲಾಸಿ ಟೈಪ್ ಆಲ್ಸೋ, ನಾರ್ಮಲಿ ಪೇಪರ್ ನಾವು ಯೂಸ್ ಮಾಡ್ತೇವಲ್ಲ ಅದರ ಒಳಗೆ ಇಡಬಹುದು. ಅದರ ಒಳಗೆ ಇಟ್ಟು ವೆಯ್ಟ್ ಇಡಬೇಕು. ವೆಯ್ಟ್ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು 22-25 ಒಂದು ಪೇಪರ್ ಇಟ್ಟರೆ ಇಡ್ಬಹುದು. ನಿಮ್ಗೆ ಒಂದು 8-10 ಪೇಪರ್ ಅದೇ ಫಸ್ಟ್ ಹೇಳಿದ್ರೆ ಓವರ್ ಲ್ಯಾಪ್ ಮಾಡ್ಲಿಕ್ಕಿಲ್ಲ, ಮತ್ತೆ ನಿಮ್ಗೆ ನೀವು ಇಟ್ಟ ಮೇಲೆ ಸರಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬೇಕು ಪೇಪರ್ ಅನ್ನು. ಮತ್ತೆ ವೆಯ್ಟ್ ಕೂಡ ಹಾಗೆ ಒಂದು ಸಾಧಾರಣ ಒಂದು 25-30 kg ಜಾಸ್ತಿ ಇಟ್ಟರು ಅಡ್ಡಿಲ್ಲ ನಿಮ್ಗೆ. ಅಷ್ಟು ವೆಯ್ಟ್ನಷ್ಟು ನಿಮ್ಗೆ ಏನಾದ್ರೆ ಭಾರವಾದ ವಸ್ತುಗಳು, ಅದು ಭಾರವಾದ ವಸ್ತುಗಳಂದ್ರೆ ಒಂದ್ ಸೈಡ್ ಎತ್ತರ ಮತ್ತೊಂದು ಕಡೆ ಎಲ್ಲ ಸೇಮ್ ಯೂನಿಫಾರ್ಮ್ ಇರಬೇಕು. ವೆಯ್ಟ್ ಎಲ್ಲ ಕರೆಕ್ಟ್ ಎಷ್ಟಿಗೆ ಬರ್ಲಿಕ್ಕೆ ಇರ್ತದೆ ಅಂದ್ರೆ ಒಂದ್ ಸೈಡ್ 40 kg ಮತ್ತೊಂದ್ ಸೈಡ್ 20 kg ಹಾಗಲ್ಲ ಅಲ್ಲ, ಆದ್ರೆ ವೆಯ್ಟ್ ಎಲ್ಲ ಕರೆಕ್ಟ್ ಇರಬೇಕು. ಆಗ ಮಾತ್ರ ಅದು ಡ್ರೈಯಿಂಗ್ ಎಲ್ಲ ಕರೆಕ್ಟ್ ಆಗಿ ಆಗ್ತದೆ. 25 ದಿನ ಆದ್ರೂ ಮಿನಿಮಮ್ ಬೇಕೇ. ಬಟ್ ಈ ಮೆಥಡ್ ಕೂಡ ನಿಮ್ಗೆ ಮಳೆಗಾಲದಲ್ಲಿ ಎಲ್ಲ ಆಗೋದಿಲ್ಲ. ಆ ಮಳೆಗಾಲದಲ್ಲಿ
1: ಫಂಗಸ್
0: ಫಂಗಸ್ ಅಂದ್ರೆ ನೀರಿನ ಅಂಶ ಇರ್ತದಲ್ಲ ನಿಮ್ಗೆ. ಈಗ ಗಿಡಗಳಿಂದ ನೀವು ತೆಗೆಯುವಾಗ್ಲೂ ಕೂಡ ಎಲೆಗಳಾಗ್ಲಿ ಹೂಗಳಾಗ್ಲಿ ಏನೇ ತೆಗೆಯುವಾಗ್ಲೂ ಕೂಡ ಟ್ವಿಗ್ಸ್ ಈ ಗೆಲ್ಲುಗಳನ್ನು ತೆಗೆಯುವ ಕೂಡ ನೀರಿನ ಅಂಶ ಇರಬಾರ್ದು. ಚಳಿಗಾಲದಲ್ಲಿ ಕೂಡ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಯಾವುದೋ ಹೊತ್ತಿಗೆ ನಿಮ್ಗೆ ನನ್ಗೆ ಇವತ್ತು ಪುರ್ಸೋತು ಸಣ್ಣ ಹೋಗಿ ನಾನು ಎಲ್ಲೆ ತೆಗ್ದೆ ಇಲ್ಲ, ಇದು ನಾನೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಿದ್ದು. ಅಂದ್ರೆ ಬೆಳಿಗ್ಗೆ 8-10 ಒಳಗೆ ನೀವು ಗಾರ್ಡನ್ಗೆ ಹೋಗಿ ತೆಗೆದ್ರೆ ಮಿಸ್ಟ್ ಈ ಮಂಜು ಎಲ್ಲ ಇಲ್ದಿದ್ದಾಗ ಆ ಟೈಮಲ್ಲಿ ಮಾತ್ರ. ಹಿಂಗೆ ರಾ ಮೆಟೀರಿಯಲ್ ಕಲೆಕ್ಷನ್ನೇ ನನ್ಗೆ ಬಹುಶಃ ಒಂದು 50-60 ದಿವಸ ಅಷ್ಟೇ ವರ್ಷದಲ್ಲಿ, 360 ದಿವಸದಲ್ಲಿ. ಎಲ್ಲ ದಿವಸಗಳಲ್ಲಿ ಆಗೋದಿಲ್ಲ. ನಿಮ್ಗೆ 10 ನಂತರ ಎಲ್ಲ ತೆಗ್ದಾಗ್ತದಂದ್ರೆ ಆಗದೇ ಇರಲಬಹುದು, ಬಟ್ ಆಗ್ತದೆ. ಹೆಚ್ಚಾಗಿ ಏನಂದ್ರೆ ಫಂಗಸ್ ಎಲ್ಲ ಬೇಗ ಅಟ್ಯಾಕ್ ಆಗ್ತದೆ ಅಂದ್ರೆ, ಮತ್ತೆ ಬಿಸಿಲಿನ ಪ್ರಕಾರ ಜಾಸ್ತಿ ಇರ್ತದಲ್ಲ, ಅವಾಗ ಏನಾಗ್ತದೆ ಎಲೆಗಳೆಲ್ಲ ಸ್ವಲ್ಪ ಬಾಡಿ ಇರ್ತದೆ. ಸೊ ಚಾನ್ಸಸ್ ಆರ್ ದೇರ್ ಅದು ಒಂಥರ ಉದುರಿ ಹೋಗುವಂತ ಚಾನ್ಸಸ್. ಅದಕ್ಕೆ ರಿಸ್ಕ್ ತಕೊಳ್ಳಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಬೆಳಿಗ್ಗೆದೆಲ್ಲ ಒಮ್ಮೆ ಸ್ವಲ್ಪ ಎಲ್ಲ ಕೆಲಸ ಆದ ಮೇಲೆ ನನ್ಗೆ ನನ್ನ ತೋಟಕ್ಕೆ ಹೋಗಿ ಇದೇ ಟೈಮಿಗೆ ಹೋಗಿ ತೆಗೆದು ಇದ್ರ ಮೇಲೆ ನನ್ಗೊಂದು ಒಂದಿಷ್ಟು ವರ್ಕ್ ಮಾಡ್ಲಿಕ್ಕೆ ನನ್ಗೆ ಟೈಮ್ ಬೆಸ್ಟ್ ಟೈಮ್ ಅನಿಸ್ತದೆ.
1: ಹೌದು. ಈಗ ಹೂವಿನಲ್ಲಿ ಯಾವ ಹೂವು ಅತ್ಯಂತ ಸೂಕ್ತ ಅಂತ ಹೇಳ್ತೀರಿ?
0: ಎಲ್ಲ ಹೂಗಳು ಸೂಕ್ತ ಅಂದ್ರೆ ಎಲ್ಲ ಟೈಮು ಕೂಡ ನಿಮ್ಗೆ ನೋಡ್ಬೇಕಾಗ್ತದೆ. ಮಳೆಗಾಲ
1: ಗುಲಾಬಿ ಇರ್ತದೆ ಅಥವಾ
0: ಗುಲಾಬಿ ಸಹ ನಿಮ್ಗೆ ಅಂದ್ರೆ ಈಗ ನೀವು ಅಂದ್ರೆ ಈಗ ಅಂಗಡಿಯಲ್ಲಿ ತಕ್ಕೊಂಡ್ರಿ ಅಂತ ಎನ್ಸ್ಕೊಳ್ಳಿ, ಅದ್ರಲ್ಲಿ ಏನಾಗ್ತಾರೆ ಅವ್ರು ನೀರ್ ಸ್ಪ್ರೇ ಮಾಡಿರ್ತಾರೆ ಆಲ್ರೆಡಿ, ಅವ್ರದ್ದು ಸ್ಪ್ರಿಂಕಲ್ ಇಟ್ ಅವಾಗ ಅದನ್ನೆಲ್ಲ ನಿಮ್ಗೆ ತೊಳೆ. ನಾನಿವತ್ತು ರೋಸ್ ಹೇಳಿ ಎಲ್ಲರೂ ಬೆಳೆಸಿದೆ, ನಾನು ಹಾಳು ಮಾಡಿದ್ದೆ, ಈಗ ನಾನು ಎಷ್ಟೋ ಸರಿ ಹೇಳ್ತೇನೆ. ಇಲ್ಲ, ಹಾಗೆ ಅಲ್ಲ, ಅಂದ್ರೆ ನೀರಿನ ಅಂಶ ಇರಲೇಬಾರ್ದು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದು, ನೀವು ಯಾರಾದ್ರೂ ಟ್ರೈ ಮಾಡೋದಿದ್ರೆ ದ ಬೆಸ್ಟ್ ಇಸ್ ನಿಮ್ಮ ಮನೆಯದ ಗಾರ್ಡನೇ. ನೀರಿನ ಅಂಶ ಇಲ್ದಿದ್ದಾಗ, ಮಿಸ್ಟ್ ಇಲ್ದಿದ್ದಾಗ ಅದನ್ನು ಚೂಸ್ ಮಾಡಿ. ಮತ್ತೆ ಎಲ್ಲ ಹೂಗಳು ಆಗುದಿಲ್ಲ ಅಂದ್ರೆ ರೋಸ್ ಅಲ್ಲಿ ಕೂಡ ಕೆಲವೊಂದು ಪೆಟಲ್ಸ್ ಎಲ್ಲ ತುಂಬಾ ಸಪ್ರೇಟ್ ಆಗಿರ್ತದೆ, ತುಂಬಾ ಗುಪ್ಪೆ ತರ ಕೂಡ ಇರ್ತದೆ. ಅದು ನೀವೇ ಫೈಂಡ್ ಔಟ್ ಮಾಡ್ಬೇಕು ಯಾವ ತರದ್ದು ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಂಡಂತ. ಅಂದ್ರೆ ಈಗ ನೀವು ತುಂಬಾ ಡಾರ್ಕ್ ಕಲರ್ಸ್ ತಕೊಂಡ್ರು ಕೂಡ ಕಲರ್ ಬಿಡ್ ಚಾನ್ಸಸ್ ಇರ್ತದೆ.
1: ಸಾಮಾನ್ಯವಾಗಿ ಬುಕ್ಕಿನ ಎಡೆಯಲ್ಲಾಗಿರ್ಬಹುದು ಅಥವಾ ಯಾವ್ದೇ ವಸ್ತುವಿನ ಮಧ್ಯದಲ್ಲಿ ಇಟ್ಟು ಬಿಟ್ರೆ ಕಲರ್ ಬದಲಾವಣೆ ಆಗಿ
0: ಕಲರ್ ಖಂಡಿತ ಬದಲಾವಣೆ ಆಗ್ತದೆ. ನಿಮ್ಗೆ ನ್ಯಾಚುರಲ್ ಕಲರ್ಸ್ ಬರುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ರುದ್ರಾಕ್ಷಿ ಹೂ ಹೇಳ್ತೇವಲ್ಲ, ಅದು ನಾನು ಸಿಲಿಕಾ ಜೆಲ್ ಅಲ್ಲಿ ಇಟ್ಟು ಮಾಡ್ತೇವೆ. ಬಟ್ ಫಾರ್ ಟೈಮ್ ಬೀಯಿಂಗ್ ಅಂದ್ರೆ ಮೇ ಬಿ 2-3 ವರ್ಷಗಳ ನಂತರ ಚಾನ್ಸಸ್ ಆರ್ ಅದು ಕಲರ್ ಚೇಂಜ್ ಆಗುವಂತದ್ದು ಪರಿಸ್ಥಿತಿ ಇರ್ತದೆ. ಬಟ್ ನಾವು ಕೆಲವೊಮ್ಮೆ ನಾವು ಹೇಳ್ತೇವೆ ಪರ್ಚೇಸ್ ಮಾಡುವಾಗಲೇ ಹೇಳ್ತೇವೆ ಅಂತದ್ದು. ಬಟ್ ಇದನ್ನು ತಕ್ಕೊಳ್ಳೋರದು ಕ್ಯಾಟಗರಿನೇ ಬೇರೆ ಇರ್ತದೆ, ಬಿಕಾಸ್ ಅಟ್ ಲವರ್ಸ್ ಆಗಿರ್ಬೇಕು ಅವ್ರಿಗೆ ಇದರ ಬಗ್ಗೆ ಒಂದು ಸ್ವಲ್ಪ ಆದ್ರೂ ನಾಲೆಜ್ ಇದ್ರೆ ಮಾತ್ರ ತಕ್ಕೊಳ್ತಾರೆ.
1: ಈಗ ನೀವು ಎಲೆ ಅಥವಾ ಹೂವನ್ನ ಒಣಗಿಸಿ ಆಯ್ತು, ನಂತರದ ಸ್ಟೆಪ್ ಏನು?
0: ನಂತರದ ಸ್ಟೆಪ್ ಕ್ರಿಯೇಟಿವ್ ಮೈಂಡ್. ಅಂದ್ರೆ ಈಗ ನಾವು ಈಗ ನಾನೀಗ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೆ, ಹೋಗಿ ನಾನೀಗ ಹೋಗಿ ಮಾಡ್ತೇನೆ, ಇಲ್ಲ ನನ್ಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ನಾನು ಮೊದ್ಲಿಂದ ಸಹ ಹಾಗೆ, ನಂದು ಫ್ರೀ ಟೈಮ್ಲಿ ಲೈಕ್ ಐ ಹ್ಯಾವ್ ಟು ಬಿ ವೆರಿ ಕ್ವಾಯಟ್. ಕೆಲವರು ಇದ್ದಾರೆ ಖುಷಿಯಾಗುತ್ತೆ ಸಂತೆಯಲ್ಲಿ ಕೂಡ ಹೋಗಿ ಅವ್ರು ಆರ್ಟ್ ಮಾಡಿ ಬರ್ತಾರೆ, ಬಟ್ ನನ್ಗೆ ಹಾಗಲ್ಲ. ಕ್ವಾಯಟ್ ಇರಬೇಕು, ಸೈಲೆಂಟ್ ಇರಬೇಕು. ಮತ್ತೆ ಒಂದೆರಡು ದಿನ ಆಲೋಚನೆ ಮಾಡ್ತಾರೆ. ಮತ್ತೆ ಇದರಲ್ಲಿ ನಿಮ್ಗೆ ಹೇಗಂದ್ರೆ ಈಗ ಪೇಂಟಿಂಗ್ ಅಲ್ಲಿ ನಿಮ್ಗೆ ರಾ ಮೆಟೀರಿಯಲ್ಸ್ ರೆಡಿ ಇರ್ತದೆ. ಸೊ ನೀವು ಯು ಕ್ಯಾನ್ ಜಸ್ಟ್ ವಿಜುವಲೈಸ್ ಇಟ್, ನೀವೇನು

0: ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಇದರಲ್ಲಿ ಇಟ್ಸ್ ಅಪೋಸಿಟ್ ರಿಯಾಕ್ಷನ್. ಏನಂದ್ರೆ ನೀವು ಇದರಲ್ಲಿ ರಾ ಮೆಟೀರಿಯಲ್ಸ್ ನೋಡಿದ ಮೇಲೆ ನಿಮ್ಗೆ ಇದು ಮತ್ತೆ ನಿಮ್ಗೆ ಐಡಿಯಾ ಬರ್ತದೆ ನೀವೇನ್ ಮಾಡಬಹುದು ಇದರಲ್ಲಿ. ಆಮೇಲೆ ಸರ್ಚಿಂಗ್ ಎಲ್ಲ ಮೆಟೀರಿಯಲ್ಸ್ ಇಟ್ಕೊಂಡು ಅದನ್ನ ಫುಲ್ ಅದರಲ್ಲಿ ಏನೇನು ಬೇಕಾಗ್ತದೆ, ಕಣ್ಣು ಮಾಡೋದಾದ್ರೆ ಯಾವುದು ಬೇಕಾದ್ರೆ, ಕೊಕ್ಕು ಮಾಡಬೇಕಾದ್ರೆ, ಕಾಲು ಮಾಡಬೇಕಾದ್ರೆ, ಅಂದ್ರೆ ಈಗ ಪ್ರತಿ ಪಾರ್ಟ್ಸ್ ಇದು ಬಗ್ಗೆ ಥಿಂಕ್ ಮಾಡ್ತಾನೆ ಇರಬೇಕಾಗ್ತದೆ. ಅಂದ್ರೆ ಈಗ ನನಗೆ ಫಸ್ಟ್ ಡ್ರಾಯಿಂಗ್ ಮೆಥಡ್ ಇದು ಗೊತ್ತಾಯ್ತು ಹೇಗೆ ಮಾಡೋದಂತ. ಮತ್ತೆ ಪೇಸ್ಟಿಂಗ್ ಇದೆಲ್ಲ ನಮ್ಗೆ ಸ್ಕಲ್ಪ್ಚರ್ಸ್ ಅಲ್ಲೆಲ್ಲ ಹೇಳಿಕೊಟ್ಟಿದ್ರಲ್ಲ, ಸೊ ಅದು ಅದೇ ಎಲ್ಲದೂ ನಂತರ ಹೆಲ್ಪ್ ಆಗಿದೆ ಈ ತರ ಮಾಡೋದ್ರಲ್ಲಿ.
1: ನೀವು ಯಾವ್ದೆಲ್ಲ ಡಿಸೈನ್ ಗಳನ್ನ ಮಾಡಿದ್ದೀರಿ?
0: ಇಷ್ಟು ತನಕ ಕೋಳಿ, ನವಿಲು, ಹಕ್ಕಿಗಳು ಮೇನ್ ತುಂಬಾ ಖುಷಿ ಆಗ್ತದೆ. ಇತ್ತೀಚೆಗೆ ಈಗ ಲಾಸ್ಟ್ ಒಂದು 2 ವರ್ಷದಲ್ಲಿ ನಾನು ಕಲರ್ಲೆಸ್ ಪೇಂಟಿಂಗ್ಸ್ ಅಂತ ಹೇಳ್ಬೋದು, ಅಂದ್ರೆ ಕಲರ್ಲೆಸ್ ಆರ್ಟ್ ವರ್ಕ್ಸ್, ಅಂದ್ರೆ ಯಾವುದಕ್ಕೆ ಎಲ್ಲ ಆಂಟಿಕ್ ಟೈಪ್. ಈಗ ಒಂದು ಕೋಳಿ ಮಾಡಿದ್ರು ಕೂಡ ಅದರಲ್ಲಿ ಏನು ಒಂದು ಕೋಳಿಯ ರೆಕ್ಕೆ ಆಗ್ಲಿ, ಅದಕ್ಕೆ ಕೊಕ್ಕಾಗ್ಲಿ, ಕಣ್ಣು ಕಾಯಿ, ಇಲ್ಲಿ ಕೂಡ ನಿಮ್ಗೆ ಬಣ್ಣಗಳು ಕಾಣುದಿಲ್ಲ, ಕಲರ್ಫುಲ್ ಎಲೆಗಳಿರ್ತದೆ, ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೇನೆ.
1: ಈಗ ಬೇಡಿಕೆ ಹೇಗಿದೆ ಮೇಡಮ್? ಅಂದ್ರೆ ನೀವು ಅದನ್ನ ಮಾಡಿ ಮಾರಾಟ ಮಾಡ್ತೀರಿ, ಅದಕ್ಕೆ ಬೇಡಿಕೆ ಹೇಗಿದೆ?
0: ನಾನು ಹೇಳಿದಲ್ಲ, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ 5 ವರ್ಷದ ಕೆಳಗೆ ಇದೊಂದು ಶುರು ಮಾಡಿಕೊಂಡಾಗ ಈ ತರ ಒಂದು ಮಾರ್ಕೆಟ್ ಇದೆ ಅಂತ. ಸೊ ನನಗೆ ಐಡಿಯಾವೇ ಇರಲಿಲ್ಲ ನಿಜವಾಗ್ಲೂ. ಈ ಕಲೆಯನ್ನು ನಾನು ಆಕ್ಚುಲಿ ಫಸ್ಟ್ 2020 ಕೊರೋನಾಕ್ಕಿಂತ ಮೊದಲು ಮಂಗಳೂರಿನ ದಿನೇಶ್ ಹೊಳ್ರು ನನ್ನ ಈ ಹೂವಿನ ಮಾಲೆಯ ಒಂದು ಕಲೆಯನ್ನು ನೋಡಿದ್ರು. ಅವರು ಆ ಟೈಮಲ್ಲಿ ನಂದು ಇದೊಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಹೇಳಿ ಅವರು ನನಗೆ ತುಂಬಾ ಸ್ಫೂರ್ತಿ ಕೊಟ್ರು. ನಾನು ಅದೇ ಟೈಮಲ್ಲಿ ಇದು ವರ್ಕ್ ಮಾಡ್ತಾ ಇದ್ದೆ, ಆದ್ರೆ ಇದೊಂದು ತುಂಬಾ ಇನಿಷಿಯಲ್ ಸ್ಟೇಜ್ ಇತ್ತು 5 ವರ್ಷದ ಕೆಳಗೆ. ಅದನ್ನು ಸಿಂಪಲ್ ಆಗಿ ನಾನೊಂದು ಬೊಕ್ಕೆ ತರ ಏನೋ ಒಂಥರ ಮಾಡಿ ಎಲ್ಲ ಇಡ್ತಾ ಇದ್ದೆ. ಮತ್ತೆ ಅವರಿಗೆ ತುಂಬಾ ಹೇಳಿದ್ರು ಇದು ತುಂಬಾ ಇಟ್ಸ್ ವೆರಿ ಪೊಟೆನ್ಶಿಯಲ್, ನೀವು ಮಾಡ್ಕೊಂಡು ಹೋಗಿ ಅಂತ. ಸೊ ಅದರ ನಂತರ ನಂದು 2020 ನಂತರ ಇಟ್ ಹ್ಯಾಸ್ ಕಮ್ ಟು ದ ಮಾರ್ಕೆಟ್. ಫ್ರಾಂಕ್ಲಿ ಟೆಲಿಂಗ್, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲೂ ಇಲ್ಲ. ಯಾಕಂದ್ರೆ ಇದನ್ನು ಈ ತರ ಕಲಾಕೃತಿಗಳನ್ನು ಎಲ್ಲರೂ ಹೇಳಿದ್ರು ಈ ಪ್ರಪಂಚದಲ್ಲಿ ಯಾರು ನೋಡ್ಲಿಲ್ಲ ಅಂತ ಹೇಳ್ಕೊಂಡಂತ. ವಿಭಿನ್ನತೆ ಇಷ್ಟು ಅಂದ್ರೆ ಒಂದು ನಾನು ಇಷ್ಟು ತನಕ ಒಂದು 350 ಕಲಾಕೃತಿಗಳನ್ನ ಮಾಡಿದ್ದೇನೆ. 150 ಜಾಸ್ತಿ ಸೇಲೆ ಆಗಿದೆ, ಮತ್ತೆ ಕೆಲವು ಕಸ್ಟಮೈಸ್ಡ್ ಆರ್ಡರ್ ಬಂದಿದೆ. ಮತ್ತೆ ಏನಂದ್ರೆ ಇದು ನ್ಯಾಷನಲ್ ಅವಾರ್ಡ್ಗೆ ಕೂಡ ನಾಮಿನೇಟ್ ಆಗಿತ್ತು ಲಾಸ್ಟ್ ಇಯರ್. ಹಾಗೆ ನಾನು ರಾಷ್ಟ್ರಪತಿ ಭವನದಲ್ಲಿ ಕೂಡ ನಂದು ಡೆಲ್ಲಿಯಲ್ಲಿ ಮಾರ್ಚ್ ಅಲ್ಲಿ ಎಕ್ಸಿಬಿಷನ್ ಕೂಡ ಇದ್ದಿತ್ತು, ಒಳ್ಳೆ ರೆಸ್ಪಾಂಡ್ ಇದೆ. ಹಾಗಾಗಿ ಸೇಲ್ ಕೂಡ ಡೆಫಿನೆಟ್ಲಿ, ಯಾಕಂದ್ರೆ ಫಸ್ಟ್ ಯಾವುದೇ ಒಂದು ಹೊಸತು ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದಾಗ, ಅಂದ್ರೆ ನಾವು ಮಾರ್ಕೆಟಿಂಗ್ ಮಾತಾಡೋದಾದ್ರೆ, ಜನರು ಕುತೂಹಲದಿಂದ ನೋಡ್ತಾರೆ ಹೇಗೆ ಇದು ವರ್ಕೌಟ್ ಆಗ್ತದ ಎಂತ ಆಗ್ತದೆ. ಮತ್ತೆ ಹೇಳ್ತಾರೆ ಕೆಲವರು ನಾವು ಮಾಡ್ತೇವೆ ಅದು ಆಗುದಿಲ್ಲ, ಫಂಗಸ್ ಬರ್ತದೆ. ನೈ ಸೆಡ್ ಇಟ್ಸ್ ನಾಟ್ ಲೈಕ್ ದಟ್, ನೀವಾಗಿ ಇರ್ಬೇಕು, ಆವಾಗ ಮಾತ್ರ ನಿಮ್ಗೆ ಅದು ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಇದು ಮೋಸ್ಟ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಹುದು, ಹೋದ್ರೆ ಖಂಡಿತವಾಗ್ಲಿಯೂ ರೆಗ್ಯುಲರ್ ಆರ್ಡರ್ಸ್ ಬರ್ಬಹುದು. 2 ವರ್ಷದ ಕೆಳಗೆ ಅದಾನಿ ಅವರು ಆರ್ಡರ್ ಕೊಟ್ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೂಡ 16 ಮೀಟರ್ ಏರಿಯಕ್ಕೆ ಹಾಕಿದ್ರು. 8 ಮೀಟರ್ ಏರಿಯಕ್ಕೆ ನಂದು ಹೂವಿದು ಮಾಲೆ. ಆ ಹೂವಿನ ಮಾಲೆಯಲ್ಲಿ ಕೂಡ ನಮ್ಮ ಊರಿನ, ನನ್ಗೆ ಮೇನ್ ನನ್ಗೆ ನನ್ನ ಊರು, ನಮ್ಮ ಊರು, ನನ್ನ ಹೂ ಅಂದ್ರೆ ನನ್ನ ಪ್ರಪಂಚವೇ ಇಷ್ಟೇ ಅನ್ನಿಸ್ತದೆ. ಅಂದ್ರೆ ನಾನು ಎಲ್ಲಾ ಕಡೆ ಸುತ್ತಾಡಿ ಬಂದ್ರು ಕೂಡ ನಾವೆಲ್ಲೂ ಗಾರ್ಡನ್ ಹೋದ ಕೂಡಲೇ ಅಲ್ಲೇ ಸ್ಥಳೀಯ ಹೂಗಳಿಲ್ಲ. ಅಂದ್ರೆ ಈಗ ಡೆಲ್ಲಿ
1: ಊರಿನ ಹೂಗಳಿಲ್ಲ,
0: ನಮ್ಮ ಊರುಗಳಿಲ್ಲ, ಅಲ್ಲ ಆ ಊರಿದು ಹೂಗಳು ಇಲ್ಲ, ನಮ್ಮ ಊರಿದು ಬಿಡಿ. ಈಗ ನಾನು ಡೆಲ್ಲಿ ಪ್ರವಾಸಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ದುಬೈಗೆ ಹೋದಾಗ, ಇಲ್ಲಿ ಸಹ ನೀವು ಹೋಗ್ಲಿ ಸಿಂಗಾಪುರ್ ಹೋದಾಗ, ಏನೋ ತುಲೀಪನ್ ಒಂದು ಸರ್ಕಸ್ ಮಾಡಿ ಏನೋ ಒಂದಿಷ್ಟು ಕೆಮಿಕಲ್ಸ್ ಹಾಕಿ ಬೆಳೆಸ್ತಾರೆ. ಬಟ್ ಆದ್ರೆ ನಮ್ಮ ಸ್ಥಳೀಯ ಗಿಡಗಳದು, ಈಗ ನಾನು ಹೇಳಿದ್ ಇಲ್ಲಿ ಅಂತಲ್ಲ, ಎಲ್ಲಿ ಹೋದ್ರು ಕೂಡ ಸ್ಥಳೀಯ ಗಿಡಗಳಿಗೆ ಇಂಪಾರ್ಟೆಂಟ್ ಇಲ್ಲ. ಹಾಗೆ ನಾನೇನ್ ಮಾಡಿದೆ, ಗಾರ್ಡನ್ ಮಾಡ್ಕೊಂಡು ನಂಗೆ ಜಾಸ್ತಿ ಕೆಲಸ ಸಹ ಮಾಡ್ಲಿಕ್ಕೆ ಬೇಡ, ಲೇಬರ್ ಇಟ್ಕೊಂಡು ಮಾಡ್ಲಿಕ್ಕೆ ಬೇಡ. ಸೊ ನಾನು ಅವಾಗ ಏನ್ ಮಾಡಿದೆ, ಗೊರಟೆ, ನಂದಿ ಬಟ್ಲು, ರಥಹೂ, ಕರವೀರ, ಸಂಪಿಗೆ,
1: ಅದೆಲ್ಲ ಇಲ್ವೇ ಇಲ್ಲ,
0: ಅದೆಲ್ಲ ಇಲ್ವೇ ಇಲ್ಲ, ಅದನ್ನೇ ನಾನು ಗಿಡ ಹಾಕಿ ಈಗ ನನ್ನ ತೋಟ ಹೇಳಿದ ಕೂಡಲೇ ನಿಜವಾಗ್ಲೂ ನಾನು ಈಗ ಇಷ್ಟು ಪೀಕ್ ಸಮ್ಮರ್ ಉಂಟಲ್ಲ ಏಪ್ರಿಲ್ ಮೇ ಅಲ್ಲಿ, ನಾನು ವಾರಕ್ಕೊಂದು ದಿವಸ ಕೂಡ ನೀರು ಹಾಕುದಿಲ್ಲ. ಯಾಕಂದ್ರೆ ಆ ಜಾತಿಯ ಗಿಡಗಳು, ನಂದಿ ಬಟ್ಲು, ಇದಕ್ಕೆಲ್ಲ ಯಾರಾದ್ರೂ ಗೊಬ್ಬರ ಹಾಕುದಂತ ಉಂಟಾ, ಯಾರು ನೀರು ಕೂಡ ಹಾಕುದಿಲ್ಲ. ಸೊ ನಾನು ಅದನ್ನೆಲ್ಲ ಗಮನ ಇಟ್ಟು ನಂಗೆ ತೋಟ ಮಾಡಬೇಕು ಅಂತ ಅನ್ಸ್ಕೊಂಡಾಗ, ಈ ಜಾತಿಯ ಗಿಡಗಳನ್ನೆಲ್ಲ ಸಾಧಾರಣ 45 ವೆರೈಟಿ ಜಾಸ್ತಿನೇ ಇರ್ಬೋದು ನನ್ನ ಅಂದಾಜು, ಕೇಪಳ ಇದನ್ನೆಲ್ಲ ಗಿಡಗಳನ್ನ ನೆಟ್ಕೊಳ್ತಾ ಹೋದೆ. ಅವ ನನ್ಗೆ ಏನಾಗ್ತದೆ, ಎಂಜಾಯ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಸಿಗ್ತದೆ. ಸೊ ನೀವು ಗಾರ್ಡನ್ ಮಾಡುದಂತ ಹೇಳಿದ ಕೂಡಲೇ ಏನಂದ್ರೆ ತುಂಬಾ ಏನಾದ್ರು ಏನೇನೋ ನರ್ಸರಿಯಿಂದ ತಂದು ಏನೇನೋ ಸರ್ಕಸ್ ಮಾಡ್ಬೇಕು ಅಂತ ಏನಿಲ್ಲ, ಇದೇ ಜಾತಿಯ ಗಿಡಗಳನ್ನು ಬೆಳೆಸಿ. ಇವನ್ ನನ್ನ ಹೂಮಾಲೆ ಪ್ರದರ್ಶನಗಳು ಇದ್ದವು ಕೂಡ ದಿನೇಶ್ ಹೊಳ್ರು ಕೂಡ ಒಂದು ಮಾತು ಹೇಳಿದ್ರು, ನಾನು ಫಸ್ಟ್ ಅವಾಗ ಏನಂತ, ಹೂಮಾಲೆ ಎಲ್ಲರೂ ಕಟ್ತಾರೆ ಹಾಗೆ, ಇಲ್ಲ ಅದು ತುಂಬಾ ಚೆನ್ನಾಗಿದೆ ನಿಮ್ದು, ಯಾಕಂದ್ರೆ ನೀವು ಲೋಕಲ್ ಗಿಡಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ ಅಂದ್ರೆ.

0: ನಾವು ನಿಜವಾಗ್ಲೂ ಹೇಳುದು ಎನ್ವೈರನ್ಮೆಂಟಲ್ ಡೇ, ಓ ಮರ ನೆಡಿ ಮರ ನೆಡಿ ಹೇಳ್ತೇವೆ. ಯಾರು ಮರ ನೆಡ? ಮನೆ ಹತ್ರ ಯಾರು ನೆಡುದಿಲ್ಲ, ಎಲ್ಲರಿಗೆ ಕಸ ಬೇಡ, ಅದರದ್ದು ಇದು ಬೇಡ, ರೂಟ್ ಬರ್ತದೆ, ಬೇರ್ ಬರ್ತದೆ, ಹಾಗೆಲ್ಲ ಥಿಂಕ್ ಮಾಡ್ತಾರೆ. ಬಟ್ ಹೂವಿದಾದ್ರೆ ಅದು ಹೂವಿದು ಕೂಡ ಎಂತ ಎಲ್ಲರೂ ಗಾಬಿ ತಂದು ನೋಡುದು, ಮತ್ತೊಂದು ತಂದು ನೋಡುದು. ಹಾಗಲ್ಲ, ನೀವು ಸ್ವಲ್ಪ ಆಲೋಚನೆ ಮಾಡಿ, ಇನ್ನು 40 ವರ್ಷದ ಕೆಳಗೆ ಹೋದ್ರೆ ಎಲ್ಲರ ಮನೆಯಲ್ಲಿ ಅಥವಾ ಎಲ್ಲರ ಮನೆಯ ದೇವರ ಫೋಟೋಕ್ಕೆ ಕೂಡ ನಿಮ್ಗೆ ಸಿಕ್ಕುವಂತದ್ದು ಇದೇ ಹೂಗಳು. ನಾನೇನ್ ಮಾಡಿದೆ ಅದನ್ನೆಲ್ಲ ಒಂದು ಆಲೋಚನೆ ಮಾಡಿ ನನ್ನ ತೋಟ ಮಾಡುವಾಗ ಇಂಥದ್ದೇ ಹೂಗಳದ್ದು ಕೆಳಗೆ ಮಾಡ್ಕೊಂಡು. ಹಾಗಾಗಿ ನನ್ಗೆ ಏನಾಯ್ತಂದ್ರೆ, ಗಾರ್ಡನ್ ಅಂದ್ರೆ ಓ ನಿಮ್ಗೆ ಕೆಲಸದವರೇ ಬೇಕು, ನೀರ್ ಹಾಕಬೇಕು ಅಂತದೆಲ್ಲ ಎಂತ ಟೆನ್ಷನ್ ಇಲ್ಲ, ಆ ತರ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋದೆ. ಅದೇ ಹಾಗೆ ಮಾಡ್ಕೊಂಡು ಹೋದಾಗ ಕೆಲವು ಅದರ ಒಟ್ಟಿಗೆ ತರಕಾರಿ ಗಿಡಗಳು ಸ್ವಲ್ಪ ಡೆಕೋರೇಟ್ ಫಾರ್ಮ್ಸ್ ಅದೆಲ್ಲ ಮಾಡ್ಕೊಂಡು ಹೋಗಿದ್ದೆ.
1: ತಾರಸಿ ತೋಟದಲ್ಲಿ ಕೂಡ ಇಂತಹ ಗಿಡ
0: ಅಲ್ಲಿ ಅದು ಡಿಫ್ರೆನ್ಸ್ ಮಾಡ್ಕೊಂಡಿದ್ದೇನೆ. ಅಂದ್ರೆ ಯಾರಾದ್ರೆ ಗಾರ್ಡನ್ ಆಸಕ್ತಿ ಇದ್ದವರು ಅಂದ್ರೆ ನೀವು ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳ್ಳಿ. ಈಗ ನನ್ನ ಕೆಳಗಡೆದೆಲ್ಲ ಸನ್ ಲವಿಂಗ್ ಪ್ಲಾಂಟ್ಸ್, ಫುಲ್ ಬ್ರೈಟ್ ಸನ್ ಲೈಟ್ ಇರ್ತದೆ. ಆಮೇಲೆ ಮೇಲ್ಗಡೆ ಟೆರೆಸ್ ಅಲ್ಲಿ ನನಗಂದ್ರೆ ರೂಫ್ ಉಂಟು ಆಲ್ರೆಡಿ, ನಾವು ಮನೆ ಕಟ್ಟಿರುವಾಗ ರೂಫ್ ಮೇಲ್ಛಾವಣಿ ಇತ್ತು. ಅಲ್ಲಿ ಏನ್ ಮಾಡಿದೆ, ಎಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸ್ ಹಾಕೊಂಡಿದ್ದೇನೆ. ಅದು ಕೂಡ ಏನು, ಮೊದ್ಲಿಂದ ನಾನೇನು ಫಸ್ಟ್ ಏನು 200 ಗಿಡ ಇರಲಿಲ್ಲ, ಫಸ್ಟ್ 6 ಪಾಟ್ ಇಂದ ಶುರು ಮಾಡಿದ್ದು. ಸ್ಲೋಲಿ ಸ್ಲೋಲಿ ಗೊತ್ತಾಯ್ತು, ಇದು ಹೊರಗಡೆ ಬಿಸಿಲಲ್ಲಿ ನೆಟ್ಟ ಕೂಡಲೇ ಅದು ತುಂಬಾ ಬಾಡಿ ಹೋಗುದು, ಅದಕ್ಕೆ ದಿನಾ ನೀರ್ ಹಾಕಬೇಕು, ತುಂಬಾ ಕಷ್ಟ ಪಡ್ಬೇಕಾಗ್ತಿತ್ತು. ದಿನಾ ನೀರ್ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಪುರ್ಸುತ್ತಿರ್ತದೆ, ಎಲ್ಲರಿಗೂ ಕಷ್ಟವೇ. ಸೊ ನಾನೇನ್ ಮಾಡಿದೆ, ಆ ಶೇಡ್ ಲವಿಂಗ್ ಪ್ಲಾಂಟ್ಸ್ ಅನ್ನೆಲ್ಲ ತಂದು ಮೇಲ್ಗಡೆ ಹಾಕೊಂಡು, ಅಂದ್ರೆ ನಾನೇ ಅದು ಡಿಫ್ರೆನ್ಸ್ ಮಾಡ್ಕೊಂಡದ್ದು. ಅಂದ್ರೆ ಎಲ್ಲಿಂದ ಗಿಡ ತಂದಾಗ ನನ್ಗೆ ಯಾರಾದ್ರೂ ಗಿಡ ಕೊಟ್ಟಾಗ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ, ಅದು ಗಿಡ ಮರದ ಕೆಳಗೆ ಇತ್ತ, ಅಲ್ಲಿ ಮೇಲೆ ಏನಾದ್ರೂ ಹತ್ರ ಹತ್ರ ಬಿಲ್ಡಿಂಗ್ ಏನಾದ್ರೂ ಇರ್ತಾ ಇತ್ತ. ಅಂದ್ರೆ ಅವ್ ನಿಮ್ಗೆ ಅಷ್ಟು ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಒಂಚೂರು ಗಮನಿಸಿದ್ರೆ ಗೊತ್ತು. ಟೆರೆಸ್ ಗಾರ್ಡನ್ ಅಲ್ಲೂ ಹಾಗೆ, ನೀರು ಎಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು, ತುಂಬಾ ಎಲ್ಲ ಹಾಕ್ಬಾರ್ದು. ಸನ್ಲೈಟ್ ಬೇಕು, ದಿನಕ್ಕೊಂದು 3-4 ಗಂಟೆಗಳಾದ್ರೆ ಸೂರ್ಯನ ಬೆಳಕು ಬೇಕೇ ಬೇಕು.
1: ಸೊ ಈ ಜೊತೆಗೆ ತರಕಾರಿ ಕೂಡ ಇದೆ,
0: ತರಕಾರಿ ಕೂಡ ಮಾಡಿಸ್ ನಮ್ಗೆ 2-3 ದಿನಕ್ಕಾಗುವಷ್ಟು ಆಗ್ತದೆ, ತುಂಬಾ ಅಂತಲ್ಲ.
1: ಹೌದು,
0: ನನ್ಗೆ ಖುಷಿ ಕೊಡುವಷ್ಟೆಲ್ಲ ಆಗ್ತಾ ಉಂಟು. ಈಗ ಬಸಳೆ, ಬದನೆಕಾಯಿ, ಹಾಗೆ ಅದು
1: ಆರಂಭದಲ್ಲೇ ನೀವೊಬ್ರು ಚಿತ್ರಕಲಾವಿದೆ. ಹೌದು, ಕುಂಚಕಲೆಗಳನ್ನ ಬಿಟ್ಟು ಈ ಇಂತಹ ಒಂದು ಹೊಸ ಕಲೆಗೆ ನೀವು ಹೇಗೆ ಒಗ್ಗಿಕೊಂಡ್ರಿ, ಹೇಗೆ ಬದಲಾಗಿ?
0: ಶಾರ್ಜಾದಲ್ಲಿರುವಾಗ್ಲೂ ಕೂಡ ಜೆಮ್ಸ್ ಮಿಲೇನಿಯಂ ಸ್ಕೂಲ್ ಅಲ್ಲಿ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದೆ. ಆಮೇಲೆ ಗುರ್ಗಾಂವ್ ಅಲ್ಲಿ ಕೂಡ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡಿದೆ. ಅದೇ ಗುರ್ಗಾಂವ್ ಅಲ್ಲಿ ಇರುವಾಗ ನನ್ಗೆ ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಮಾಡ್ತಾ ಇದ್ದೆ ಮೊದ್ಲು ಎಲ್ಲದನ್ನು ಬ್ಲೈಂಡ್ ಆಗಿ, ಮೋಸ್ಟ್ಲಿ ಇರ್ಬೋದೇನೋ ಅನ್ಸ್ತದೆ. ಸೊ ನನ್ಗೆ ಈಗ ತುಂಬಾ ವರ್ಷಗಳ ಕಾಲ ನಿಮ್ಗೆ ಒಂದೇ ತರ ಇದ್ರೆ ಹೊಸತನ ನಿಮ್ಗೆ ಬೆಸ್ತದೆ ಆಕ್ಚುಲಿ. ಸೊ ಆವಾಗ ನಾನು ಇದು ತೋಟ ಮಾಡ್ಕೊಂಡಾಗ ನಂದು ಎಲ್ಲ ಕೊಲೀಗ್ಸ್ ಗೆಲ್ಲ ತುಂಬಾ ಬೇಜಾರು, ಯಾಕೆ ನೀವು ವರ್ಕ್ ಮಾಡಿ, ಇಲ್ಲ ನಾನು ಗಾರ್ಡನ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಶುರುವಾದ ಜರ್ನಿ, ಹೂವಿದು ಮಾಲೆ ಮಾಡುದು ಎಲ್ಲ ಕಟ್ತಾ ಇದ್ದೆ, ಮತ್ತೆ ನೋಡಿ ಈ ತರ ಡ್ರೈ ಲೀವ್ಸ್ ಇದೆಲ್ಲ ಉಂಟು ಅಂತ. ಮತ್ತೆ ಅದೇ ಒಂದೇನೋ ನನ್ಗೆ ಅದು ಏಕತಾನತೆ ಇತ್ತಲ್ಲ, ಒಂದೇ ತರ ಇತ್ತು ನನ್ಗೆ. ಐ ಜಸ್ಟ್ ಶಿಫ್ಟ್ ಸಮಥಿಂಗ್ ಎಲ್ಸ್, ಬಟ್ ಇದು ಕೂಡ ನನ್ನ ಕೈ ಹಿಡಿತು. ಯಾಕೆಂದ್ರೆ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಅಷ್ಟು, ಫ್ರೇಮಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
1: ಹೌದು,
0: ನಿಮ್ಗೆ ಈಗ ನೀವೇನೋ ಒಂದು ಆರ್ಟ್ ವರ್ಕ್ ಮಾಡ್ರಿ, ನಿಮ್ಗೆ ನಾರ್ಮಲ್ ಫ್ರೇಮಿಂಗ್ ಹಾಗೆ ನಾರ್ಮಲ್ ಫ್ರೇಮ್ ಮಾಡುವವರ ಹಾಗೆ ಅದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅದಕ್ಕೆ ನಿಮ್ಗೆ 3D ಎಫೆಕ್ಟ್ ಬರುದಿಲ್ಲ. ಸೊ ನಿಮ್ಗೆ ಅವಾಗ ಏನಾಗ್ತದೆ ಅಂದ್ರೆ 3-4 ಬಾಕ್ಸ್ ಟೈಪ್ ಫ್ರೇಮ್ ಬೇಕಾಗ್ತದೆ. ಸೊ ಅದು ಕೂಡ ನಿಮ್ಗೆ ಬೇರೆ ನಾರ್ಮಲ್ ಗಿಂತ ಸ್ವಲ್ಪ ಫ್ರೇಮ್ ಕಾಸ್ಟ್ ಇದೆ, ಬಟ್ ಇಟ್ಸ್ ವೆರಿ ಗುಡ್ ಲುಕ್, ತುಂಬಾ ಚಂದ ಕಾಣ್ತದೆ. ಇವನ್ ಫ್ರೇಮ್ ಹೇಗ್ ಮಾಡಿಸ್ಬೇಕಂತವೇ ಆಲೋಚನೆ ಮಾಡಿ ಮಾಡಿ 1 ವರ್ಷ ತೆಗ್ದೆ. ಆವಾಗ ನಂದು ಮೊದಲ ಒಂದು 500 ಕಲಾಕೃತಿಗಳು ಹಾಳಾಗಿತ್ತು. ಅಂದ್ರೆ ಫ್ರೇಮ್ ಎಲ್ಲ ಮಾಡಿಸಿರ್ಲಿಲ್ಲ, ಅದಕ್ಕೆ ಒಂದು ಸರಿಯಾಗಿ ನಮ್ಗೆ ಐಡಿಯಾ ಇರ್ಲಿಲ್ಲ ಅಲ್ಲ. ಮತ್ತೆ ನಮ್ಗೆ ಗೊತ್ತಾಯ್ತು ಫ್ರೇಮ್ ಬೇಕು. ಈಗ ಈ ಕಲಾಕೃತಿಗಳು ಮಾಡುವಾಗ ನನ್ಗೆ ಮೊದ್ಲು ಫ್ರೇಮ್ ರೆಡಿ ಇರ್ಬೇಕು. ಈಗ ಬೇರೆ ಕಲಾಕೃತಿಗಳು ಹೇಗೆ ನಿಮ್ಗೆ ವಾಟರ್ ಕಲರ್ ಅಕ್ರಿಲಿಕ್ ಅಲ್ಲ, ನಿಮ್ಗೆ ಪೇಪರ್ ರೆಡಿ ಇದ್ರೆ
1: ಪರಿಚಯ ಮಾಡಿಟ್ರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಈ ಚಿತ್ರಕಲೆ ಮಿಂಚಲಿ ಅನ್ನುವಂತಹ ಆಶಯ ನಮ್ಮದು. ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
2: ಇದುವರೆಗೆ ಬಾಡಿದ ಹೂಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ. ಇದು ಇಂದಿನ ವನಿತಾ ವಿಹಾರ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:30.

ಈ ಸಂಜೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. 5 ಗಂಟೆಗೆ ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಭಾಗವಹಿಸಲಿದ್ದಾರೆ ಹಣ್ಣಿನ ವ್ಯಾಪಾರಿ ನರಸಪ್ಪ, ಪ್ರಸ್ತುತಿ ಸಮತಾ ಕುಮಾರಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

6:15ಕ್ಕೆ ಗ್ರಾಮದರ್ಶಿ. ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ಪರಿಚಯ. ಪ್ರಸ್ತುತಿ ವೀರೇಶ್ ಕೆ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.

6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ಅವುಗಳ ಪಾತ್ರ ಕುರಿತು ಡಾಕ್ಟರ್ ಮಹದೇವಸ್ವಾಮಿ ಅವರೊಂದಿಗೆ ಸಂದರ್ಶನ.

7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ. ರಾಯಚೂರು ತಾಲೂಕಿನ ಅತ್ತನೂರು ಗ್ರಾಮದ ಭೀಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು.

0: 7:45ಕ್ಕೆ ಚಿತ್ರಗೀತೆಗಳು. ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳು. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕ್ರೀಡಾಲೋಕ. ಹತ್ತು ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನದ ಧ್ವನಿಮುದ್ರಿಕೆ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಈ ಸಂಜೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದೊಟ್ಟಿಗೆ ಮುಂದುವರಿಯುತ್ತವೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆ ಕ್ರಮಗಳು, ಈ ಕುರಿತಾಗಿ ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
2: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಧುಸೂದನ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಇವತ್ತು ನಾವು ಒಂದು ಸಾಮಾನ್ಯ ವಿಷಯ ಅಂತ ಅಂದ್ಕೊಂಡಿರ್ತಾರೆ ಎಲ್ಲರೂ ಕೂಡ, ಅದರ ಬಗ್ಗೆ ಮಾತಾಡ್ತೀವಿ. ಆದರೆ ಸಾಮಾನ್ಯ ವಿಷಯದಲ್ಲೇ ಅನೇಕ ತಪ್ಪುಗಳನ್ನು ಮಾಡ್ತಿರ್ತಾರೆ. ಅದು ಯಾವ ತಪ್ಪು ಅಂತಂದರೆ, ಉದಾಹರಣೆಗೆ ಆರೋಗ್ಯ

0: ಸ್ವಚ್ಛತೆನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ನಾವು ಮಾಡುವಂತ ಒಂದು ಕ್ರಿಯೆ ಇರುತ್ತೆ ವ್ಯಾಯಾಮ. ಸೊ ಈ ವ್ಯಾಯಾಮನ ನಾವು ಹೇಗ್ ಮಾಡ್ತೀವಿ, ಯಾಕೆ ಮಾಡ್ತೀವಿ ಮತ್ತು ಯಾವ ಸಮಯದಲ್ಲಿ ಮಾಡ್ತೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾರಿಗೋ ಒಬ್ರಿಗೆ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಇರ್ಬೋದು, ಅವರಿಗೆ ಯೋಗ ಮಾಡಿ ಅಂತ ಯಾರೋ ಹೇಳಿ ಅವ್ರು ಯೋಗದಲ್ಲಿ ಬೆಂಡಿಂಗ್ ಆಕ್ಟಿವಿಟಿ ಮಾಡಿ ಓವರ್ ಸ್ಟ್ರೆಚ್ ಇಂದ ಇನ್ನೂ ಡಿಸ್ಕ್ ಪ್ರೊಲ್ಯಾಪ್ಸ್ ಜಾಸ್ತಿ ಆಗ್ಬೋದು. ಸೊ ಆ ರೀತಿ ನಾವು ಏನ್ ತಿಳ್ಕೋಬೇಕು ಅಂದ್ರೆ, ಈ ಕೆಲವು ವ್ಯಾಯಾಮಗಳು ಕೆಲವು ಕಾಯಿಲೆಗಳಿಗೆ ಸರಿ ಇರಲ್ಲ, ಹಾಗೂ ಇನ್ನು ಕೆಲವು ಕಾಯಿಲೆಗಳಿಗೆ ಈ ರೀತಿಯ ವ್ಯಾಯಾಮ ಮಾಡೋದ್ರಿಂದನೇ ಗುಣ ಆಗುತ್ತೆ ಅನ್ನೋ ಒಂದು ಪಾರಿಣಿತ್ಯನೂ ಇರುತ್ತೆ. ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ನಾವು ಯಾವಾಗ್ಲೂ ಒಂದು ಸಮಾಲೋಚನೆ ಮಾಡಿ ವೈದ್ಯರ ಸಲಹೆ ತಗೊಂಡು ಅದರ ಮುಖಾಂತರ ವ್ಯಾಯಾಮ ಮಾಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿ.
1: ಈಗ ಎಕ್ಸರ್ಸೈಸ್ ಅಂತಂದ್ರೆ ಒಂದು ಮಾಹಿತಿ ಪಡ್ಕೊಂಡು ಮಾಡಬೇಕು ಅಂತ ನೀವೆಲ್ಲ ಹೇಳ್ತೀರಿ.
0: ಖಂಡಿತ.
1: ಮತ್ತೆ ಈಗೇನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವ್ಯಾಯಾಮದ ಎಲ್ಲಾ ಭಂಗಿಗಳು ಬರ್ತವೆ, ಆಮೇಲೆ ಸಣ್ಣ ಸಣ್ಣ ಪಿಕ್ಚರ್ಗಳು ಇರ್ತವೆ, ರೀಲ್ಸ್ ಇರ್ತದೆ. ಆ ರೀಲ್ಸ್ ಅಲ್ಲಿ ಇರೋದನ್ನೇ ಅಷ್ಟಾದ್ರೂ ಮಾಡಿದ್ರೆ ಸಾಕು ಅಂತ ಒಂದು ಭ್ರಮೆ ಇರ್ತದೆ. ಅದು ತುಂಬಾ ತಪ್ಪು ಅಂತಂತ ಹೇಳಿ ಅವ್ರಿಗೆ ಗೊತ್ತೇ ಆಗಲ್ಲ, ಅದನ್ನ ಮಾಡ್ಲಿಕ್ಕೂ ಹೋಗ್ತಾ ಇರ್ಬೇಕಾರೆ. ಆವಾಗ ಈಗ ಅಪಾಯಕಾರಿ ಅಂತಂದಾಗ ಅದು ಎಕ್ಸಸೈಸ್ ಅಲ್ಲೂ ಇದೆ, ಯೋಗದಲ್ಲಿ ಇದೆ ಮತ್ತು ನಡಿಗೆಯಲ್ಲೂ ಇದೆ. ವಾಕಿಂಗ್ ಅಂತ ತುಂಬಾ ಸಿಂಪಲ್, ಅದು ಏನು ಅದಕ್ಕೆ ಯಾವುದೇ ತಜ್ಞತೆ ಬೇಕಾಗಿಲ್ಲ ಅಂದಿರ್ತೀವಿ, ಅದರಲ್ಲೇ ವೈಜ್ಞಾನಿಕ ಅಂಶಗಳು ಇವೆ. ವಾಕಿಂಗ್ ಬಗ್ಗೆ ಹೇಳಿ ಸರ್. ಹೆಂಗೆ?
0: ದಟ್ಸ್ ಅಗೇನ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಕೆಲಸ ನಾವು ಮಾಡಿ ದಿನ ಇಡೀ ಕೂತ್ಕೊಂಡು ಬೆಂಗಳೂರಲ್ಲಿ ಇರುವಂತವ್ರು ಕೆಲಸ ಮಾಡ್ತಾರೆ, ಎಲ್ಲ ಊರಲ್ಲೂ ನಾವು ತುಂಬಾ ಸಮಯ ಕೂತ್ಕೊಂಡೇ ನಾವು ಎಲ್ಲಾ ಕೆಲಸನೂ ಮಾಡಿರ್ತೀವಿ. ಬಟ್ ಅದರ ನೆಕ್ಸ್ಟ್ ನಾವು ವಾಕಿಂಗ್ ಹೇಗ್ ಮಾಡ್ಬೇಕು ಅಥವಾ ಜಾಗಿಂಗ್ ಮಾಡ್ಬೋದಾ ಅಥವಾ ನಾವು ರನ್ನಿಂಗ್ ಮಾಡ್ಬೋದಾ, ಸೊ ಈ ಮೂರು ಅಂಶದಲ್ಲೂ ಒಂದು ಮೂರು ವಿಧವಾದ ಪಂಗಡ ಇದೆ. ಸೊ ಇದರಲ್ಲಿ ನಾವು ಯಾವ ವಯಸ್ಸಿನ ವ್ಯಕ್ತಿ ಯಾವ ಎಕ್ಸಸೈಸ್, ಯಾವ ವ್ಯಕ್ತಿ ವಾಕಿಂಗ್ ಮಾಡ್ಬೋದು, ಯಾವ ವ್ಯಕ್ತಿ ಜಾಗಿಂಗ್ ಮಾಡ್ಬೋದು, ಯಾವ ವ್ಯಕ್ತಿ ರನ್ನಿಂಗ್ ಮಾಡ್ಬೋದು, ಇದನ್ನು ಕೂಡ ನಾವು ಒಂದು ಸಮಾಲೋಚನೆ ಮಾಡಿ ಡಿಸಿಷನ್ಸ್ ಗೆ ಬರಬೇಕು. 20-30 ವರ್ಷದ ಎಲ್ಲಾ ವ್ಯಕ್ತಿಗಳು ಅವ್ರು ರನ್ನಿಂಗ್ ಮಾಡಿದ್ರು ನಡೆಯುತ್ತೆ, ವಾಕಿಂಗ್ ಮಾಡಿದ್ರು ನಡೆಯುತ್ತೆ, ಜಾಗಿಂಗ್ ಮಾಡಿದ್ರು ನಡೆಯುತ್ತೆ ಅನ್ನೋದು ನಾವು ತಿಳ್ಕೋತೇವೆ.
1: ಇದು ನೋಡಿ ಇಂಪಾರ್ಟೆಂಟ್, ತಾವ್ ಹೇಳ್ತಾ ಇರೋದು ಈಗ ಕಲ್ ತಿಂದು ಕರಗಿಸೋ ವಯಸ್ಸು ಒಂದು ನಿಮ್ದು ಅಂತ ಹೇಳ್ತಾರೆ ಹಿರಿಯರೆಲ್ಲ ಯುವಕರಿಗೆ.
0: ಹೌದು,
1: ಏನ್ ಮಾಡಿದ್ರು ನಡೀತದೆ, ಬಿಕಾಸ್ ಅವ್ರ ವಯಸ್ಸು.
0: ಹೌದು,
1: ಆದ್ರೆ ಆ ವಯಸ್ಸಲ್ಲೇನೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಸಮಸ್ಯೆ ಅನುಭವಿಸ್ತಿರ್ತಾರೆ, ಆದ್ರೆ ಅದು ಸರಿಯಾಗ್ಬಿಡುತ್ತೆ ಬಿಕಾಸ್ ಅವ್ರ ವಯಸ್ಸಿನ ಪ್ರಭಾವ.
0: ಅವರ ದೇಹದಲ್ಲಿ ರಿಕವರಿ ಶಕ್ತಿ
1: ಬಹಳ ಜಾಗೃತೆ ತಗೋಬೇಕು ಅಂತ.
0: 40 ವರ್ಷದ ಮೇಲ್ಪಟ್ಟವರಿಗೆ ನಾವು ಸಡನ್ ಆಗಿ ನಾಳೆನೆ ನಾವು ಡಾಕ್ಟರ್ ಎಕ್ಸಸೈಸ್ ಮಾಡಿ ಅಂದ ಕೂಡಲೇ ಎಷ್ಟೋ ಜನ ಜಾಗಿಂಗ್ ಮಾಡಿ ಜಾಗಿಂಗ್ ಮಾಡಕ್ ಹೋದ ಕೂಡಲೇ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಆಗಿರೋ ಸಿನಾರಿಯನು ಇದೆ. ಸೊ ನಾವು ಯಾವತ್ತೇ ಎಕ್ಸಸೈಸ್ ಸ್ಟಾರ್ಟ್ ಮಾಡಲಿ, ಫಸ್ಟ್ 2 ವಾರ ನಮ್ಮ ದೈಹಿಕ ದೃಢತೆಗೋಸ್ಕರ ನಾವು ಸ್ಲೋ ಪ್ರೋಗ್ರೆಸಿವ್ ಎಕ್ಸಸೈಸ್ ಅನ್ನಂಗ್ ಮಾಡ್ಬೇಕು. ವಾಕಿಂಗ್ ಫಸ್ಟ್ 1 ವಾರ ಕಂಟಿನ್ಯೂಸ್ 40 ನಿಮಿಷ ನಡೆದು, ನೆಕ್ಸ್ಟ್ ವಾರ ಬ್ರಿಸ್ಕ್ ವಾಕಿಂಗ್ ಮಾಡಿ, ಅದ್ರ ನೆಕ್ಸ್ಟ್ ವಾರ ಜಾಗಿಂಗ್ ಮಾಡ್ಬೇಕು. ಆಗ ನಮ್ಮ ಜಾಯಿಂಟ್ ಏನು ಬಲ ಇರುತ್ತೆ, ಸದೃಢತೆ ಇರುತ್ತೆ, ಅದನ್ನ ಅಷ್ಟ್ರಲ್ಲಿ ಪಡ್ಕೊಂಡಿರುತ್ತೆ. ಅವಾಗ ನೀವು ಜಾಗಿಂಗ್ ಮಾಡಕ್ ಹೋದಾಗ ನಿಮ್ ಜಾಯಿಂಟ್ ಅಲ್ಲಿ ಸ್ಟ್ರೈನ್ ಆಗಲ್ಲ, ಜಾಯಿಂಟ್ ಅಲ್ಲಿ ಎಕ್ಸ್ಟ್ರಾ ಸವೆತ ಬರಲ್ಲ. ಸೊ ಈ ರೀತಿ ಇರ್ಬೇಕಾದ್ರೆ ನೀವು ಸಡನ್ ಆಗಿ ಡಾಕ್ಟರ್ ಹೇಳಿದಾರೆ ನನ್ಗೆ ಎಕ್ಸಸೈಸ್ ಮಾಡ್ಬೇಕು, ನನ್ನ ಆರೋಗ್ಯ ಚೆನ್ನಾಗಬೇಕು ಅಂತ ಒಂದೇ ದಿನಕ್ಕೆ 40 ವರ್ಷದ ಮೇಲ್ಪಟ್ಟಂತ ವ್ಯಕ್ತಿ ಓಡ್ಲಿಕ್ಕೆ ಹೋಗಿ ಅವರಲ್ಲಿ ಬ್ಲಾಕೇಜ್ ಕೂಡ ಇರ್ಬೋದು. ಹೀಗೆ ನೀವು ನ್ಯೂಸ್ ಅಲ್ಲಿ ತುಂಬಾ ಕಡೆ ನೋಡ್ತಾ ಇದೀರಾ, 30-32 ವರ್ಷದವರೆಗೂ ಹಾರ್ಟ್ ಅಟ್ಯಾಕ್ ಆಗುವ ಸಿನಾರಿಯೋ ಇದೆ. ಆ ರೀತಿ ನೋಡಿದಾಗ 40 ವರ್ಷದ ಮೇಲ್ಪಟ್ಟ ಎಲ್ಲಾ ವ್ಯಕ್ತಿಗಳಲ್ಲೂ ಎಥಿರೋಸ್ಕ್ಲಿರೋಸಿಸ್ ಅಂತ ಒಂದು ಕಾಯಿಲೆ ಇದೆ. ಅದು ನಮ್ಮ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಆ ಬ್ಲಡ್ ವೆಸಲ್ ಥಿಕ್ನೆಸ್ ಜಾಸ್ತಿ ಆಗಿದೆ. ಈ ಎಥಿರೋಸ್ಕ್ಲಿರೋಸಿಸ್ ಯಾವಾಗ 70% ಮೇಲೆ ಹೋಗುತ್ತೆ, ಆ ಹಾರ್ಟ್ ಅಲ್ಲಿ ಯಾವಾಗ ಈ ಬ್ಲಾಕೇಜ್ ಇರುತ್ತೆ ಆಗ ಹೃದಯಾಘಾತ ಆಗುತ್ತೆ. ಬಟ್ ಹಾರ್ಟ್ ಒಂದೇ ಕಡೆ ಅಂತಲ್ಲ, ಕಾಲಲ್ಲಿರಬಹುದು, ದೇಹದ ಬೇರೆ ಅಂಗಗಳಲ್ಲಿರಬಹುದು, ಬ್ಲಡ್ ವೆಸಲ್ಸ್ ಥಿಕ್ ಆಗಿರುತ್ತೆ. 40 ವರ್ಷ ಆದ್ಮೇಲೆ ಇದು ಒಂದು ಬಿಪಿಗೆ ಮೂಲ ಕಾರಣ ಅನ್ನೋದು ಇತ್ತೀಚಿನ ರಿಸರ್ಚ್ ಎಲ್ಲ ಪ್ರೂವ್ ಮಾಡಿದೆ. ಆ ರೀತಿ ಇರೋದ್ರಿಂದ ಈ ಎಲ್ಲಾ ಕಾನ್ಸೆಪ್ಟ್ಸ್ ನ ನಾವು ತಿಳ್ಕೋಬೇಕು, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ದೇಹ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಅರ್ಥಕೊಂಡು ಅದ್ರ ಮೇಲೆ ವಾಕಿಂಗ್, ಜಾಗಿಂಗ್ ಹಾಗೂ ರನ್ನಿಂಗ್ ಇದನ್ನ ಡಿಸಿಷನ್ ಮಾಡಬಹುದು.
1: ಸರ್, ನಿಜವಾಗ್ಲೂ ನೀವು ಹೇಳ್ತಾ ಇರೋದು ನೋಡಿದ್ರೆ, ಈಗ ವಾಕಿಂಗ್ ಅಂತಂದ್ರೆ ಯಾರದೇ ಸಲಹೆ ಏನು ಬೇಕಾಗಿಲ್ಲ, ನನ್ನ ಪಡೆಗೆ ನಾನು ನಡಿಬಹುದು ಅಂದಿರ್ತಾರೆ. ಆದರೆ ಇವತ್ತು ಈ ಕಾರ್ಯಕ್ರಮ ಕೇಳ್ತಾ ಇರೋರು ಖಂಡಿತವಾಗಿ ಯಾವುದೇ ಒಂದು ಈಗ ರೋಗಗಳಿಗೆ ಹೆಂಗೆ ನಾವು ವೈದ್ಯರ ಕಡೆ ಸಂಪರ್ಕ ಮಾಡ್ತೀವಿ, ಅದೇ ರೀತಿ ಒಂದು ಎಕ್ಸರ್ಸೈಸ್ ಮಾಡಬೇಕಂದ್ರೂ ಕೂಡ ವೈದ್ಯರನ್ನ ಕಾಣಲೇಬೇಕು. ಆಮೇಲೆ ವಿಶೇಷವಾಗಿ ಈ ತಜ್ಞತೆ ಇರ್ತದೆ ಈ ವಿಷಯದಲ್ಲಿ, ಸ್ವಲ್ಪ ಬಹಳಷ್ಟು ಒಳ್ಳೆ ರೀತಿಯಾಗಿ ಹೇಳೋರು. ಈಗ ನೀವು ನೋಡಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಿ, ಅದು ಯಾರು ಯಾವ ಡಾಕ್ಟರ್ ನನಗೆ ಉತ್ತಮ ಸಲಹೆ ಕೊಡಬಲ್ರು ಅಲ್ಲಿ ಹೋಗಿ ಮಾಹಿತಿ ಪಡಿಬೇಕು ಮುಖ್ಯವಾಗಿ.
0: ಅದು ಖಂಡಿತ ನಿಜ. ಸೊ ಈ ಮಾಹಿತಿ ಈ ವಿಚಾರಕ್ಕೆ ಬಂದಾಗ ನಿಮ್ಗೆ ಫಿಸಿಯೋಥೆರಪಿಸ್ಟ್ ಗಳಿರ್ಬೋದು, ಅವರು ಈ ವಿಷಯದಲ್ಲೇ ಪಾರಿಣಿತ್ಯ ಹೊಂದಿರ್ತಾರೆ. ಹಾಗೆ ವೈದ್ಯಕೀಯ ಸಲಹೆಗಾರರಲ್ಲಿ ಎಲ್ಲಾ MBBS ಮಾಡಿರುವಂತ ವೈದ್ಯರಿಗೆ ಬೇಸಿಕ್ ಬಾಡಿ ಹೆಲ್ತ್ ಅಂಡ್ ಹೆಲ್ತ್ ಪ್ಯಾರಾಮೀಟರ್ಸ್ ಬಗ್ಗೆ ತುಂಬಾ ಒಳ್ಳೆ ಪಾರಿಣಿತ್ಯ ಇರೋದ್ರಿಂದ ಅವರಲ್ಲೂ ನೀವು ಇದ್ರ ಬಗ್ಗೆ ಬೇಸಿಕ್ ಸಲಹೆಗಳನ್ನ ತಗೋಬಹುದು. ಮತ್ತು ಆರ್ಥೋಪೆಡಿಷಿಯನ್ಸ್ ಹಾಗೂ ನರ ರೋಗ ತಜ್ಞರು, ಸೊ ಇವರೆಲ್ಲರಲ್ಲೂ ಇದ್ರ ಮೇಲೆ ತುಂಬಾ ಒಳ್ಳೆ ಪಾರಿಣಿತ್ಯ ಇರುತ್ತೆ. ಹಾಗೂ ಹಾರ್ಟ್ ಅಂತ ಬಂದಾಗ ಕಾರ್ಡಿಯಾಲಜಿಸ್ಟ್, ಸೊ ಇವರೆಲ್ಲರದ್ದು ಒಂದು ಒಟ್ಟು ಸಲಹೆಯನ್ನು ಸೇರಿಸಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ತಿಳಿದು ನೀವು ಎಕ್ಸಸೈಸ್ ಮಾಡಬೇಕು ಅಂತ ನಾನು
1: ಮಾಡಬೇಕು ಬಹಳ ಒಳ್ಳೆಯ ರೀತಿಯಾಗಿ.

0: ಸಲಹೆ ನೀಡಿದಿರಿ. ಅಂದರೆ ಒಬ್ಬ ವೈದ್ಯ, ಈಗ ಅವರು ಸಾಮಾನ್ಯ ನರರೋಗದ ವೈದ್ಯ, ಅದರ ರೋಗಕ್ಕೆ ಸಂಬಂಧಪಡೋ ಹಾಗೇನೆ ನಾನು ಹೇಳಬೇಕು ಅಂತಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಬೇರೆದನ್ನ ಸಲಹೆ ತೊಗೊಳಕ್ಕಂತ ಅದಕ್ಕಾಗಿನೇ ಯಾರು ಹೋಗಲ್ಲ, ಬೇರೆ ಬೇರೆ ಸಮಸ್ಯೆ ತಗೋತಾ ಅದು ಒಂದು ಮಾತು ಹೇಳ್ಬೋದು, ಒಂದಿಷ್ಟು ಯೋಗ ಒಂದಿಷ್ಟು ವಾಕಿಂಗ್ ಮಾಡಿ ನೀವು ಅಂತಂದು ಒಂದು ಮಾತು ಹೇಳ್ತಾರಷ್ಟೇ. ಆದರೆ ಎಕ್ಸರ್ಸೈಸ್ಗಳನ್ನು ಯಾವ ರೀತಿ ಮಾಡಬೇಕು, ಅದರಲ್ಲಿ ಏನು ಅಪಾಯಗಳಿವೆ, ಯಾವ್ಯಾವ ಎಕ್ಸರ್ಸೈಸ್ ಮಾಡಬೇಕು ಅಂತ ಅನ್ನೋದು ಅದಕ್ಕೆ ಆದಂಥ ಒಂದು ಸಪರೇಟ್ ಡಾಕ್ಟ್ರೇ ಇರಬೇಕು ಅಂತ, ಎಲ್ಲವೂ ಗೊತ್ತಿರೋ ಡಾಕ್ಟರ್ ಇದ್ರೂ ಕೂಡ ಇರಲಿ ಅಂತ ನಾವು ಬಯಸ್ತೀವಿ.
1: ಸೊ ಈಗ ಫಿಸಿಯೋಥೆರಪಿಸ್ಟ್ ಅಂತ ಏನಿದ್ದಾರೆ, ಸೊ ಅವರಲ್ಲಿ ಈ ಪಾರಿಣ್ಯತೆಯನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಅವರು ಅದನ್ನು ಬಾಡಿ, ಮಸಲ್, ಬೋನ್ ಈ ಮೂರು ಅಂಶಗಳನ್ನ ತುಂಬ ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ.
0: ಸರಿ, ಈಗ ಬಾಡಿ ಬಗ್ಗೆ ತಾವು ಹೇಳ್ತಾ ಇದ್ರಿ, ಈಗ ಕಾಲಿಗೆ ತೊಂದರೆ, ಹಾರ್ಟಿಗೆ ದಪ್ಪನ ವೆಸಲ್ಸ್ ಇರ್ತದೆ ಅಂತ ಹೇಳ್ತಾ ಇದ್ರಿ. ಈಗ ಯಾವ ಎಕ್ಸರ್ಸೈಸಿಂದ ಅಪಾಯ ಹೆಚ್ಚಿದೆ, ಯಾವುದೋ ಒಂದು ಒಂದಿರುತ್ತೆ ಯಾವುದೋ ಬಹಳ, ಆ ಎಕ್ಸರ್ಸೈಸ್ಗಳನ್ನ ನಾವು ಖಂಡಿತವಾಗಿ ಪರಿಣಿತಿದಾರರಿಂದ ತರಬೇತಿದಾರರಿಂದನೇ ಮಾಡಬೇಕು ಅಂತ ನಾವು ಅದರ ಉದಾಹರಣೆ, ಈಗ ಈ ಜಿಮ್ಗಳಲ್ಲೆಲ್ಲ ಹೋಗ್ತಾ ನೋಡಿ, ಸುಮ್ ಸುಮ್ನೆ ಮನೆಯಲ್ಲಿ ಏನೋ ಒಂದು ಇದೆ ಅಂತ ತಿಳ್ಕೊಂಡು ಎತ್ತಿ ಎತ್ತಿ ಇಡೋದಲ್ಲ, ಯಾವ ರೀತಿ ಯಾವುದು ಡೇಂಜರಸ್ ಇದೆ ಅಂತ.
1: ಎಕ್ಸಸೈಸ್ ಅಲ್ಲಿ ತುಂಬಾ ಡೇಂಜರಸ್ ಆದ ಎಕ್ಸಸೈಸ್ ಅಂತ ಬಂದ್ರೆ ನಾನು ಜಿಮ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಜಿಮ್ ಅಲ್ಲಿ ನಾವು ವೆಯ್ಟ್ ಲಿಫ್ಟಿಂಗ್ ಏನ್ ಮಾಡ್ತಿರ್ತೀವಿ, ಸೊ ಇತ್ತೀಚೆಗೆ ಎಲ್ಲಾ ಆರ್ಥೋಪೆಡಿಕ್ ಕ್ಲಿನಿಕ್ ಗಳಲ್ಲಿ ಹೋಗಿ ಅವರು ಮಾಡಿರುವ ಒಂದು ತಪ್ಪಾದ ಎಕ್ಸಸೈಸ್ ವಿಧಾನದಿಂದ ಅವರ ಶೋಲ್ಡರ್ ಅಲ್ಲಿ ಲಿಗಮೆಂಟ್ ಟಿಯರ್ ಆಗಿರಬಹುದು, ಅಥವಾ ಡಿಸ್ಕ್ ಬಲ್ಜ್ ಆಗಿರಬಹುದು, ಅಥವಾ ನೀ ಟ್ರೋಮಾ ಆಗಿರ್ಬೋದು. ಥ್ರೆಡ್ಮಿಲ್ ವಾಕಿಂಗ್ ಕೂಡ ಅಷ್ಟೇ, ಆ ಇನ್ಕ್ಲಿನೇಷನ್ ನ ಫಸ್ಟ್ ಗೆನೆ ಜಿಮ್ ಅಲ್ಲಿ ಹೋಗಿ ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಇವತ್ತೇ ಎಲ್ಲಾ ನಡೆದು ಬೆವರನ್ನೆಲ್ಲ ನಾನು ಇವತ್ತೇ ಸುರಿಸಿ ಸಣ್ಣ ಆಗ್ಬೇಕು ಅಂತ ಕೆಲವರು ಸಡನ್ ಆಗಿ ಎಕ್ಸಸೈಸ್ ನ ಮಾಡ್ಲಿಕ್ಕೆ ತುಂಬಾ ತೀವ್ರಗತಿಯಲ್ಲಿ ಹೋಗ್ತಾರೆ. ಆ ರೀತಿ ಹೋದಾಗೆಲ್ಲ ತುಂಬಾನೇ ಬಾಡಿಲ್ ಡ್ಯಾಮೇಜ್ ಆಗಿ ಅವರು ಆರ್ಥೋಪೆಡಿಕ್ಸ್ ಹತ್ರ ಹೋಗಿ ಅದಕ್ಕೆ ಸಲಹೆ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋ ಅಂತ ಪರಿಸ್ಥಿತಿ ಬಂದಿರುತ್ತೆ.
0: ಜಿಮ್ ಬಗ್ಗೆ ಯೋಚನೆ ಮಾಡಲ್ಲ ಆಮೇಲೆ ಅವರು,
1: ಯೋಚನೆ ಮಾಡ್ಲಿಕ್ಕೆ ಹೋದ್ರು ಅವ್ರ ದೇಹ ಅದಕ್ಕೆ ಸ್ಪಂದಿಸಲ್ಲ, ಆ ರೀತಿ ಅಂತ ಸ್ಥಿತಿಗತಿಗೂ ಹೋಗ್ಬಿಡುತ್ತೆ. ಎಕ್ಸಸೈಸ್ ಮಾಡ್ಬೇಕಾದ್ರೆ ನಾವು ಏನಾದ್ರು ಒಂದು ತಪ್ಪು ವಿಧಾನ ಫಾಲೋ ಮಾಡಿದ್ವಿ, 10 ಕೆಜಿನ ಒಂದೇ ದಿನಕ್ಕೆ ನನ್ನ ಶೋಲ್ಡರ್ ಮೇಲೆ ನಾನು ಇವತ್ತು ಎತ್ತುತ್ತೀನಿ ಅಂತ ಕೂಡಲೆ ನನ್ನ ಶೋಲ್ಡರ್ ಅದಕ್ಕೆ ಇಷ್ಟು ವರ್ಷ ಎತ್ತಿ ರೆಡಿ ಇರಲ್ಲ. ಸೊ ಸಡನ್ ಆಗಿ ನಾನು 10 ಕೆಜಿನ ಮೇಲೆ ಎತ್ತುತ್ತೀನಿ ಅಂತ ಹೋದ ಕೂಡಲೆ ನನ್ನ ಶೋಲ್ಡರ್ ಅಲ್ಲಿ ಇರುವಂತಹ ಲಿಗಮೆಂಟ್ಸ್ ಗೆ ಸ್ಟ್ರೈನ್ ಆಗ್ಬೋದು, ಅಲ್ಲಿರುವಂತಹ ಟೆಂಡಾನ್ ಗಳಿಗೆ ಡ್ಯಾಮೇಜ್ ಆಗ್ಬೋದು. ಸೊ ಆ ರೀತಿ ಇರ್ಬೇಕಾದ್ರೆ ಪ್ರತಿ ಒಂದು ಎಕ್ಸಸೈಸ್ ಗು ಒಂದು ಇತಿ ಮಿತಿ ಅಂತಿರುತ್ತೆ. ಸೊ ಅದು ಏನು ಅಂತ ನಾವು ನಮ್ಮ ದೇಹಕ್ಕೆ ಯಾವ್ದು ಸರಿ ಅನ್ನೋದನ್ನ ತಿಳ್ಕೊಂಡು ನಾವು ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಈಗ ಈ ಕೆಲವು ತಾವು ಹೇಳ್ತಿದ್ರಿ ಜಿಮ್ ಆಗ್ಲಿ ಅಥವಾ ಇತ್ಯಾದಿ ಇನ್ನೊಂದು ಯಾವುದೋ ತುಂಬಾ ಅಪಾಯದ ರೀತಿನಲ್ಲಿ ಅದನ್ನು ಮಾಡಕ್ ಹೋದಾಗ ಸಮಸ್ಯೆ ಅನುಭವಿಸ್ತಾರೆ, ತುಂಬಾ ಸರಳವಾಗಿ ಅಂತಂದ್ರೆ, ಈಗ ಒಂದು ವಾಕಿಂಗ್ ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ಸರಿಯಾಗಿ ಮಾಡ್ಬೇಕು, ಅದು ಬೇರೆ. ತುಂಬಾ ಸರಳವಾದಂತಹ ವ್ಯಾಯಾಮ ಅಂದ್ರೆ ಯಾವುದು?
1: ನನ್ನ ಪ್ರಕಾರ ನಾವು ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ವ್ಯಾಯಾಮ ಮತ್ತು ಅತಿ ಹೆಚ್ಚು ನೆಗ್ಲೆಕ್ಟ್ ಮಾಡ್ತಿರುವಂತಹ ಒಂದು ಹಾಗೂ ಮಾಡದೆ ಇರುವಂತ ವ್ಯಾಯಾಮ ನಮ್ಮ ಬೆನ್ನಿನ ಮಾಂಸಕ್ಕೆ ಬೇಕಾಗಿರುವಂತ ಎಕ್ಸಸೈಸ್. ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಭಾರ ಎತ್ತಿರ್ತೀವಿ ಅನ್ಕೊಳ್ಳಿ, ಎತ್ತಬೇಕಾದ್ರೆ ನಮ್ಮ ಬಾಡಿ ಫ್ರಂಟ್ ಮಸಲ್ಸ್ ವರ್ಕ್ ಆಗುತ್ತೆ, ಆದ್ರೆ ಆ ಬಗ್ಗೆ ಎತ್ತುವ ವ್ಯಾಯಾಮದಲ್ಲಿ ಬ್ಯಾಕ್ ಮಸಲ್ ಡ್ಯಾಮೇಜ್ ಆಗಿರುತ್ತೆ. ನಾವೆಲ್ಲ ನಮ್ಮ ಬ್ಯಾಕ್ ಸ್ಟ್ರೆಂತ್ ಆಗುತ್ತೆ ಅಂತ ಅನ್ಕೋತೀವಿ, ಬಟ್ ಅದಾಗಲ್ಲ,
0: ಬೆನ್ನು ಕಾಣಿಸಲ್ಲ
1: ಬೆನ್ನಿಗೆ ಅದ್ರ ಫಲ ಸಿಕ್ಕಿರಲ್ಲ. ಸೊ ನಾವು ಇಡೀ ದಿನ ನಡೀತೀವಿ, ನಡೆದಾಗ ನಮ್ಮ ಬೆನ್ನು ಗಟ್ಟಿ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊತೀವಿ, ಬಟ್ ನಮ್ಮ ಕಾಲ್ಗಷ್ಟೇ ಅದ್ರ ಉಪಯೋಗ ಬರೋದು, ನಮ್ಮ ಬೆನ್ನು ಆಕ್ಚುಲಿ ಜಾಸ್ತಿ ನಡೆಯೋದ್ರಿಂದ ಡ್ಯಾಮೇಜ್ ಆಗುತ್ತೆ. ಸೊ ಆ ರೀತಿ ಇರೋದ್ರಿಂದ ವೆರಿ ಸಿಂಪಲ್ ಟು ಸಿಂಪಲ್ ಎಕ್ಸಸೈಸ್, ಒಂದು ಮೂರು ಬೇಸಿಕ್ ಎಕ್ಸಸೈಸ್ ವಿಧಾನ ಇದೆ. ಒಂದು ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸಸೈಸ್, ಪೋಶ್ಚರ್ ಅಲ್ಲಿ ಮಲಗಿದಾಗ, ಸೊ ಆಕಾಶ ನೋಡಿ ಮಲಗಿರ್ತೀರ ಅಂದ್ರೆ ನಿಧಾನಕ್ಕೆ ಎರಡು ಕಾಲನ್ನು 90 ಡಿಗ್ರಿ ವರೆಗೆ ಎತ್ತಬೇಕು. ಎಷ್ಟು ನಿಧಾನವಾಗಿ ಎತ್ತಬೇಕು?
0: ಕಾಲು ಜೋಡಿಸಿ,
1: ಎರಡು ಕಾಲು ಜೋಡಿಸಿ ಸ್ಟ್ರೈಟ್ ಮೇಲೆ ಎತ್ತಬೇಕು. ಆ ಮೇಲೆ ಹೋಗುವ ಸ್ಪೀಡ್ ಏನಿದೆ 90 ಡಿಗ್ರಿಗೆ ಬರ್ಲಿಕ್ಕೆ 10 ಸೆಕೆಂಡ್ ತಗೋಬೇಕು. ಅದು ಡೈಲಿ 10 ಸೆಕೆಂಡ್ 10 ಸಲ ಎಕ್ಸಸೈಸ್ ಮಾಡಿ ನಿಮ್ಮ ಲೋವರ್ ಬ್ಯಾಕ್ ಮಸಲ್ ಏನ್ ಸ್ಟ್ರೆಂತ್ ಸಿಗ್ಬೇಕಿತ್ತು ಅದು ಸಿಗುತ್ತೆ. ಇದನ್ನ ನೀವು ಎನಿ ಟೈಮ್ ಮಾಡಬಹುದು. ಊಟ ಆದ ಕೂಡ್ಲೇನೆ ಮಾಡಿದಾಗ ಒಂದ್ ಸ್ವಲ್ಪ ಡಿಸ್ಕಂಫರ್ಟ್ ಅಂತ ಬರ್ಬೋದು, ಬಟ್ ರಾತ್ರಿ ನೀವು 8-8:30 ಊಟ ಮಾಡಿರಿ, 10 ಗಂಟೆಗೆ ಮಲಗೋ ಮೊದ್ಲು ಎಕ್ಸಸೈಸ್ ಮಾಡ್ಬೋದು. 1.5 ಗಂಟೆ ಒಂದು ಏನ್ ಕಾಲ ನಿಮಿತ್ತ ಇದೆ ಅದನ್ನ ದಾಟದ ಮೇಲೆ ನೀವು ಆರಾಮದಲ್ಲಿ ಈ ಎಕ್ಸಸೈಸ್ ಮನೆಯಲ್ಲಿ ಮಲಗೋ ಮೊದಲು ಮಾಡಿದ್ರು ನೆಕ್ಸ್ಟ್ ಡೇ ಯು ವಿಲ್ ಬಿ ಮಚ್ ಆಕ್ಟಿವ್ ಅಂಡ್ ಮಚ್ ವಿಜಿಲೆಂಟ್ ಅಂತ ಹೇಳ್ತೀನಿ.
0: ಒಳ್ಳೆ ಸಲಹೆ ತಾವು ಕೊಟ್ಟಿದ್ದು, ಬಹಳ ಸುಲಭ. ಕೂತಲ್ಲಿ ನಿಂತಲ್ಲಿ ಅಂದ್ರೆ ಕೂತಲ್ಲಿ ನಿಂತಲ್ಲಿ ಯಾವುದೇ ಸಮಯದಲ್ಲಿ
1: ನಿಮ್ಗೆ ಯಾವಾಗ ಒಂದು ಫ್ರೀ ಆಗಿರುವಂತ ಒಂದು ಸಮಯ ಸಿಗುತ್ತೆ, 10 ಬಾರಿ ಮಾಡ್ಲಿಕ್ಕೆ ಏನು ಹಾರ್ಡ್ಲಿ 5-10 ನಿಮಿಷ ಹಿಡಿಯುತ್ತೆ, ಸಮಯ ನಾವು ಕೊಡ್ಬೇಕು. ಇದು ಒಂದು
0: ಯೋಗದ ವಿಚಾರಕ್ಕೆ ಬಂದಾಗ, ಈಗ ಆಫೀಸಿಗೆ ಹೋಗಿರ್ತೀವಿ ನಾವು, ಅಲ್ಲಿ ಯೋಗ ಮಾಡೋಕ್ಕಾಗಲ್ಲ ಅಂದರೆ ಬೆಳಿಗ್ಗೆ ಮಾಡೋಕ್ಕಾಗಲ್ಲ, ಸಂಜೆನೂ ಮಾಡೋಕ್ಕಾಗಲ್ಲ. ಆಫೀಸಿಗೆ ಹೋದಾಗ ಅಥವಾ ಯಾವುದೇ ಒಂದು ಕೆಲಸಕ್ಕಂತ ಹೋದಾಗ ಅಲ್ಲಿ ಕೂತ್ ಕೂತಲ್ಲೇ ಏನು ಯೋಗ ಮಾಡ್ಬೋದು ಅಂತ ಅನ್ನೋದನ್ನು ಹೇಳ್ತಾರೆ ಕೆಲವರು, ಅಂದರೆ ಅಷ್ಟಾದರೂ ಮಾಡಿ ಕಡೆಗೆ ಅಂತ. ಎಕ್ಸರ್ಸೈಸ್ ಹೇಗಿದೆ ಅಂದರೆ ಅದು ನಮ್ಮ ಉಸಿರು ಇದ್ದಂಗೆ, ನೀವು ಮಾಡಲೇಬೇಕು. ಈಗ ಮೊದಲ ಕಾಲದಲ್ಲಿ ಇರಲಿಲ್ಲ, ಇವಾಗ ವ್ಯಾಯಾಮ ಇಲ್ಲದ ಜೀವನ ಸರಿನೇ ಇಲ್ಲ, ಇಲ್ಲಾಂದರೆ ಬಹಳ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ.
1: ಆಫೀಸ್, ಯೋಗ, ಕೂತು ಇದ್ದಾಗ ಉಸಿರು, ಈ ಮೂರು ಪದನ್ನು ನೀವು ಯೂಸ್ ಮಾಡಿದ್ರೆ ಇದು ಮೂರಕ್ಕೂ ರಿಲೇಟೆಡ್ ಆಗಿರುವಂತ ಒಂದು ಬೆಸ್ಟ್ ಸಿಂಪಲ್ ಎಕ್ಸಸೈಸ್ ಇದೆ. ಇದಕ್ಕೆ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಸೊ ಈ ಎಕ್ಸಸೈಸ್ ಏನಂದ್ರೆ ನೀವು ಯಾವ ಪೋಸ್ಚರಲ್ಲಿ

0: ಕೂತಿರಿ ಅಥವಾ ಎಲ್ಲಿ ಕೂತಿರಿ, ಒಂದು
1: ವಾಹ್.
0: ಹಾರ್ಡ್ಲಿ 2 ನಿಮಿಷ ಹಿಡಿಯುತ್ತೆ ಒಂದು ಸತಿ ಎಕ್ಸಸೈಸ್ ಮಾಡಲಿಕ್ಕೆ. ಸೊ ಅದನ್ನ ಇವಾಗ ನಾನು
1: ಫೋರ್
0: ನಿಮಗೆ
1: ಸೆವೆನ್ ಏಟ್
0: 4-7-8 ಬ್ರೀತಿಂಗ್ ಟೆಕ್ನಿಕ್ನ ಹೇಗೆ ಮಾಡೋದು ಅನ್ನೋದನ್ನ ವಿಸ್ತರಿಸ್ತೀನಿ.
1: ಓಕೆ ಓಕೆ
0: ಸೊ 4 ಸೆಕೆಂಡ್ ನಿಮ್ಮ ಮೂಗಿಂದ ಜೋರಾಗಿ ಉಸಿರನ್ನ ಎಳ್ಕೋಬೇಕು.
1: ಓಕೆ
0: 4 ಸೆಕೆಂಡ್ ಉಸಿರು ಎಳ್ಕೊಂಡ ಮೇಲೆ ಆ ಉಸಿರನ್ನ 7 ಸೆಕೆಂಡ್ 7 ಸೆಕೆಂಡ್ಸ್ ಹಾಗೆ ಇಟ್ಕೋಬೇಕು,
1: ತಡೆದು
0: ಹೋಲ್ಡ್ ಮಾಡ್ಕೋಬೇಕು,
1: ಇಟ್ಕೋಬೇಕು, ಹೋಲ್ಡ್
0: ತಡೆದು
1: ಮಾಡ್ಕೋಬೇಕು. ಹಾ
0: ಹಿಡ್ಕೋಬೇಕು.
1: ಹಾ
0: ಸೊ ನಿಮ್ಮ ಮನಸ್ಸಲ್ಲೇ ಆ ಕೌಂಟ್ ಮಾಡ್ಬೋದು,
1: ಹಾ
0: ಒಂದು ದಿನ 2 ದಿನಕ್ಕೆ ನಿಮಗೆ ಅದು
1: ರೂಢಿ ಆಗುತ್ತೆ.
0: ಅತಿ ಈಸಿಯಾಗಿ ರೂಢಿಯಾಗಿ ಹೋಗುತ್ತೆ. 7 ಸೆಕೆಂಡ್ ಆ ಉಸಿರು ಇಟ್ಕೊಂಡ ಮೇಲೆ ಇನ್ನ 8 ಸೆಕೆಂಡ್ ಜೋರಾಗಿ ಮೂಗು ಮತ್ತು ಬಾಯಿಯಿಂದ ಉಸಿರು ಬಿಡಬೇಕು. ಸೊ ಈ ರೀತಿ 8 ಸೆಕೆಂಡ್ ಉಸಿರು ಬಿಟ್ಟ ಕೂಡಲೇ, ಈ ಪ್ರೊಸೀಜರ್ ಮಾಡಿದ ಕೂಡಲೇ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಈ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಲ್ಲಿ ನಿಮ್ಮ ಲಂಗ್ ಕಾಂಪ್ಲಿಯನ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಮನಸ್ಥಿತಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ, ನೀವು ಮಾಡುವ ಕೆಲಸದಲ್ಲಿ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ.
1: ಬ್ಯೂಟಿಫುಲ್.
0: ಸೊ ಈ ಎಲ್ಲ ಒಂದು ಸಿಂಪಲ್ ಎಕ್ಸಸೈಸ್, ಒಂದೇ ಒಂದು ಇಷ್ಟು ನಾನು ಇವಾಗ ಹೇಳಲಿಕ್ಕೆ 1 ನಿಮಿಷ ತಗೊಂಡಿದ್ದೀನಿ. ನೀವು
1: ಅಷ್ಟೇ.
0: ಮಾಡಿದ್ರೆ 15-20 ಸೆಕೆಂಡಿಗೆ ಯು ಕ್ಯಾನ್ ಫಿನಿಶ್ ಒನ್. ಸೊ ಆ ರೀತಿ ಇರಬೇಕಾದ್ರೆ ಈ 20 ಸೆಕೆಂಡಿಗೆ ಒಂದು ಬ್ರೆತ್ ಅಂದ್ರೆ 1 ನಿಮಿಷದಲ್ಲಿ 3 ಸತಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಆ ಒಂದು 30 ನಿಮಿಷಕ್ಕೆ 1 ನಿಮಿಷ ಬ್ರೇಕ್ ನೀವು ಆಫೀಸ್ ಅಲ್ಲಿ ಕೂತಿದಾಗ ನೀವು ಈ ತಗೊಂಡು ಈ ಬ್ರೀತಿಂಗ್ ಟೆಕ್ನಿಕ್ ಫಾಲೋ ಮಾಡಿ, ಯು ವಿಲ್ ಸಿ ಟ್ರೆಮೆಂಡಸ್ ಚೇಂಜ್ ಇನ್ ಯುವರ್ ಓವರ್ ಆಲ್ ಹೆಲ್ತ್.
1: ಮಧ್ಯಾಹ್ನ 3 ಗಂಟೆ ಆಗಿರ್ಬೋದು, ಸುಮ್ನೆ ಕೂತಿರ್ತೀವಿ ನಾವು, ಕೈಯಲ್ಲಿ ಮೊಬೈಲ್ ಇರ್ತದೆ, ಅದನ್ನ ಬಿಸಾಕ್ಬೇಕು ಪಕ್ಕಕ್ಕೆ. ಈ
0: ಖಂಡಿತ ನಿಜ.
1: ಟೆಕ್ನಿಕ್ ಅನ್ನ ಮಾಡಿದ್ರೆ ಬಹುಶಃ ಮನಸ್ಸಿಗೆ ಸಮಾಧಾನ ಬೇಕಂತಂದಾಗ ಮೊಬೈಲ್ ಇರಬಾರ್ದು ಕೈಯಲ್ಲಿ ಅಂತ ನಾವು ಅಂದ್ಕೊಂಡಿವಿ, ನೀವು ಎಲ್ಲರೂ ಅಂದ್ಕೊಂಡಿದ್ದೀರಿ.
0: 100%.
1: ಅವಾಗ
0: ಮೊಬೈಲ್ ಒಂದು
1: ಇಷ್ಟು ಮಾಡಿದ್ರೆ ಸಾಕು, ಬಹಳ ಒಳ್ಳೆ ರಿಯಲಿ. 4-7-8
0: 4-7-8 ಬ್ರೀತಿಂಗ್ ಟೆಕ್ನಿಕ್
1: 4-78.
0: ಸೊ ಇದನ್ನ ಗೂಗಲ್ ಮಾಡಿದ್ರು ನಿಮ್ಗೆ ಇದ್ರ ಮೇಲೆ ಎಲ್ಲಾ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಇಟ್ಸ್ ಅ ವೆರಿ ನೈಸ್ ಬ್ರೀತಿಂಗ್ ಎಕ್ಸಸೈಸ್ ವಿಚ್ ಐ ಕ್ಯಾನ್ ರೆಕಮೆಂಡ್.
1: ಬಹಳ ಬಹಳ ಸುಂದರ ಸರ್. ಈಗ ಕೆಲವು ಈ ಬಿ ಪಿ, ಡಯಾಬಿಟಿಸ್, ಈ ಹೀಗೆಲ್ಲ ಈ ಸಮಸ್ಯೆ, ಸಾರ್ವಕಾಲಿಕ ಸಮಸ್ಯೆ, ಇವರಿಗೂ ಕೂಡ ಕೆಲವು ಕೆಲವು ರೀತಿಯ ಎಕ್ಸಸೈಸ್ಗಳು ಬೇಕು ಅಂತಂತ ಹೇಳಿ, ತಾವೆಲ್ಲ ವೈದ್ಯರಾದವರು ಟೆಸ್ಟ್ ಮಾಡ್ತೀರಾ ಯಾವ ರೀತಿ ಯಾವ ಸ್ಟ್ರೆಂತ್ ಹೆಂಗೆ ಅಂತ ಹೇಳಿ ಹೇಳ್ತೀರಿ. ಇವರಿಗೆ ಸರ್ ಏನು ಸಲಹೆ ಕೊಡ್ಬೋದು?
0: ಬಿ ಪಿ ಮತ್ತು ಶುಗರ್ ಇದು ಎರಡು ನಮ್ಮ ನರ ಮತ್ತು ರಕ್ತದಲ್ಲಿರುವಂತಹ ಸಕ್ಕರೆ ಲೆವೆಲ್ ಹಾಗೂ ನಮ್ಮ ಮಾಂಸಗಳಿರುವ ಆಗುವಂತಹ ಒಂದು ಕೆಮಿಕಲ್ ರಿಯಾಕ್ಷನ್, ಇದಿಷ್ಟನ್ನು ಚೇಂಜ್ ಮಾಡುವಂತ ಕಾಯಿಲೆ. ಸೊ ನಾನು ತುಂಬಾ ನನ್ನ ಪ್ರಾಕ್ಟೀಸ್ ಅಲ್ಲಿ ನೋಡ್ತಿರೋದು ಏನಂದ್ರೆ, ಯಾರಿಗೆಲ್ಲ 10 ವರ್ಷದಿಂದ ಶುಗರ್ ಇದೆ, ಎಲ್ಲರೂ ಬ್ಲಡ್ ಶುಗರ್ 150 ಮೇಲಿರುತ್ತೆ, ನಮ್ಮ ನರಗಳಿಗೆ 150 ಮೇಲೆ ಶುಗರ್ ಬ್ಲಡ್ ಅಲ್ಲಿ ಇದ್ದಾಗ ಆಹಾರ ತಗೊಳ್ಳುವಂತ ಶಕ್ತಿ ಇರಲ್ಲ. ಸೊ ಅದರಿಂದ ನರಗಳು ಡ್ಯಾಮೇಜ್ ಆಗಿ ಕಾಲಿನ ನರಗಳು ವೀಕ್ ಆಗುತ್ತೆ, ಕಾಲಿನ ನರಗಳಲ್ಲಿರುವ ಸ್ಪರ್ಶ ಕಮ್ಮಿ ಆಗುತ್ತೆ. ಸೊ ಆ ರೀತಿ ಇರೋದ್ರಿಂದ ನಾನು ಪ್ರತಿಯೊಬ್ಬರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಮ್ಮ ಪಾದ ಹಾಗೂ ಮೊಣಕಾಲಿನ ಕೆಳಗಿರುವ ಮಸಲ್ಸ್, ಇದಕ್ಕೆ ಡೈಲಿ ಒಂದು 10 ನಿಮಿಷ ಎಕ್ಸಸೈಸ್ ಮಾಡಿ. ಕೂತಿರೋಲ್ಲೇನೆ ಜಸ್ಟ್ ಕಾಲ್ನ ನಿಧಾನಕ್ಕೆ ನಿಮ್ಮ ಆಂಕಲ್ ಜಾಯಿಂಟ್ ಅಲ್ಲಿ ಮೇಲ್ ರೈಸ್ ಮಾಡಿ, 10 ಸೆಕೆಂಡ್ ಆಂಕಲ್ ಜಾಯಿಂಟ್ ಅನ್ನ ಅದೇ ಪೊಸಿಷನ್ ಅಲ್ಲಿ ಟೈಟ್ ಆಗಿ ಇಟ್ಕೊಳ್ಳಿ, ನಿಧಾನಕ್ಕೆ ಕೆಳಗ್ ಬಿಡಿ. ಸೊ ಈ ರೀತಿ ಸಿಂಪಲ್
1: ಮೇಲೆ ಬಿಡೋದು. ಆದ್ರೆ ನಾನು ಬಸ್ ಓಡಿಸ್ತಾ ಇದ್ದೀನಿ, ಕಾರ್ ಓಡಿಸ್ತಾ ಇದ್ದೀನಿ ಅನ್ಕೋಬೇಕು.
0: ಡೆಫಿನೆಟ್ಲಿ ಆ ಟೈಮ್ ಅಲ್ಲಿ ನಾವು ಹೇಳಿದ್ನ ಫಾಲೋ ಮಾಡಕ್ ಹೋದ್ರೆ ಇನ್ನೂ ಬೇರೆ ರೀತಿ ಆಗುತ್ತೆ. ಸೊ ಎಲ್ಲಿ ನೀವು ಫ್ರೀ ಸಮಯ ಸಿಗುತ್ತೆ, ನೀವು ಯಾವಾಗ ಫ್ರೀ ಆಗಿ ಕೂತಿರ್ತೀರಾ, ಆವಾಗ ಈ ಬೇಸಿಕ್ ಸ್ಟೆಪ್ ಮಾಡಿ ನೋಡಿ, ಅರ್ಧ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮತ್ತೆ ಆ ನರಗಳು ಇಂಪ್ರೂವ್ ಆಗುತ್ತೆ, ಅಲ್ಲಿರುವ ಮಸಲ್ ಟೋನ್ ಇಂಪ್ರೂವ್ ಆಗುತ್ತೆ.
1: ಓಕೆ,
0: ವೆರಿ ಇಂಪಾರ್ಟೆಂಟ್. ಅಂಡ್ ಇಂಡೈರೆಕ್ಟ್ಲಿ ಇದು ಬಿ ಪಿನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ.
1: ಆಮೇಲೆ ಈಗ ಅದು ಕಾಲಿನ ಕಡೆ ಗಮನ ಅಷ್ಟೇ ಕೊಡ್ಬೇಕಾ, ಮತ್ತೆ ಕೈ ಬಾಯಿ ಇಡೀ ದೇಹ?
0: ಇಡೀ ದೇಹ ಎಲ್ಲಾದ ಎಕ್ಸಸೈಸ್, ಎಸ್ಪೆಷಲಿ ಶುಗರ್ ಪೇಷಂಟ್ಸ್.
1: ಕೆಲವು ಸಲ ಈಗ ಅವ್ರ ಸ್ಟ್ರೆಂತ್ ಎಷ್ಟಿದೆ ಅಂತ ಅದನ್ನ ಪರೀಕ್ಷೆ ಮಾಡ್ತೀರಿ ನೀವು, ಯಾವ ಮಟ್ಟಕ್ಕೆ
0: ಮಸಲ್ ಟೋನ್ ಅನ್ನೋದು ನಾವು ನೋಡೇ ನೋಡ್ತೀವಿ. ಸೊ ಶುಗರ್ ಪೇಷಂಟ್ಸ್ ಗಳಿಗೆ ಅವರು 10 ವರ್ಷದ ಮೇಲೆ ಶುಗರ್ ಇದ್ರೆ ಮಸಲ್ ಟೋನ್ 5/5 ಅನ್ನೋಂತ ಇರೋದು 4/5 ಅಂತ ನಾವು ರೀಡಿಂಗ್ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳ್ತೀವಿ. ಸೊ ಆ ರೀತಿ ಬಂದಿರುತ್ತೆ, ವೀಕ್ ಆಗಿರುತ್ತೆ. ಸೊ ನನ್ನ ಒಂದು ಬೇಸಿಕ್ ಸಜೆಷನ್, ಮನೇಲಿ ಒಂದು 2 ಕೆಜಿ ಡಂಬಲ್ ಎಲ್ಲಾ ಶುಗರ್ ಪೇಷಂಟ್ಸ್ ಗಳಿಗೆ, 2 ಕೆಜಿ ಡಂಬಲ್ ಇವನ್ ಇಂಡೈರೆಕ್ಟ್ಲಿ ಒಂದು 2 ವಾಟರ್ ಬಾಟಲ್. ಸೊ ಆ 2 ವಾಟರ್ ಬಾಟಲ್ ಇಟ್ಕೊಂಡು ಎಕ್ಸಸೈಸ್ ಮಾಡಿದ್ರು ನಿಮ್ ಬಾಡಿಯಲ್ಲಿರುವ ಎಷ್ಟೋ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ.
1: ಅದು ಡಂಬಲ್ಸ್ ತಗೊಳ್ಳೋ ತನಕ,
0: ಡಂಬಲ್ಸ್ ತಗೊಳ್ಳೋ ತನಕ ಆಲ್ಟರ್ನೇಟಿವ್. ಸೊ ಅದು ಸಿಕ್ಕಲಿಲ್ಲ ಅಂದ್ರೆ 2 ಕೆಜಿ ನೀವು ಏನೇ ಆಲ್ಟರ್ನೇಟಿವ್ ಅವರು ಇರ್ಬೋದು. ಸೊ ಅದನ್ನ ಪ್ರತಿ ಜಾಯಿಂಟಿಗೂ ಫೋಕಸ್ ಮಾಡಿ, ಆ ಜಾಯಿಂಟ್ ಅಲ್ಲಿ ಏನು ಆ ಜಾಯಿಂಟ್ ಇದು ಪಾರಿಣಿತ್ಯ ಕೆಲಸ ಅನ್ನಂಗಿರುತ್ತೆ. ಇವಾಗ ಎಲ್ಬೋ ಜಾಯಿಂಟ್ ಅನ್ನೋದು ಅಂತ ಇರ್ಬೋದು, ಅದು ನಮ್ಮ ಕೈನ ಮಡಿಸ್ಲಿಕ್ಕೆ ಯೂಸ್ ಆಗುತ್ತೆ. ಆ 2 ಕೆಜಿ ಇಟ್ಕೊಂಡು ನಿಧಾನಕ್ಕೆ ಮಡಿಸಿ, ನಿಧಾನಕ್ಕೆ ಸ್ಟ್ರೈಟ್ ಮಾಡಿ, ದಟ್ ವಿಲ್ ಇನ್ಕ್ರೀಸ್ ಯುವರ್ ಬೈಸೆಪ್ ಸ್ಟ್ರೆಂತ್. ಹಾಗೇನೆ ನಿಮ್ಮ ಶೋಲ್ಡರ್ ಲೆವೆಲ್ ಇಂದ ಕೈನ ನಿಧಾನಕ್ಕೆ ಮೇಲ್ ಮಾಡಿ ಕೆಳಗಿಳಿಸಿ, ಅದು ನಿಮ್ಮ ಡೆಲ್ಟಾಯ್ಡ್ ಮಸಲ್ ಹಾಗೂ ನೆಕ್ ಮಸಲ್ ಸ್ಟ್ರೆಂತ್ ನಿಮಗೆ ತುಂಬಾ ಉಪಯೋಗ ಬರುತ್ತೆ. ಈ ರೀತಿ ಸಿಂಪಲ್ ಆದಂತಹ ಮನೆಯಲ್ಲೇ ಮಾಡೋ ಅಂತ ಎಕ್ಸಸೈಸ್ ಮಾಡಿ, ನೀವು ಜಿಮ್ಗೆ ಹೋಗ್ಬೇಕು ಅಂತಿಲ್ಲ. ಡಯಾಬಿಟೀಸ್ ಇರೋರು ಮನೆಯಲ್ಲೇ ದಿನ 1/2 ಗಂಟೆ ಈ ಬೇಸಿಕ್ ಎಕ್ಸಸೈಸ್, ಈ ಎಕ್ಸಸೈಸ್ ಮಾಡುವ ಒಂದು 10 ನಿಮಿಷ ಮೊದಲು ಸ್ವಲ್ಪ ಫ್ರೀ ಹ್ಯಾಂಡ್ ಎಕ್ಸಸೈಸಸ್, ಫ್ರೀ ಜಾಯಿಂಟ್ ಎಕ್ಸಸೈಸಸ್, ಫ್ರೀ ಮೊಬಿಲಿಟಿ ಎಕ್ಸಸೈಸಸ್ ಮಾಡಿ, ಅದನ್ನ ನೆಕ್ಸ್ಟ್ ಎಕ್ಸಸೈಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯ ರೀತಿಯ ಸರ್ಕ್ಯುಲೇಷನ್ ಇರುತ್ತೆ, ಒಳ್ಳೆಯ ರೀತಿಯ ರಿಸಲ್ಟ್.
1: ಈಗ ತಾವು ಮನೆಯಲ್ಲಿ ಅಂತಂತ ಹೇಳುವಾಗ, ಮನೆಯಲ್ಲಿ ಈಗ ಮಹಿಳೆ ಇವತ್ತು ಹೊರಗಡೆ ಪುರುಷನ ಸಮಾನವಾಗಿ ದುಡಿತಾ ಇದ್ರು, ಮನೆಯಲ್ಲಿ ಇರೋದು ಅನಿವಾರ್ಯತೆ ಎಷ್ಟೋ ಸಲ ಇರುತ್ತೆ ಅವ್ರಗಡೆ.

0: ಇಡೀ
1: ಖಂಡಿತ
0: ಕುಟುಂಬದ ಇತರ ಸದಸ್ಯರಿಗೆ ಎಲ್ಲವನ್ನು ಮಾಡಿ ಹಾಕೋ ಜವಾಬ್ದಾರಿನೂ ಅವ್ರ ಮೇಲೆ ಇದೆ. ಆವಾಗ ಅವರಿಗೆ ಎಕ್ಸರ್ಸೈಸ್ ಅಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಲ್ಲ, ನಾನು ಯಾಕೆ ಮಾಡಲಿ ಅಂತೇಳಿ. ಒಂದು ಹಬ್ಬ ಬಂದರೆ ವಾಕಿಂಗ್ ಬೇಕಾದ್ರೆ ಒಂದಿಷ್ಟು ಟೈಮ್ ಸಿಕ್ಕಿದಾಗ ಹೋಗ್ಬೋದು ಅಷ್ಟೇ. ಅವರಿಗೆ ತುಂಬ ಅವಶ್ಯಕತೆ ಇದೆ ಈ ಎಕ್ಸರ್ಸೈಸಿನ ಕಲ್ಪನೆ. ಆ ಕಲ್ಪನೆ ಬಿಡಬೇಕಲ್ಲ ಸರ್, ಮನೆಯಲ್ಲಿ ನಾನು ತುಂಬ ಕೆಲಸ ಮಾಡ್ತಾ ಇದ್ದೀನಲ್ಲ, ನನಗ್ಯಾಕೆ ಬೇಕು ಅಂತೇಳಿ.
1: ಮನೆಯಲ್ಲಿ ನಾವು ಈಗ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ನಾವು ಏನೇ ಮನೆಯಲ್ಲಿ ನೀವು ಕೆಲಸ ಅವ್ರು ಏನ್ ಮಾಡ್ತಾರೆ ಯೋಚನೆ ಮಾಡಿ, ಅದೆಲ್ಲ ಬೆಂಡ್ ಆಗಿ ಹಾಗೂ ಭಾರ ಎತ್ತುವಂತ ಆಕ್ಟಿವಿಟಿ ಇರುತ್ತೆ. ಅವರೆಲ್ಲರೂ ಬ್ಯಾಕ್ ಮಸಲ್ಸ್ ವೀಕ್ ಆಗಿರುತ್ತೆ. ಎಲ್ಲ ಮನೆಯ ಹೆಂಗಸರು ಮಾತೃ ದೇವೋಭವ ಅಂತೀವಿ, ಅವ್ರು ಎಲ್ಲಾರ ಮನೆಯಲ್ಲಿರುವ ನಮ್ಮ ತಾಯಂದಿರನ್ನ ಕೇಳಿ ಅವ್ರ ಬೆನ್ನೋವು ಅನ್ನೋದು ಸರ್ವೇ ಸಾಮಾನ್ಯ ಕಾಯಿಲೆ ಇರುತ್ತೆ, ಮೊಣಕಾಲು ನೋವು ಇರುತ್ತೆ. ಸೊ ಇದು ಎರಡಕ್ಕೂ ಒಂದು ಮೂಲ ಬೇಸಿಕ್ ಎಕ್ಸಸೈಸ್, ಲೋವರ್ ಬ್ಯಾಕ್ ಎಕ್ಸಸೈಸಸ್, ಕಾಲ್ನ ನಿಧಾನಕ್ಕೆ ರೈಸ್ ಮಾಡೋದು, ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸಸೈಸ್, ಹಾಗೂ ನೆಕ್ಸ್ಟ್ ವಾಲ್ ಪುಷ್ಅಪ್ಸ್, ಗೋಡೆಗೆ ಎರಡು ಕೈನ ಇಟ್ಟು ಪುಷ್ಅಪ್ಸ್ ಮಾಡಿ. ಅದರಿಂದ ನಿಮ್ಮ ಅಪ್ಪರ್ ಬ್ಯಾಕ್ ಮಸಲ್ ಸ್ಟ್ರೆಂತ್ ಸಿಗುತ್ತೆ. ಪ್ಲಸ್ ಎಲ್ಲಾ ಕೆಲಸದಲ್ಲೂ ನಮ್ಮ ನೆಕ್ ಸ್ಟ್ರೈನ್ ಆಗಿರುತ್ತೆ, ನೆಕ್ ಅಲ್ಲಿ ಒತ್ತಡ ಇರುತ್ತೆ, ಆ ಒತ್ತಡ ರಿಲೀಸ್ ಮಾಡ್ಲಿಕ್ಕೆ ಸ್ಲೋ ನೆಕ್ ರೊಟೇಷನ್, ಒಂದು ಸತಿ ನೆಕ್ ರೊಟೇಟ್ ಮಾಡಿದಾಗ 10 ಸೆಕೆಂಡ್ ಟೈಮ್ ಹಿಡಿಬೇಕು. ನಾರ್ಮಲಿ ನಾವು ನೆಕ್ ರೊಟೇಷನ್ ಮಾಡಿ ಅಂದಾಗ ಕೆಲವೆಲ್ಲ ಪೇಷಂಟ್ಸ್ 1-2 ಸೆಕೆಂಡಿಗೆ ಒಂದ್ ರೊಟೇಷನ್ ಮಾಡಿ ಕೊನೆಗೆ ಒಂದು ವಾರ ಆದ್ಮೇಲೆ ಕತ್ ನೋವು ಅಂತ ಬಂದಿರ್ತಾರೆ. ಸೊ ಆ ರೀತಿ ಇರೋದ್ರಿಂದ 10 ಸೆಕೆಂಡಿಗೆ ಒಂದು ರೊಟೇಷನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆಗ ನೀವು ರೊಟೇಟ್ ಮಾಡ್ಬೇಕಾದ್ರೆ ನಿಮ್ಮ ಏನು ತಲೆಯ ತೂಕ ಇರುತ್ತೆ ಅದೇ ಡಂಬಲ್ ಆಗುತ್ತೆ.
0: ಅದೇ, ಅದನ್ನ ಯೋಗದ ದೃಷ್ಟಿಯಲ್ಲಿ ನೋಡಿದಾಗ ಅದು ವೃತ್ತಾಕಾರವಾಗಿ ಇನ್ಹೇಲ್ ಎಕ್ಸೇಲ್ ಎರಡನ್ನು ಕರೆಕ್ಟ್ ಸಮ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ಹೀಗೆ ಒಂದು ಬಲಬದಿಯಿಂದ ಹಿಂದೆ ಹೋದಾಗ ತಗೋಬೇಕು, ಮತ್ತೆ ಮುಂದೆ ಬಂದಾಗ ಬಿಡಬೇಕಾಗತ್ತೆ. ಆ ಎಲ್ಲ ಕ್ರಮಬದ್ಧವಾಗಿ ಮಾಡಿದ್ರೆ ಓಕೆ,
1: ದಟ್ ಈಸ್ ವೆರಿ
0: ಉಸಿರಾಟ ತುಂಬ ಮುಖ್ಯ ಅಂತೇಳಿ ನಾವು ಯೋಗದಲ್ಲಿ ಹೇಳ್ತೀವಿ. ಅದೇ ರೀತಿ ಬೇರೆ ಕೆಲಸ ಕಾರ್ಯಗಳು ಮಾಡುವಾಗನೂ ಭಾಳ ಪ್ರಮುಖ ಆಗುತ್ತೆ. ಈಗ ಒಬ್ಬರು ಈಗ ಏನೋ ಒಂದು ಎಕ್ಸರ್ಸೈಸ್ ಮಾಡಬೇಕಂದಾಗ ಕೆಲವು ಪರೀಕ್ಷೆಗಳನ್ನು, ಉದಾಹರಣೆ ಅವರಿಗೆ BP ಶುಗರ್ ಎಷ್ಟಿದೆ ನೋಡಿಕೊಂಡು ಎಕ್ಸರ್ಸೈಸ್ ಅದಕ್ಕೆ ಇಳಿಬೇಕಾಗತ್ತಾ, ಏನು ಪರೀಕ್ಷೆಗಳನ್ನು ಮಾಡ್ಕೋಬೇಕಾಗತ್ತೆ?
1: ಎಸ್ಪೆಷಲಿ ಯಾವುದೇ ಒಂದು ವ್ಯಕ್ತಿ 40 ವರ್ಷದ ಮೇಲಿದ್ದು ಆಗ ಅವ್ರು ಎಕ್ಸರ್ಸೈಸ್ ಅಥವಾ ಫಿಸಿಕಲ್ ಆಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಾ ಇದ್ರೆ ಬೇಸಿಕ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಲೇಬೇಕು. ಹಿಂದೆ ನಮಗೆ ಬ್ಲಡ್ ಟೆಸ್ಟ್ ಎಲ್ಲಾ ಕಡೆನೂ ಆಗ್ತಿರ್ಲಿಲ್ಲ, ಬಟ್ ಈಗ ಎಲ್ಲಾ ಕಡೆ ಬ್ಲಡ್ ಪ್ಯಾರಾಮೀಟರ್ಸ್ ನ ಮನೆಗೆ ಬಂದು ಕೂಡ ಮಾಡ್ತಿದ್ದಾರೆ. ಸೊ ಹೈಟ್, ವೆಯ್ಟ್, BP, ಶುಗರ್, ಹಾಗೆ ಇನ್ನೊಂದು ಅತಿ ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋಂಥದ್ದು ವಿಟಮಿನ್ ಡಿ ಮತ್ತು ಬಿ ಡಿಫಿಷಿಯನ್ಸಿ. ಸೊ ಬೆಂಗಳೂರಲ್ಲಿ ನೀವು 100 ಜನರನ್ನ ವಿಟಮಿನ್ ಬಿ ಮತ್ತೆ ಡಿ ಟೆಸ್ಟಿಂಗ್ ಒಳಪಡಿಸಿ, ಐ ಕ್ಯಾನ್ ಟೆಲ್ 75 ಜನಕ್ಕಿಂತ ಮೇಲೆ ಆ ವಿಟಮಿನ್ ಡಿ ಕೊರತೆ ಇರುತ್ತೆ, 60 ಜನಕ್ಕಿಂತ ಮೇಲೆ ವಿಟಮಿನ್ ಬಿ ಕೊರತೆ ಇದೆ. ಸೊ ಇದು ಎರಡೂ ನಮ್ಮ ದೇಹದ ಪೋಲಿಷ್ಗಳಿದ್ದಾಗ, ಆ ಎರಡೂ ಅಂಶಗಳು ಕಮ್ಮಿ ಇದ್ದಾಗ ನಮ್ಮ ದೇಹದ ಸದೃಢತೆ ಕಮ್ಮಿ ಆಗಿರುತ್ತೆ. ಸೊ ಈ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡೋ ಮೊದಲು ಇದನ್ನೆಲ್ಲ ಪ್ಯಾರಾಮೀಟರ್ನ ನೀವು ಸೆಟ್ ರೈಟ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿ ನೋಡಿ, ಯು ವಿಲ್ ಸಿ ವಂಡರ್ಫುಲ್ ರಿಸಲ್ಟ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದೆ ಆರೋಗ್ಯದಲ್ಲಿ ದೇಹದಲ್ಲಿ ಚೈತರಿಕೆ ಬರಬೇಕು ಅಂದ್ರೆ ಈ ಎಲ್ಲಾ ಬೇಸಿಕ್ ಪ್ಯಾರಾಮೀಟರ್ನ ಟೆಸ್ಟ್ ಮಾಡಿಸಿ ನೀವು ತಿಳ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ತುಂಬಾನೇ ಉಪಯೋಗ ಆಗುತ್ತೆ. ಇಮಿಡಿಯೇಟ್ ಆಗಿ ನಾಳೆನೆ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ನಾಳೆನೆ ಹೋಗಿ ಒಂದು 10 ಸತಿ 10 ಕೆಜಿ ಡಂಬಲ್ ಎತ್ತಿದ್ರೆ ನೆಕ್ಸ್ಟ್ ಡೇ ಮಸಲ್ ಫೈಬರ್ ಡ್ಯಾಮೇಜ್ ಆಗುತ್ತೆ. ನರಗಳಲ್ಲಿ ವಿಟಮಿನ್ ಬಿ ಕೊರತೆ ಇದ್ರೆ ಆ ನರಗಳ ಡ್ಯಾಮೇಜ್ ಇಂದ ಮತ್ತೆ ರಿಕವರಿ ಟೈಮು ಲೇಟ್ ಆಗುತ್ತೆ. ಆ ರೀತಿ ಇರೋದ್ರಿಂದ ಇದೆಲ್ಲ ನಾವು ತಿಳ್ಕೊಂಡು
0: ಮಾಡ್ಕೋಬೇಕು. ಈಗ ವಿಟಮಿನ್ ಡಿ ಬಿ ಅಂತ ಹೇಳ್ತಾ ಇದ್ರಿ, ಅದು ಗುಳಿಗೆ ಸಿಗುತ್ತಲ್ಲ ತಗೊಂಬಿಟ್ರೆ ಆಯ್ತಲ್ಲ ಅಂತ ನಾವು ಒಂದು ವಿಚಾರ ಮಾಡ್ತೀವಿ. ಇನ್ನೊಂದು ಆಹಾರದ ಮೂಲಕವಾಗಿ ಅಥವಾ ಡಿ ಅಂತಂದಾಗ ಹೊರಗಡೆ ಹೋಗ್ಬೇಕು ಅಂತ ಅನ್ನೋದು ಇದೆ, ಏನ್ ಮಾಡ್ಬೇಕು?
1: ಸೊ ವಿಟಮಿನ್ ಡಿ ಇದು ಸೂರ್ಯನಿಂದ, ಸೂರ್ಯನ UV ರೇಡಿಯೇಷನ್ 240 nanometers ಅಂಡ್ ಬಿಲೋ ಅಂತ ಹೇಳ್ತೀವಿ, ಆ ಸೂರ್ಯಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದಾಗ ನಮ್ಮ ದೇಹನೇ ವಿಟಮಿನ್ ಡಿ ತಯಾರಿಸುತ್ತೆ. ನಾವೇನ್ ಇದಕ್ಕೆ ಟ್ಯಾಬ್ಲೆಟ್ ತಗೋಬೇಕು ಅಂತನೂ ಇಲ್ಲ, ಅಥವಾ ಊಟದಲ್ಲಿ ಎಲ್ಲರೂ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ಬೇಕು ಅಂತನೂ ಇಲ್ಲ. ನಮ್ಮ ದೇಹದಲ್ಲೇ ಮಾಡೋ ಒಂದು ಕೆಪಾಸಿಟಿ ಇದೆ. ಅದ್ರ ನಾವೇನ್ ಮಾಡ್ತಿದ್ದೀವಿ, ಈ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬಂದು ಬರೀ ಆಫೀಸ್ ಒಳಗೆ ಇಡೀ ದಿನ ಕೂತಿರ್ತೀವಿ. ಅಟ್ಲೀಸ್ಟ್ ಲಂಚ್ ಬ್ರೇಕ್ ಅಲ್ಲಿ ಒಂದು 1/2 ಗಂಟೆ ಬಿಸಿಲಲ್ಲಿ ಇರಬೇಕು. ಆ ಬಿಸಿಲಲ್ಲಿ ಇದ್ರು ಏ ಬಿಸಿಲು ಮರಯ್ಯ, ನಾವ್ ಯಾಕೆ ಬಿಸಿಲಿಗೆ ಹೋಗ್ಬೇಕು ಅಂತ ನಾವು ಮತ್ತೆ ರೂಮ್ ಒಳಗೆ ಬಂದು ಕೂರ್ತೀವಿ. ಈ 20 ನಿಮಿಷ ನಮ್ಮ ದೇಹದ ಒಂದು 15-20 ಭಾಗ ಸ್ಕಿನ್ ಡೈರೆಕ್ಟ್ ಸನ್ ಕೆಳಗೆ ದಿನ ಇದ್ರೆ ಸಾಕು, ನಮ್ಗೆ ವಿಟಮಿನ್ ಡಿ ಸಿಗುತ್ತೆ. ಸೊ ಇದನ್ನ ಫಾಲೋ ಮಾಡಕ್ ಟ್ರೈ ಮಾಡಿ. ಬಿ ವಿಟಮಿನ್ ಬಿ ಅಗೇನ್ ಇಟ್ಸ್ ಅ ವೆರಿ ಬೇಸಿಕ್ ರಿಕ್ವೈರ್ಡ್ ವಿಟಮಿನ್ ಟು ಕೀಪ್ ಅವರ್ ಮೆಂಟಲ್ ಹೆಲ್ತ್ ಅಂಡ್ ಅವರ್ ಫಿಸಿಕಲ್ ಹೆಲ್ತ್ ಇನ್ ವೆರಿ ಗುಡ್ ಸ್ಟೇಟಸ್. ಸೊ ವಿಟಮಿನ್ ಬಿ ಅನ್ನಂಥದ್ದು ಎಲ್ಲಾ ವೆಜಿಟೇರಿಯನ್ ತರಕಾರಿಗಳಲ್ಲೂ ಸ್ವಲ್ಪ ಮಟ್ಟಿಗಿರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ರೈಸ್ ಅಲ್ಲೂ ವಿಟಮಿನ್ ಬಿ ಸಿಗುತ್ತೆ. ಆದ್ರೆ ನಾವು ಆ ಪಾಲಿಶ್ ನ ರೈಸ್ ಬೆಳ್ಳಕ್ ಕಾಣ್ಲಿ ಅಂತ ಏನ್ ಮಾಡ್ತಾ ಇದೀವಿ, ಅದ್ರಲ್ಲಿ ನಮ್ಮ ವಿಟಮಿನ್ ಬಿ ಎಷ್ಟೋ ಮೇಲಿಂದ ಹೋಗ್ತದೆ, ಎಲ್ಲಾ ಮೇಲಿನ ಪರದೆಗಳಲ್ಲಿ. ಕುಕ್ಕುಂಬರಲ್ಲಿ ವಿಟಮಿನ್ ಬಿ ಇರುತ್ತೆ, ಬಟ್ ನಾವು ಸಿಪ್ಪೆಯನ್ನ ಫುಲ್ ಸುಲಿದು ತಿಂತೀವಿ. ಸೊ ಅದರಿಂದಾಗಿ ನಮ್ಗೆ ಅಲ್ಲೂ ಕಮ್ಮಿ ಸಿಗ್ತದೆ. ಹಾಗೆ ಅತಿ ಹೆಚ್ಚು

0: ಅಂತದ್ದು ವಿಟಮಿನ್ ಬಿ ನಾನ್ ವೆಜ್ ಗಳಲ್ಲಿ. ಸೊ
1: ಓ
0: ಚಿಕನ್, ಮಟನ್, ಫಿಶ್ ಇದೆಲ್ಲದ್ರಲ್ಲೂ ವಿಟಮಿನ್ ಬಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಬಟ್ ಆದಷ್ಟು ನಮ್ಮಲ್ಲಿ ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ ಬಿ ತಗೋಬೇಕು. ಬಟ್ ವೆಜಿಟೇರಿಯನ್ಸ್ ಗೆ ಯಾವುದೇ ಒಂದು ತರಕಾರಿಯನ್ನ ನಾವು 30 ಡಿಗ್ರಿ ಮೇಲೆ ಬೇಯಿಸಿದಾಗ ವಿಟಮಿನ್ ಬಿ ವಾಟರ್ ಸಾಲ್ಯುಬಲ್ ಇರೋದ್ರಿಂದ ಅದು ಹಾವಿ ಆಗ್ಬಿಡುತ್ತೆ. ಅದರಿಂದ ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ನಮ್ಗೆ ಅದು ವಿಟಮಿನ್ ಬಿ ಸಾಂದ್ರತೆ ಉಳಿಸ್ಕೋಬಹುದು ಅನ್ನೋದು ಕೆಲವು ಬುಕ್ಸ್ ಹೇಳುತ್ತೆ. ಸೊ ಟ್ರೈ ಟು ಡೂ ದಟ್. ಆಗ್ಲಿಲ್ಲ ಅಂದಾಗ ಯಾರಿಗೆ ವಿಟಮಿನ್ ಬಿ ಕೊರತೆ ಅದು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಸಿಕ್ತಿಲ್ಲ ಅಂತವರು ವಿಟಮಿನ್ ಬಿ ಅನ್ನ ಎಕ್ಸ್ಟ್ರಾ ಸಪ್ಲಿಮೆಂಟೇಷನ್, ನ್ಯೂರೋಬಯನ್ ಫೋರ್ಟ್ ಅನ್ನೋದು ಒಂದು ಟ್ಯಾಬ್ಲೆಟ್ ಇದೆ. ಸೊ ಅದನ್ನ ಎಲ್ಲರೂ ಡೈಲಿ ತಗೋಬಹುದು, ಅದರಿಂದ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ.
1: ಬಹಳ ವಿಶೇಷ ಅಂದ್ರೆ ಈಗ ನಾವು ಮಾತಾಡ್ತಾ ಹೋದ್ರೆ ತುಂಬಾನೇ ಇದೆ ಈಗ ಆಹಾರ ಕ್ರಮ, ಅದ್ರ ಬಗ್ಗೆನು ದೊಡ್ಡ ಚರ್ಚೆನೆ ಆಗತ್ತೆ. ತಾವು ಬಹಳ ಸರಳವಾಗಿ ಮತ್ತು ಬಹಳ ಅವಶ್ಯವಾಗಿ ನಾವು ಏನು ಅನುಸರಿಸಬೇಕಾಗಿದೆ ಅದರ ಎಲ್ಲ ವಿಧಾನಗಳನ್ನ ಹೇಳಿದಿರಿ. ಮತ್ತು ಎಕ್ಸರ್ಸೈಸ್ ಅಂತಂದ್ರೆ ಅದಕ್ಕೆ ಲಾಭನೂ ಇದೆ, ಅದರ ಕುರಿತಾಗಿ ಅನೇಕ ಎಚ್ಚರಿಕೆಗಳನ್ನು ಕೂಡ ನಾವು ಮಾಡ್ಕೋಬೇಕಾಗತ್ತೆ. ಆದಷ್ಟು ಡಾಕ್ಟರ್ ಏನು ಬಿಡೋ ರೋಗಕ್ಕಷ್ಟೇ ಚಿಕಿತ್ಸೆ ಕೊಡೋರು ಅಂತ ಹೇಳಿ ಆ ನಿರ್ಲಕ್ಷ್ಯ ಮಾಡೋದು ಬೇಡ. ಸಂಬಂಧಪಡುವಂತಹ ಡಾಕ್ಟರ್ಗಳಿಗೆ ಹೋಗಿ ದಯವಿಟ್ಟು ಕೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡಲಿ ಅವರು ಅಂತ ಹೇಳಿ ನಾವು ಬಯಸೋಣ ಸರ್. ಬಹಳ ಸಂತೋಷ ಆಯಿತು, ಬಹಳ ಒಳ್ಳೆಯ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಕೇಳುಗರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅವರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು, ನಮಸ್ಕಾರ.
0: ನನ್ನ ಕಡೆಯಿಂದನೂ ನಿಮಗೆಲ್ಲ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಆರೋಗ್ಯವಾಗಿರಿ, ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಳಿ.
2: ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ಎಚ್ಚರಿಕೆ ಕ್ರಮಗಳ ಕುರಿತಾಗಿ ಇದುವರೆಗೂ ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಏನ್ ಕಮ್ಲಿ, ಸಪ್ ಮೊರೆ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು?
4: ಏನಾಯ್ತು? ಏನು ಇಲ್ಲ ಬಿಡತ್ತೆ.
3: ಪರವಾಗಿಲ್ಲ ಹೇಳೆ.
4: ಈ ಸಾರಿನು ಹೆಣ್ಣೆ.
3: ಅಯ್ಯಾ, ಇಷ್ಟೇ ನೀನ್ ಅಣೆ ಬರ.
5: ಯಾಕವ ಹಂಗಂತೀಯ?
3: ಇನ್ನೇನು ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ.
5: ಅವ ನಿಂಗೆ ಬುದ್ಗಿದ್ದಿ ನೆಟ್ಕೈತಾ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದೀಯಾ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ ಇರೋದಕ್ಕೆಲ್ಲ ಹೆಣ್ಣನ ಹೆಸರಿಟ್ಟು ಕರೆಯೋದು. ಭೂಮಿಗೆ ಭೂಮ್ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರ್ಗೆ ಗಂಗೆ ಅಂತ ಕರೆಯೋದು ಅವುಗಳು ನಮಗೆ ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ?
4: ಹೌದು.
5: ನೀ ಹೆಣ್ಣಲ್ವಾ?
4: ಹೌದು.
5: ನಿಮ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನಿವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ನ ಮಗಳು ಬೇಡವನವ್ವ.
4: ನೀನು ಹೇಳ್ತಿದ್ರೆ ನನ್ ಕರುಳು ಕಿತ್ತು ಬರ್ತೈತೆ. ನಾನು ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು.
5: ಅವ ಇದ್ರಾಗೆ ಕ್ಷಮಿಸೋದು ಏನೂ ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳಕ್ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ.
6: ಹೌದು, ಮನೆಗೆ ಬಂದರೆ ಹೆಣ್ಣು ಅದೇ ಮನುಕುಲದ ಕಣ್ಣು.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
8: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಬದುಕಿನಲ್ಲಿ ಯಾವಾಗ ಇಂಥ ಕಷ್ಟಗಳು ಬರುತ್ತವೆ, ಇಂಥ ಸನ್ನಿವೇಶಗಳು ಎದುರಾಗ್ತವೆ ಅನ್ನೋದನ್ನ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತಿನ ಅತಿಯಾದ ವಾಹನಗಳ ದಟ್ಟಣೆ, ಅಪಘಾತಗಳು, ಅಕಾಲಿಕವಾಗಿ ಬರುವಂತಹ ಮರಣ, ಯಾವುದೇ ವಯಸ್ಸಿನಲ್ಲಿ ಬರುವಂತಹ ಮಾರಕ ರೋಗಗಳು, ಸಣ್ಣ ಸಣ್ಣ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಾ ಇರುವಂತಹ ಹೃದಯಾಘಾತ, ಹೀಗೆ ಮನುಷ್ಯ ವಯಸ್ಸು ಪೂರ್ಣಗೊಂಡು ಸಾವನ್ನಪ್ತಾನೆ ಅನ್ನುವಂತಹ ಕಲ್ಪನೆಯೇ ಮಾಯವಾಗಿ ಸಣ್ಣ ವಯಸ್ಸಿನಲ್ಲೇ ಮನುಷ್ಯರು ಸಾವಿಗೀಡಾಗುವಂತಹ ದುರ್ಘಟನೆಗಳು ದಾಖಲಾಗ್ತಾನೆ ಇವೆ. ಮೊದಲೆಲ್ಲ ನಮ್ಮ ಹಿರಿಯರು ಗಟ್ಟಿಮುಟ್ಟಾಗಿ 100 ವರ್ಷ 110 ವರ್ಷಗಳ ಕಾಲ ಬದುಕ್ತಾ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ, ವಾತಾವರಣವೇ ಪೂರ್ತಿ ಬೇರೆ ಆಗಿದೆ. ಯಾವ ಸಮಯದಲ್ಲೂ ಯಾವುದೇ ವ್ಯಕ್ತಿ ಸಾವಿಗೀಡಾಗಬಹುದು. ಇವತ್ತು ಮನೆಯಿಂದ ಹೊರಗೆ ಹೋದವನು ಸುರಕ್ಷಿತವಾಗಿ

ಹಾಗೆ ಮನೆಗೆ ಬರ್ತಾನೆ ಅನ್ನುವಂತಹ ಗ್ಯಾರಂಟಿಯೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಯಾವುದೇ ಮನೆಯ ಕುಟುಂಬದ ದುಡಿತಾಯ ಮಾಡ್ತಾ ಇರುವಂತಹ ವ್ಯಕ್ತಿ ಅಪಘಾತಕ್ಕೀಡಾದ್ರೆ, ಸಾವಿಗೀಡಾದ್ರೆ, ಆ ಇಡೀ ಕುಟುಂಬ ಆತನನ್ನ ಉಳಿಸಿಕೊಳ್ಳಿಕ್ಕೆ ಆರ್ಥಿಕ ಸಮಸ್ಯೆಯಿಂದಾಗಿ ಹೆಣಗಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೋದು. ಅಯ್ಯೋ, ದುಡ್ಡಿಲ್ಲ, ದುಡ್ಡಿದ್ದಿದ್ರೆ ಅವನನ್ನ ಉಳಿಸ್ಕೊಳ್ಬಹುದಿತ್ತು ಅಂತ ಕೊರಗುವಂತಹ ಸನ್ನಿವೇಶಗಳು ಉಂಟಾಗ್ಬಹುದು. ಈ ಎಲ್ಲ ಪರಿಸ್ಥಿತಿಗಳಿಗೆ, ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕು ಅಂತ ಜೀವ ವಿಮೆ ಅನ್ನುವಂತಹ ಒಂದು ಸೂತ್ರವನ್ನ ಪರಿಚಯಿಸಲಾಯಿತು. ವಿವಿಧ ಅಧ್ಯಯನಗಳ ಪ್ರಕಾರ ದೇಶದ ಶೇಕಡ 100ರಲ್ಲಿ ಶೇಕಡ 30ರಷ್ಟು ಮಂದಿ ಮಾತ್ರ ಜೀವ ವಿಮೆಯನ್ನ ಮಾಡಿಸಿಕೊಳ್ಳುತ್ತಾರೆ. ಉಳಿದ ಶೇಕಡ 70ರಷ್ಟು ಜನಕ್ಕೆ ಜೀವ ವಿಮೆ ಬಗ್ಗೆ ಕಲ್ಪನೆಯೇ ಇಲ್ಲ. ಕಲ್ಪನೆ ಇದ್ರೂ ಕೂಡ ಅಯ್ಯೋ ನಮ್ಗೇನಾಗಲ್ಲ ಬಿಡು ಅನ್ನುವಂತಹ ಒಂದು ಉಡಾಫೆಯ ಮನಸ್ಥಿತಿ, ಅಥವಾ ವಿಮೆಯನ್ನ ಕಟ್ಟಲಿಕ್ಕೆ ವರ್ಷ ವರ್ಷ ಅದಕ್ಕೆ ಹಣವನ್ನ ಪಾವತಿಸ್ಲಿಕ್ಕೆ ದುಡ್ಡಿಲ್ಲ, ಅದಕ್ಕೆ ಯಾಕೆ ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡೋದು ಅನ್ನುವಂತಹ ಒಂದು ಮನಸ್ಥಿತಿ. ಈ ಕಾರಣಗಳಿಂದಾಗಿ ಇವತ್ತಿಗೂ ನಮ್ಮ ದೇಶದಲ್ಲಿ ವಿಮೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಲ್ಲ. ಇದಲ್ಲದೆ ವಿಮೆಯ ಬಗ್ಗೆ ಯಾವ ಪಾಲಿಸಿ ಒಳ್ಳೆಯದು, ಯಾವುದು ನಮಗೆ ತುಂಬಾ ಅನುಕೂಲಕರವಾಗಿದೆ ಅನ್ನುವಂತಹ ಮಾಹಿತಿಯ ಕೊರತೆಯಿಂದಾಗಿಯೂ ವಿಮೆಯನ್ನ ಮಾಡಿಸಿಕೊಳ್ಳಿಕ್ಕೆ ಭಾರತೀಯರು ಹಿಂದೆ ಬೀಳ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು. ಯಾವುದೇ ಕುಟುಂಬದಲ್ಲಿ ಅನಿರೀಕ್ಷಿತವಾಗಿ ಯಾವುದೇ ದುರ್ಘಟನೆಯೋ ಮರಣವೋ ಸಂಭವಿಸ್ತು ಅಂದ್ರೆ ಆ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ 2 ಮಹತ್ವದ ವಿಮಾ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಒಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇನ್ನೊಂದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ. ಇವುಗಳಲ್ಲಿ ಮೊದಲನೆಯದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯನ್ನ ಯಾವುದೇ ಕಾರಣದಿಂದಾಗಿ ವ್ಯಕ್ತಿ ಮರಣ ಹೊಂದಿದ್ರು ಆತನ ಕುಟುಂಬಕ್ಕೆ ಅಥವಾ ಆ ಒಂದು ಪಾಲಿಸಿಗೆ ನಾಮಿನಿ ಆದವರಿಗೆ ವಿಮೆಯ ರಕ್ಷಣೆಯನ್ನ ನೀಡುವಂತ ಯೋಜನೆ ಇದಾಗಿದೆ. ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವ ವಿಮೆಯನ್ನ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೊಳಿಸಿದೆ. ಈ ಯೋಜನೆಯನ್ನ LIC ಮತ್ತು ಇತರ ಯಾವುದೇ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಇದು 1 ವರ್ಷದ ಅವಧಿಯದ್ದಾಗಿದ್ದು ವರ್ಷದಿಂದ ವರ್ಷಕ್ಕೆ ಈ ಯೋಜನೆಯನ್ನ ನವೀಕರಣ ಮಾಡಿಕೊಳ್ಬಹುದು. ಈ ಉದ್ದೇಶಕ್ಕಾಗಿ ಬ್ಯಾಂಕ್ಗಳೊಂದಿಗೆ ವಿಮಾ ಕಂಪನಿಗಳು ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ಯಾರು ವಿಮೆಯನ್ನ ಪಡೆದುಕೊಳ್ಳಿಕ್ಕೆ ಇಷ್ಟಪಡ್ತಾರೋ ಆ ಚಂದಾದಾರರು ನೇರವಾಗಿ ಬ್ಯಾಂಕಿಗೆ ಹೋಗಿ ಅಲ್ಲಿ ತಮ್ಮ ಹೆಸರನ್ನ ನೋಂದಣಿಯನ್ನ ಮಾಡಿಕೊಳ್ಬಹುದು. ಹಾಗಾದ್ರೆ ನೋಂದಣಿ ಪ್ರಕ್ರಿಯೆ ಹೇಗೆ? ಈ ಒಂದು ಕೇಂದ್ರ ಸರ್ಕಾರದ ಈ ವಿಮಾ ಯೋಜನೆಗೆ ನಮ್ಮ ಹೆಸರನ್ನ ದಾಖಲಿಸಿಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯನ್ನ LIC ಅಂದ್ರೆ ಜೀವ ವಿಮಾ ನಿಗಮ ಇದೆಯಲ್ಲ, LIC ಮತ್ತು ಭಾರತದ ಇತರ ಯಾವುದೇ ಖಾಸಗಿ ಜೀವ ವಿಮಾ ಕಂಪನಿಗಳ ಮೂಲಕ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ಗಳು ಈ ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತಾರೆ. ಹಾಗಾಗಿ ನೋಂದಣಿಯನ್ನ ಮಾಡಿಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ತನ್ನ ಬ್ಯಾಂಕ್ ಅನ್ನ ನೇರವಾಗಿ ಸಂಪರ್ಕಿಸಬಹುದು. ಬ್ಯಾಂಕ್ಗಳು ವಿಮಾ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರ್ತವೆ. ಹಾಗಾಗಿ ನಾವು ನೇರವಾಗಿ ಬ್ಯಾಂಕ್ಗೆ ಹೋಗಿ ಈ ಒಂದು ಯೋಜನೆಯ ಸಲುವಾಗಿ ನಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು. ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ರೆ ಆ ಎಲ್ಲಾ ಖಾತೆಗಳ ಮೂಲಕ ವಿಮೆಯನ್ನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ವ್ಯಕ್ತಿ ಕೇವಲ 1 ಬ್ಯಾಂಕ್ ಖಾತೆಯ ಮೂಲಕ ಯೋಜನೆಯನ್ನ ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಖಾತೆದಾರರ ಮರಣ ಪ್ರಮಾಣ ಪತ್ರವನ್ನ ಆ ಬ್ಯಾಂಕಿಗೆ ಸಲ್ಲಿಸಬೇಕು. ನಂತರ ನಾಮಿನಿಯು ಬ್ಯಾಂಕ್ ಅಥವಾ ವಿಮಾ ಕಂಪನಿಯ ಶಾಖೆಗಳು, ಆಸ್ಪತ್ರೆಗಳು ಮತ್ತು ಗೊತ್ತುಪಡಿಸಿದಂತಹ ವೆಬ್ಸೈಟ್ಗಳು ಸೇರಿ ವಿಮಾ ಏಜೆಂಟ್ಗಳಂತಹ ಯಾವುದೇ ಮೂಲದಿಂದ ಕ್ಲೈಮ್ ಅರ್ಜಿ ಮತ್ತು ಡಿಸ್ಚಾರ್ಜ್ ರಸೀದಿಯನ್ನ ಸಂಗ್ರಹಿಸಬೇಕು. ಆ ಮೃತಪಟ್ಟಂತಹ ವ್ಯಕ್ತಿ ಯಾವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು, ಆ ದಾಖಲೆಯಿಂದ ಯಾವಾಗ ಡಿಸ್ಚಾರ್ಜ್ ಆದ್ರು, ಯಾವ ಕಾರಣದಿಂದ ಅವರು ಮರಣ ಹೊಂದಿದ್ದಾರೆ, ಯಾವತ್ತು ಮರಣ ಹೊಂದಿದ್ದಾರೆ ಇತ್ಯಾದಿ ದಾಖಲೆಗಳನ್ನ ನಾವು ಸಲ್ಲಿಸಬೇಕಾಗತ್ತೆ. ಅಂತಿಮವಾಗಿ ನಾಮಿನಿಯು ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂತಹ ರಶೀದಿ ಮತ್ತು ಮರಣ ಪ್ರಮಾಣ ಪತ್ರವನ್ನ ನಾಮಿನಿಯ ಬ್ಯಾಂಕ್ ಖಾತೆಯ ವಿವರಗಳನ್ನ ನಾವು ಸಲ್ಲಿಸಬೇಕಾಗತ್ತೆ. ಬ್ಯಾಂಕ್ ಕ್ಲೈಮ್ ಅರ್ಜಿ ಮತ್ತು ನಾಮಿನಿ ವಿವರಗಳನ್ನ ಆ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿದ ನಂತರ ಹೌದು ಈ ವ್ಯಕ್ತಿ ಸಾವನ್ನ

0: ಒಪ್ಪಿದಾನೆ. ಈತನ ಕುಟುಂಬ ಜೀವ ವಿಮಾ ರಕ್ಷಣೆಯ ಹಣವನ್ನ ಪಡೆದುಕೊಳ್ಳಿಕ್ಕೆ ಅರ್ಹತೆಯನ್ನ ಹೊಂದಿದೆ ಅನ್ನುವಂಥದ್ದು ಇತ್ಯರ್ಥ ಆದ ಬಳಿಕ ಅವರಿಗೆ ಹಣ ಸಂದಾಯ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಯಾವ ವಿಮಾ ಕಂಪನಿ ಯಾವ ಕಚೇರಿಗೆ ಈ ಒಂದು ದಾಖಲೆಗಳನ್ನ ಸಲ್ಲಿಸಬೇಕು ಅಂತ ನಮಗೆ ಸೂಚನೆ ಕೊಟ್ಟಿರುತ್ತೋ ಆ ಕಚೇರಿಗೆ ಸರಿಯಾಗಿ ಭರ್ತಿ ಮಾಡಿದಂತಹ ಕ್ಲೈಮ್ ಅರ್ಜಿ, ವಿಮಾದಾರರ ಮರಣದ ಪುರಾವೆ, ಮೃತರ ಅಥವಾ ನಾಮಿನಿಯ ಆಧಾರ್ ಸಂಖ್ಯೆ, ಪಾನ್ ಕಾರ್ಡ್, ನಾಮಿನಿ ಅಥವಾ ಮೃತಪಟ್ಟವರಿಗೆ ಸಂಬಂಧಿಸಿದಂತಹ KYC ದಾಖಲೆ, ಪಾಸ್ಬುಕ್ನ ಮೊದಲ ಎರಡು ಪುಟಗಳು ಅಥವಾ ಅವರ ಬ್ಯಾಂಕ್ ಖಾತೆಯ ವಿವರಗಳನ್ನು ತೋರಿಸುವಂತಹ ಬ್ಯಾಂಕ್ನ ಒಂದು ವಿವರ. ಒಂದು ವೇಳೆ ವಿಮಾದಾರರ ಮೊದಲೇ ನಾಮಿನಿ ಸಾವನ್ನಪ್ಪಿದ್ರೆ ನಾಮಿನಿಯ ಮರಣ ಪ್ರಮಾಣ ಪತ್ರ, ಅವರ ಬ್ಯಾಂಕ್ ಖಾತೆ, ಅವರ ಸಾವಿನ ಪುರಾವೆ. ಕ್ಲೈಮ್ದಾರರು ನಾಮಿನಿ ಹೊಂದಿಲ್ಲದಿದ್ದರೆ ಕಾನೂನುಬದ್ಧ ಉತ್ತರಾದಿಯಾಗುವವರು ಯಾರಪ್ಪ, ಅವರು ಒಂದು ವೇಳೆ ನಾಮಿನಿಯ ಹೆಸರನ್ನ ತಿಳಿಸೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಅವರ ಉತ್ತರಾಧಿಕಾರಿ ಯಾರು, ಅವರ ಪುರಾವೆ, ಕ್ಲೈಮ್ ಬಿಡುಗಡೆಗಾಗಿ ಮುಂಗಡ ರಶೀದಿಯನ್ನ ಸರಿಯಾಗಿ ಭರ್ತಿ ಮಾಡಿ ಆ ಒಂದು ಅರ್ಜಿ, ಕ್ರಮವಾಗಿ ಭರ್ತಿ ಮಾಡಿದ ಕ್ಲೈಮ್ ಅರ್ಜಿಯನ್ನ ಸಲ್ಲಿಸಿದ 30 ದಿನಗಳ ಒಳಗೆ ವಿಮಾ ಕಂಪನಿಗೆ ರವಾನೆ ಮಾಡಲು ಈ ಎಲ್ಲ ದಾಖಲೆಗಳನ್ನ ಆ ಒಂದು ಕಚೇರಿಗೆ ಸಲ್ಲಿಸಬೇಕಾಗತ್ತೆ. ಇವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಈ ಅರ್ಜಿ ಪೂರ್ಣವಾಗಿದೆಯೇ ಇಲ್ಲವೇ, ಕ್ಲೈಮ್ ಸ್ವೀಕಾರಾರ್ಹವಾಗಿದೆಯೇ, ವಿಮಾದಾರರು ಎಲ್ಲ ರೀತಿಯ ಸರಿಯಾದ ದಾಖಲೆಗಳನ್ನ ಸಲ್ಲಿಸಿದ್ದಾರೆಯೇ ಇತ್ಯಾದಿಗಳನ್ನ ಪರಿಶೀಲನೆಯನ್ನ ಮಾಡಿ ಇವೆಲ್ಲ ಸರಿ ಇದೆ ಅಂತ ಗೊತ್ತಾದಾಗ ಆ ಒಂದು ಮರಣ ಪಟ್ಟಂತವರ ನಾಮಿನಿಗೆ ವಿಚಾರವನ್ನ ತಿಳಿಸಲಾಗುತ್ತೆ. ಕ್ಲೈಮ್ ಜಾರಿಯಲ್ಲಿದ್ದಾಗ ಮತ್ತು ಆ ಸದಸ್ಯರಿಗೆ ಯಾವುದೇ ಕ್ಲೈಮ್ ಇತ್ಯರ್ಥವಾಗದೇ ಇದ್ದಾಗ ನಾಮಿನಿಯ ಬ್ಯಾಂಕ್ ಖಾತೆಗೆ ಪಾವತಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಬ್ಯಾಂಕಿಗೆ ಗುರುತಿಸಲಾದ ಪ್ರತಿಯೊಂದಿಗೆ ನಾಮಿನಿಗೆ ಈ ಒಂದು ವಿಚಾರವನ್ನ ತಿಳಿಸ್ತಾರೆ. ಕ್ಲೈಮ್ ಅನ್ನು ಅನುಮೋದನೆ ಮಾಡಲು ಮತ್ತು ಹಣವನ್ನು ವಿತರಿಸಲು ವಿಮಾ ಕಂಪನಿಗೆ ಗರಿಷ್ಠ ಸಮಯ ಮಿತಿ ಇರುತ್ತೆ. ಬ್ಯಾಂಕಿನಿಂದ ಕ್ಲೈಮ್ ಸ್ವೀಕರಿಸಿದ 7 ದಿನಗಳವರೆಗೆ ಅವರಿಗೆ ಅವಕಾಶವನ್ನ ಕೊಟ್ಟಿರ್ತಾರೆ. ಎಲ್ಲ ಮಾಹಿತಿಗಳನ್ನು ನಾವು ಸಲ್ಲಿಸಿದ ನಂತರ ನಾಮಿನಿದಾರರಿಗೆ 2 ಲಕ್ಷ ರೂಪಾಯಿ ಹಣವನ್ನ ಸರ್ಕಾರ ನೀಡುತ್ತೆ. ಹಾಗಾಗಿ ಎಲ್ಲ ಮಾಹಿತಿಯನ್ನ ಆದಷ್ಟು ಹೆಚ್ಚಿನ ಜನರಿಗೆ ತಲುಪಿಸಬೇಕು. ಇಂಥ ಒಂದು ಉತ್ತಮವಾದಂತಹ ಯೋಜನೆಯ ಲಾಭವನ್ನ ನಮ್ಮ ದೇಶದ ಜನ ಪಡೆದುಕೊಳ್ಳಬೇಕು. ಅಚಾನಕ್ ಆಗಿ ಜೀವನದಲ್ಲಿ ಏನೋ ದುರ್ಘಟನೆಯಾಗಿ ಕುಟುಂಬ ಸದಸ್ಯರು ಮರಣ ಹೊಂದ್ಬಿಟ್ರೆ ಆ ನಂತರ ಅವರ ಕುಟುಂಬ ಆರ್ಥಿಕ ಸಮಸ್ಯೆಯಿಂದ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಉತ್ತಮವಾದ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಹೆಚ್ಚಿನ ಜನರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವಂತಾಗ್ಲಿ ಅಂತ ನಾವೆಲ್ಲ ಆಶಿಸೋಣ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ, ಆಮದು ಸುಂಕ 15% ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ನಡೆದ ಮತದಾನದ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ಧ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು.

0: ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕನಿವಾಸದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಮತ್ತು ಆಮದು ಇಂಧನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಗಮನಾರ್ಹವಾಗಿ ಕಡಿತಗೊಳಿಸಿದ್ದಾರೆ. ಇತ್ತೀಚಿನ ಗುಜರಾತ್ ಮತ್ತು ಅಸ್ಸಾಂ ರಾಜ್ಯ ಭೇಟಿ ವೇಳೆ ಈ ಬದಲಾವಣೆ ಜಾರಿಗೆ ತರಲಾಗಿದ್ದು, ವಿಶೇಷ ರಕ್ಷಣಾ ಪಡೆಯ ಶಿಷ್ಟಾಚಾರದ ಅಡಿಯಲ್ಲಿ ಅಗತ್ಯವಿರುವ ಎಲ್ಲಾ ಭದ್ರತಾ ವ್ಯವಸ್ಥೆಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ತಮ್ಮ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಸಾಧ್ಯವಿರುವ ಕಡೆಗಳಲ್ಲಿ ಹೊಸದಾಗಿ ಖರೀದಿಸದೆ ಲಭ್ಯವಿರುವ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವಂತೆ ಪ್ರಧಾನಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರಿಸರ ಸ್ನೇಹಿ ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನೀಡಿದ 7 ಮನವಿಗಳ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿಯವರ ಈ ನಿರ್ಧಾರವನ್ನು ಅನುಸರಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಹ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಅರ್ಧಕ್ಕಿಂತ ಹೆಚ್ಚು ಕಡಿತಗೊಳಿಸಿದ್ದಾರೆ. ಭದ್ರತೆಗೆ ಯಾವುದೇ ಧಕ್ಕೆ ಬಾರದಂತೆ ಇಂಧನ ಉಳಿತಾಯ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡುವ ಮೂಲಕ ನಾಯಕರು ಜನಸಾಮಾನ್ಯರಿಗೆ ಮಾದರಿಯಾಗಿದ್ದಾರೆ. 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಗಳು ಜಗತ್ತಿಗೆ ಭಾರತದ ಅಚಲ ಸಂಕಲ್ಪವನ್ನು ಪ್ರದರ್ಶಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಪರೇಷನ್ ಶಕ್ತಿಯ ಸ್ಮರಣಾರ್ಥ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಜಾಗತಿಕ ಮಟ್ಟದ ಎಲ್ಲಾ ಒತ್ತಡಗಳನ್ನು ಮೀರಿ ಭಾರತ ತನ್ನ ಪರಮಾಣು ಗುರಿಯನ್ನು ಯಶಸ್ವಿಯಾಗಿ ತಲುಪಿತು ಎಂದು ಸ್ಮರಿಸಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪರೇಜ್ ಮಖೆನಾ ಅವರನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಭೇಟಿಯಾದರು. ಈ ವೇಳೆ ಅವರು ಆದ್ಯತಾ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ ನೀಡಲು ಮತ್ತು ಸೇವಾ ಆರ್ಥಿಕತೆಗೆ ವೇಗ ನೀಡಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೊ ಇಂದು ಬೆಳಗ್ಗೆ ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಜೈಶಂಕರ್ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶೀಯ ಮಾರುಕಟ್ಟೆಯಲ್ಲಿ ಇಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ 6%ರಷ್ಟು ಭಾರೀ ಏರಿಕೆ ಕಂಡುಬಂದಿದೆ. ಬಹು ಸರಕು ವಿನಿಮಯ ಕೇಂದ್ರ ಮಾರುಕಟ್ಟೆಯಲ್ಲಿ ಜೂನ್ ಒಪ್ಪಂದದ ಚಿನ್ನದ ಬೆಲೆ 6%ರಷ್ಟು ಏರಿಕೆಯಾಗಿ ಪ್ರತಿ 10 ಗ್ರಾಂಗೆ 1,62,597 ರೂಪಾಯಿಗೆ ತಲುಪಿದೆ. ಅದೇ ರೀತಿ ಜುಲೈ ಒಪ್ಪಂದದ ಬೆಳ್ಳಿ ಬೆಲೆಯು 6.4%ರಷ್ಟು ಏರಿಕೆಯಾಗಿ ಪ್ರತಿ ಕಿಲೋಗ್ರಾಂಗೆ 2,96,821 ರೂಪಾಯಿ ಗಡಿ ತಲುಪಿದೆ ಎಂದು ವರದಿಯಾಗಿದೆ. ಬೆಲೆ ಏರಿಕೆಯ ಬೆನ್ನಲ್ಲೇ ಸರ್ಕಾರವು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಸೆಸ್ ಒಳಗೊಂಡಂತೆ ಆಮದು ಸುಂಕವನ್ನು 6%ರಿಂದ 15%ಕ್ಕೆ ಏರಿಸಿದೆ. ಇದಲ್ಲದೆ ಪ್ಲಾಟಿನಂ ಮೇಲಿನ ಆಮದು ಸುಂಕವನ್ನು 6.4%ರಿಂದ 15.4%ಕ್ಕೆ ಹೆಚ್ಚಿಸಲಾಗಿದ್ದು, ಈ ಕ್ರಮವು ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಇಂಧನ ಉಳಿತಾಯ ಮತ್ತು ಆರ್ಥಿಕ ಸ್ಥಿರತೆಯ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ ವಿವಿಧ ಕ್ರಮಗಳ ನಡುವೆಯೇ ಈ ತೆರಿಗೆ ಹೆಚ್ಚಳದ ನಿರ್ಧಾರ ಹೊರಬಿದ್ದಿದೆ. ನೀಟ್ ಯುಜಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಗಾಗಿ ಕೇಂದ್ರೀಯ ತನಿಖಾ ದಳ ಸಿಬಿಐ ತಂಡ ಇಂದು ಜೈಪುರಕ್ಕೆ ಆಗಮಿಸಿದ್ದು ತನಿಖೆಯನ್ನು ತೀವ್ರಗೊಳಿಸಿದೆ.

ರಾಜಸ್ಥಾನ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡ ಈಗಾಗಲೇ ವಶಕ್ಕೆ ಪಡೆದಿದ್ದ ಸುಮಾರು 24 ಜನರನ್ನು ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಸಿಕಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಕಾರ್ಯಾಚರಣೆ ತಂಡ ನೂರಾರು ಜನರನ್ನು ವಿಚಾರಣೆಗೆ ಒಳಪಡಿಸಿದೆ. ಈ ನಡುವೆ ಸಿಬಿಐ ಪ್ರಕರಣದ ತನಿಖೆಯ ಜಾಲವನ್ನು ಕೇರಳಕ್ಕೂ ವಿಸ್ತರಿಸಿದೆ. ರಾಜ್ಯದ 2 ಜಿಲ್ಲೆಗಳ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ಹಿನ್ನೆಲೆ ತನಿಖೆ ನಡೆಯುತ್ತಿದೆ. ಪರೀಕ್ಷೆಗಿಂತ ಕೆಲ ದಿನಗಳ ಮೊದಲೇ ಸೋರಿಕೆಯಾದ ಅಸಲಿ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಸಿದ್ದಪಡಿಸಲಾದ ಮಾದರಿ ಪ್ರಶ್ನೆ ಪತ್ರಿಕೆ ಕೇರಳದ ಹಲವು ವಿದ್ಯಾರ್ಥಿಗಳಿಗೆ ತಲುಪಿದೆ ಎಂದು ತನಿಖಾ ಸಂಸ್ಥೆ ಶಂಕೆ ವ್ಯಕ್ತಪಡಿಸಿದೆ. ಮಾದಕ ದ್ರವ್ಯ ಜಾಲದ ಪ್ರಮುಖ ರೂವಾರಿ ಹಾಗೂ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಪರಾಧಿ ಪ್ರಭದೀಪ್ ಸಿಂಗ್ನನ್ನು ಅಜರ್ಬೈಜಾನ್ನಿಂದ ಭಾರತಕ್ಕೆ ಕರೆತರುವಲ್ಲಿ ಸಿಬಿಐ ಯಶಸ್ವಿಯಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ ಮತ್ತು ದೆಹಲಿ ಪೊಲೀಸರ ಸಮನ್ವಯದೊಂದಿಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಿಬಿಐ ತಿಳಿಸಿದೆ. ದೆಹಲಿ ಪೊಲೀಸ್ ವಿಶೇಷ ಘಟಕದಲ್ಲಿ ದಾಖಲಾಗಿದ್ದ ಎನ್ಡಿಪಿಎಸ್ ಕಾಯ್ದೆಯಡಿ ದಾಖಲಾದ ಪ್ರಕರಣದಲ್ಲಿ ಪ್ರಭದೀಪ್ ಸಿಂಗ್ ಬೇಕಾಗಿದ್ದ. ಈ ಪ್ರಕರಣದಲ್ಲಿ ಈಗಾಗಲೇ ಬೃಹತ್ ಪ್ರಮಾಣದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಹಲವು ಸಹ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಇಡೀ ಜಾಲದ ರೂವಾರಿಯಾಗಿ ಪ್ರಭದೀಪ್ ಸಿಂಗ್ ಕಾರ್ಯನಿರ್ವಹಿಸುತ್ತಿದ್ದ ಎಂದು ತನಿಖಾ ಸಂಸ್ಥೆ ಹೇಳಿದೆ. ಇಂತಹ ನಿರಂತರ ಸಮನ್ವಯದ ಪ್ರಯತ್ನಗಳಿಂದಾಗಿ ಕಳೆದ ಕೆಲವು ವರ್ಷಗಳಲ್ಲಿ 160 ಹೆಚ್ಚು ಅಪರಾಧಿಗಳನ್ನು ಭಾರತಕ್ಕೆ ಮರಳಿ ಕರೆತರಲಾಗಿದೆ ಎಂದು ಸಂಸ್ಥೆ ಮಾಹಿತಿ ನೀಡಿದೆ. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ದಿವಂಗತ ಮುಲಾಯಂ ಸಿಂಗ್ ಯಾದವ್ ಅವರ ಕಿರಿಯ ಪುತ್ರ 38 ವರ್ಷದ ಪ್ರತೀಕ್ ಯಾದವ್ ಇಂದು ಬೆಳಗ್ಗೆ ಲಖನೌದಲ್ಲಿ ನಿಧನರಾಗಿದ್ದಾರೆ. ತಮ್ಮ ನಿವಾಸದಲ್ಲಿ ಅನಾರೋಗ್ಯಕ್ಕೀಡಾದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅದಾಗಲೇ ಮೃತಪಟ್ಟಿದ್ದರು ಎಂದು ವರದಿಯಾಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಕೈಗೊಳ್ಳಲು ಆಸಕ್ತಿ ಇರುವ ಸಾರ್ವಜನಿಕರು ಇದೇ 19ರೊಳಗೆ ಅರ್ಜಿ ಸಲ್ಲಿಸುವಂತೆ ವಿದೇಶಾಂಗ ಸಚಿವಾಲಯ ಕೋರಿದೆ. ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತಿದ್ದು ಆಸಕ್ತರು ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಅಧಿಕೃತ ಜಾಲತಾಣ kmy.gov.inಗೆ ಭೇಟಿ ನೀಡಬಹುದು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ನವ ರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಗುಜರಾತ್ ಟೈಟನ್ಸ್ 82 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನಗಳ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ, ಆಮದು ಸುಂಕ ಶೇಕಡ 15 ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಹೆಷಮ್ ಅಬ್ದುಲ್ ವಹಾಬ್ ಅವರ ಕಂಠದಲ್ಲಿ ದಿ ಗರ್ಲ್ ಫ್ರೆಂಡ್ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳಿದ್ರಿ.
1: ಹೇಳಿ ಹೇಳಿ ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
2: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
1: ಕರೆಕ್ಟ್.
2: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಂಕ್.
1: RBI ಹೇಳುತ್ತೆ
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.

ಕಷ್ಟ ಬಸುಗಳುವ ಬಾ ಗೆಳೆಯ ನಾವು ಈಗ ಮುನ್ನುಗ್ಗುತ್ತ ಮುನ್ನಡೆಯುವ ಗೆಳೆಯ ಬಾಬಾ ಬೇಗ. ಸೈಕಲ್ ಚಿತ್ರದ ಹಾಡು ವಿ ರಾಘವೇಂದ್ರ ಅವರ ಕಂಠದಲ್ಲಿ.

0: ಚಿತ್ರ ಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 6ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ಅಚ್ಯುತ ಏನ್ ಮಾಡ್ದ, ಏ ಬೇಗ ಭೀಮನ್ ಕರ್ಕೊಂಬರ್ರೋ, ಎಂತಾದ ಇದು ಅಂತಂದ್ರೆ ಅಲ್ಲಿ ಕವಿ ಬಹಳ ಚೆನ್ನಾಗಿ ಪ್ರಸಂಗವನ್ನು ಹೇಳ್ತಾ ಇದ್ದಾನೆ. ಅದೆಲ್ಲ ಇಲ್ಲ, ಊಟದ ಸಮಯ ಅಂದ್ರೆ ಊಟದ ಸಮಯ, ಯಾರನ್ನು ಕರಿಬೇಡ್ರಿ, ಆ ಭೀಮನ್ ಇರಕ್ ಹೇಳ್ರಿ, ಸ್ವಲ್ಪ ಹೊತ್ತು ಕಾಯ್ದಿ ಊಟ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಸೈರಿಂದಿ ತಡೆದು ಬಿಟ್ರಂತೆ. ಹಾಗೆ ತಡೆದು ಬಿಟ್ಟ ಕೂಡ್ಲೆ ಭೀಮನಿಗೆ ಬಹಳ ಬೇಜಾರಾಗ್ತಾ ಇದೆ. ಕವಿ ಹೇಳ್ತಾ ಇದ್ದಾನೆ,

ಭೀಮಂಗೆ ಸ್ವಲ್ಪ ಬೇಜಾರಾಗ್ಬಿಡ್ತು. ಅಲ್ಲ, ಕೃಷ್ಣನ ಮನೆಗೆ ಬಂದಾಗ ಊಟದ ಸಮಯ ಅಂತ ಇದ್ದಾರೆ. ಯಾರ ಊಟದ ಸಮಯಪ್ಪ? ಈ ಮನೇಲಿ ಯಾರಿಗಾರು ಕೂಡ ಭೂತ ಹಿಡ್ಕೊಂಡ್ಬಿಡ್ತಾ? ಈಗಲೇ ಏತಕ್ಕೆ ಈ ಮೌನ? ಯಾರತ್ರ ಕೇಳಿದ್ರು ಕೂಡ ಮೌನ. ಸ್ವಾಮಿ ಅಂದನ್ಕೂಡ್ಲೆ ಬಾಯಿಗೆ ಬೆರಳು ಹಾಕ್ಬಿಟ್ಟು ಹುಶ್ ಅಂತಾರಂತೆ. ಮಾತಾಡ್ಬೇಡಿ, ಇಲ್ಲಿ ಮಾತಾಡೋ ಹಾಗಿಲ್ಲ, ಇಲ್ಲೆಲ್ಲ ಗಟ್ಟಿಯಾಗಿ ಅಂತ ಹೇಳ್ಬಿಟ್ಟು ಮೌನವಾಗಿ ಸಂಖ್ಯೆ ಮಾಡ್ತಾ ಇದ್ದಾರಂತೆ. ಈ ಮನೇಲಿ ಯಾರು ಇಲ್ವಾ? ದೇವಿಕಿ ಇದಾಳೋ ಇಲ್ವಾ ಈ ಮನೇಲಿ? ಈ ಸತ್ಯಭಾಮೆಗೋ ಏನು ಗೊತ್ತಾಗಲ್ಲ. ಯಾರಪ್ಪ ನನ್ನನ್ನು ಈ ರೀತಿ ನಿಲ್ಸಿದಾರಲ್ಲ, ಅವ್ರು ಯಾರವ್ರು ಏನು ಅಂತ ಹೇಳ್ತಾ ಇದ್ದಾನೆ. ಆಯ್ತೆ ದುರ್ಭಿಕ್ಷಂ ಊರೋಳು. ಏನ್ ಈ ಊರಿಗೆ ದುರ್ಭಿಕ್ಷ ಬಂದ್ಬಿಡ್ತಾ? ಊಟದ ಹೊತ್ತು ಅಂದ್ರೆ ಏನ್ ನನಗೇನು ಒಂದ್ ಮುಟ್ಟಿ ಅನ್ನ ಹಾಕೋಕೆ ಈ ಊರಲ್ಲಿ ದುರ್ಭಿಕ್ಷ ಬಂದ್ಬಿಡ್ತಾ? ಇಲ್ಲೇನ್ ಧಾನ್ಯವೇ ಬೆಳೆದಿಲ್ವಾ? ಮಳೆನೇ ಬಂದಿಲ್ವಾ? ಇದೇನಿದು ಹೀಗಲ್ಲ. ವಾಸ್ತವವಾಗಿ ಹೇಳ್ಬೇಕಾದ್ರೆ ಭೀಮಂಗೆ ಬೇಜಾರ ಹೇಳ್ಬಿದಾನೆ. ಇಷ್ಟು ಜನ ಹೆಂಗಸರನ್ನ ಕಟ್ಕೊಳಕ್ ಯಾರು ಹೇಳಿದ್ರಂತೆ ಈ ಕೃಷ್ಣಂಗೆ? ಯಜಮಾಂತಿ ಹೇಳಿದ್ರು ಅಂತ. ಆ ಸೈರಿಂದ್ರಿ ಬಂದು ಹೇಳ್ಬೇಕಾದ್ರೆ ಯಜಮಾನ್ರಿ ಯಾರೋ ಹೆಂಗಸರೇ ಅಪ್ಪಣೆ ಮಾಡಿದ್ದಾರೆ. ಇಷ್ಟು ಜನ ಹೆಂಗಸರನ್ನ ಕಟ್ಕೊಳಕ್ ಯಾರು ಹೇಳಿತ್ತು ಕೃಷ್ಣಂಗೆ ಅಂತ ಹೇಳ್ಬಿಟ್ಟು ಭೀಮನು ಕೂಡ ಸ್ವಲ್ಪ ಸಿಟ್ಟಿಂದ ತಮಾಷೆಯಾಗಿ ಹೇಳಿದ್ದಾನೆ. ಈ ಭೀಮನ ಮಾತನ್ನು ಕೇಳ್ಬಿಟ್ಟು ರುಕ್ಮಿಣಿಗೂ ಸತ್ಯಭಾಮೆಗೂ ನಗು ಬಂದ್ಬಿಡ್ತು. ಭೀ

ನಸುನಗುತೇ ಮುರಹನಂತ ಮತ್ತೆ ರಭಸರಿಂ ಭೋಜನಂಗಯ್ಯುತ ವಡನಡ.

0: ಭೀಮನ ಮಾತಿನಿಂದ ಕೃಷ್ಣಗ್ ನಗು ಬಂದ್ಬಿಡ್ತು. ರುಕ್ಮಿಣಿ ಸತ್ಯಭಾಮೆಯರ ಮುಖವನ್ನು ನೋಡ್ದ, ಅವರಿಗೂ ನಗು ಬರ್ತಾ ಇದೆ, ಕೃಷ್ಣಂಗೂ ನಗು ಬಂದ್ಬಿಡ್ತು. ಇರಲಿ, ಈ ಭೀಮನತ್ತ ತಮಾಷೆ ಮಾಡ್ತೀನಿ ಅಂತೇಳಿ, ಏ ಬೇಬೇಗ ತಗೊಂಬರ್ರು ಅಂತ ಹೇಳ್ಬಿಟ್ಟು ರಭಸರಿಂದ ಭೋಜನ ಮಾಡ್ತಾ ಜೋರಾಗಿ ತೇಗ್ತಾ ಇದ್ದಾನಂತೆ. ಭೀಮನಿಗೆ ಆ ತೇಗಿನ ಸದ್ದು ಕೇಳಿಸ್ಬೇಕು ಅಂತ ಭೀಮ ಹೊಟ್ಟೆ ಹಸ್ಕೊಂಡಿದ್ದಾನೆ. ಒಳಗೆ ಕೃಷ್ಣ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ, ಅದು ಕೇಳಿಸ್ಬೇಕು ಅಂತ ಭೀಮನಿಗೆ ಇನ್ನೂ ಸಿಟ್ಟು ಬಂತು. ಇದೇನಪ್ಪ ಇದು ತಾಮಸ ಅಂತಂದ್ರೆ, ಅಲ್ಲ ಬಂದಿರೋ ನಾನೊಬ್ಬನೇನೋ ಇನ್ನೂ ಮಾಡ್ಕೊಂಡಿದ್ದಾನೋ, ಅಲ್ಲ ಈ ಕೃಷ್ಣ ಸಿಟ್ಟು ಮಾಡಿಕೊಂಡ್ರೆ ಮೂರು ಲೋಕವನ್ನು ಒಂದು ತುತ್ತಿಗೆ ಆಪೋಷಣ ಮಾಡ್ತಾನೆ, ಇವನಿಗೆ ಮನುಷ್ಯರು ಯಾರು ಲೆಕ್ಕ ಇದ್ದಾರಾ? ಕೃಷ್ಣ ಏನಪ್ಪ ನೀನು ಕೂತ್ಕೊಂಡ್ಬಿಟ್ಟು ಹೊಟ್ಟೆ ಬಾಕ ನಾನು ಗೊತ್ತಿದೆ, ನನಗೆ ಹೊಟ್ಟೆ ಹಸಿವು ತಡ್ಕೊಳಕ್ ಆಗೋಲ್ಲ ಅಂತ ಅಂತಾದ್ರಲ್ಲಿ ನಿನ್ ಪಾಡಿಗೆ ಊಟ ಮಾಡ್ತಾ ಇದೆಯಲ್ಲ, ಇದು ಯಾವ ನ್ಯಾಯ ಅನ್ನೋ ರೀತಿಯಲ್ಲಿ ಭೀಮ ಕೂಗೋಣ. ಕೃಷ್ಣನನ್ನ ನಿಂದೆ ಮಾಡುವ ನೆಪದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾನೆ.
1: ಬಿಡದೆ ಕಳವಿಂದೆ ಲೋಗರ ಮನೆಗಳಂ ಪಕ್ಕು ತೊಡು ತಿಂದವನ ಭೋಜನಕ್ಕೆ ಮೃಷ್ಟ

ಒಳಂಗೆ ಅರಸುತನಮಾದ ಬಳಿಕ ಪೊಡವಿಯಂ ಕಂಡು ನಡೆವನೆ ಮುಳಿದು ಮಾವನಂ ಬಡಿದವಂ ನಂಟರ ನರಿವನೇ ಮೊಲೆಗೊಟ್ಟಳ ಅಸುಗುಡಿದವಂ ಪುರುಷಾರ್ಥಿಯಾದವನೇ ನಾವಜ್ಞರೋ

ಸ್ಮರಣೆ ಮಾಡೋದಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಾ ಇದ್ದ. ಅಂಥವನಿಗೆ ಮೃಷ್ಟಾನ್ನ ಬಡಿಸಿದ್ರೆ ಅಕ್ಕಪಕ್ಕವನ್ನು ನೋಡ್ತಾನ ಅಲ್ಲ. ಈ ಗೋಪಾಲಕನಿಗೆ ಅರಸುತನ ರಾಜ್ಯ ಅಂತ ಬಂದ್ಬಿಟ್ರೆ ನೆಲ ನೋಡಿ ನಡೀತಾನೆ ಸ್ವಾಮಿ ಇವನು. ಇವನ್ ಅಕ್ಕಪಕ್ಕ ನೋಡೋದಿಲ್ಲ, ನೆಲನೂ ನೋಡಿಯೋದಿಲ್ಲ. ಸಿಟ್ಟಿನಿಂದ ಮಾವನನ್ನೇ ಹೊಡೆದಿದ್ದಾನೆ. ಅವನನ್ನ ನಾವು ನಂಟರು ಅಂತ ಹೇಳಿ ಬರ್ತೀವಲ್ಲ, ನೆಂಟರನ್ ಅರಿವನೇ, ಅವನಿಗೆ ಬೇರೆ ನೆಂಟರಿದ್ದಾರೆ, ತನ್ನ ಸಾಕ್ಷಾತ್ ಮಾವನ್ನೇ ಹೊಡೆದಿದ್ದಾನೆ. ಅಂದ್ರೆ ದುಷ್ಟನಾದ್ರೆ ಆ ಮಾವನನ್ನು ಉಳಿಸೋದಿಲ್ಲ ಅಂತ ಮಹಾತ್ಮ ಅಂತ. ಮೊಲೆಗಟ್ಟಳ ಹಸುಗೂಡಿದವಂ, ಹಾಲು ಕುಡಿಸಕ್ ಬಂದ್ರೆ ಅವಳ ಪ್ರಾಣವನ್ನೇ ಹೀರಿದಾನೆ ಇವನು. ಅಂಥವನು ಪುರುಷಾರ್ಥಿಯಾದಪನೆ, ಈ ಬೇರೆಯವ್ರ ಬಗ್ಗೆ ಅಯ್ಯೋ ಪಾಪ ಏನಾದ್ರು ಮಾಡೋಣ ಅಂತ, ಇವನು ಯಾವ ರೀತಿ ಪುರುಷಾರ್ಥಿ ಆಗ್ತಾನೆ, ನಾವು ಅಜ್ಞರಪ್ಪ ಅಂತ. ಹೀಗೆ ತನ್ನನ್ನು ಕೊಲ್ಲಕ್ಕೆ ಬಂದಂತಹ ಆ ಪೂತನಿಯನ್ನ ಒಂದು ಕ್ಷಣ ಮಾತ್ರದಲ್ಲಿ ಸಂಹಾರ ಮಾಡಿದ್ದಾನೆ. ಅಂತಹ ಕೃಷ್ಣನ ವಿಷಯದಲ್ಲಿ ನಾವು ಅಜ್ಞರು, ನಾವು ತಿಳ್ಕೊಂಡಿಲ್ಲ, ನಾವು ಸಾಮಾನ್ಯರು ಅಂತ ಹೇಳ್ಬಿಟ್ಟು ಭೀಮ ಜರೆಯೋ ಮೂಲಕವಾಗಿ ಕೃಷ್ಣನ ಮಹಿಮೆಯನ್ನ ಹೇಳ್ತಾ ಇದ್ದಾನೆ.

0: ಎನೆ ಮತ್ತೆ ಪವನ ಸುತಂ ಒಳಗೋಗುತ ಇಂತೆಂದೆನು.
1: ದೇವತನವನ್ನು ಬಿಟ್ಟು ಮನುಷ್ಯನಾಗಿದ್ದಾನಲ್ಲ ಅವನಿಗೆ ಗೌರವ ಇದೆಯೇನು ಸ್ವಾಮಿ? ಅಂಥ ಒಂದು ಸರ್ವೇಶ್ವರ, ಅವನು ಸರ್ವಜ್ಞ, ಅಂಥ ಪರಮಾತ್ಮ ತನ್ನ ಒಂದು ಆ ವೈಶಿಷ್ಟ್ಯವನ್ನು ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬಂದ ಮೇಲೆ ಅವನಿಗೆ ಯಾವ ಗೌರವ ಇದೆ ಸ್ವಾಮಿ? ಇವಂ ನಾಚುವನೆ, ಇವನಿಗೆ ನಾಚಿಕೆನೇ ಇಲ್ಲ. ಸಾಕು, ನಾವು ಇವನನ್ನು ಕಾಣಕ್ ಬಂದ್ವಲ್ಲ, ಬುದ್ಧಿ ನಮಗಿಲ್ಲ ಅಂತ ಹೇಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಿಂದಾವ್ಯಾಜ ಸ್ತುತಿಯಿಂದ ಹೇಳ್ತಾ ಇರೋಣ. ಕೃಷ್ಣಂಗೆ ನಗು ಬಂದ್ಬಿಡ್ತು. ಆಗ್ತಾನೆ ಭೀಮ ಬಂದದ್ ಗೊತ್ತಾಯ್ತು ಅನ್ನೋ ರೀತಿಯಲ್ಲಿ, ಭೀಮನ ಯಾವಾಗ ಬಂದ? ಏ ಭೀಮನ್ ಕರೆಯೋ, ಯಾರೋ ತಡೆದಿದ್ದು, ಯಾವ ನಮ್ಮ ನಮ್ ಭೀಮನ್ ತಡೆದಿದ್ದು, ಭೀಮ ಯಾಕೆ ಕಪ್ಪು ಕೋಪ ನಿನಗೆ, ಬಾ ಈ ಕಡೆಗೆ ಅಂತ ಹೇಳ್ಬಿಟ್ಟು ಭೀಮನನ್ನ ಸಮಾಧಾನ ಪಡಿಸುವಂತೆ ಕೃಷ್ಣನು ಕೂಡ ತಮಾಷೆಯಾಗಿ ಹೇಳೋಣ. ಭೀಮನಿಗೆ ಪರಮಾತ್ಮನ ಒಂದು ಆ ಕೃತಕತೆ ಅರ್ಥವಾಯಿತು, ಭೀಮನ ತಮಾಷೆ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೋಸ್ಕರವಾಗಿ

ಭೀಮನು ಕೂಡ ಕೃಷ್ಣನ ಮಾತಿಗೆ ತಕ್ಕಂತೆ ಹೇಳ್ತಾ ಇದ್ದಾನೆ, ದೇವ ಅರ್ಜುನನ ಸಲಿಗೆ ನಿಮ್ಮಲ್ಲಿ ನಮಗಿಂತೇನಪ್ಪ, ಇಲ್ಲಿ ಸಂಭಾವಿಸುವರಿಲ್ಲ ಎಮ್ಮನು, ನಮ್ಮನ್ನು ಕೇಳೋವರೇ ಇಲ್ಲ, ತಡೆದು ನಿಲ್ಲಿಸ್ಬಿಟ್ರು, ಏನ್ ಮಾಡೋದು, ಹೀಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳೋಣ, ಇತ್ತ ಬಾ ಭೀಮ ಬಾಯಿ ಕಡೆಗೆ ಅಂತ ಹೇಳ್ಬಿಟ್ಟು ಭೀಮನ ಆ ಶಲ್ಯದ ಆ ಸೆರಗನ್ನೇ ಹಿಡ್ಕೊಂಡ್ಬಿಟ್ಟು ಮೆಲ್ಲ ಕರ್ಕೊಂಬಂದು ಆಸನದಲ್ಲಿ ಕೂರಿಸಿದ್ದಾನೆ. ವಿಧ ವಿಧವಾದಂತಹ ಭಕ್ಷ್ಯ ಭೋಜ್ಯಗಳಿಂದ ಭೀಮನನ್ನ ಉಪಚರಿಸಿದ್ದಾರೆ. ಆಮೇಲೆ ಸುಗಂಧ ಕರ್ಪೂರ ತಾಂಬೂಲಾದಿಗಳನ್ನು ಹೂವುಗಳನ್ನ ಭೀಮನಿಗೆ ಕೊಟ್ಬಿಟ್ಟು ಭೀಮನನ್ನ ಎಲ್ಲ ರೀತಿಯಿಂದಲೂ ಕೂಡ ಆ ಸುರಪುರದ ಲಕ್ಷ್ಮೀಶ ದೇವನೂರಿನ ಆ ಲಕ್ಷ್ಮೀಕಾಂತ ಸ್ವಾಮಿ ತಾನೇ ಸ್ವತಃ ಭೀಮನ ಸತ್ಕಾರವನ್ನ ಮಾಡಿದ್ದಾನೆ ಅಂತ ಹೇಳ್ತಾ ಈ ಆರನೇ ಸಂಧಿಯನ್ನ ಸಮಾಪ್ತಿ ಮಾಡ್ತಾ ಇದ್ದೇವೆ. ಹೀಗೆ ಭೀಮ ಕೃಷ್ಣನನ್ನ ದ್ವಾರಕಾಪುರದಲ್ಲಿ ಕಂಡ ಅನ್ನುವಂಥ ಈ ಆರನೇ ಸಂಧಿ ಮುಕ್ತಾಯವಾಗಿದೆ. ಮುಂದಿನ ಆ ಕಂತಿನಲ್ಲಿ ನಾವು ಏಳನೇ ಸಂಧಿಯ ಕಥೆ

0: ಎನ್ನಾ ಕೇಳೋಣ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಆರನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ. ಇನ್ನು ಮುಂದೆ ಏಳನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ, ವಾಚನ ಶ್ರೀ ಎಂ ಎಸ್ ಅನಂತನಾರಾಯಣ ಅವರಿಂದ, ವ್ಯಾಖ್ಯಾನ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ ಅವರಿಂದ.

0: ಯಾದವರ ಸಮೂಹದೊಡನೆ ಯಾಗಕ್ಕಾಗಿ ಹಸ್ತಿನಾವತಿಗೆ ಬರುತ್ತಾ ಶ್ರೀಕೃಷ್ಣನು ದಾರಿಯಲ್ಲಿ ಇದಿರಾದ ಅನುಸಾಲ್ವನನ್ನು ಗೆದ್ದು ಪಾಂಡವರನ್ನು ರಕ್ಷಿಸುತ್ತಾನೆ.
1: ಭೂರಮಣ ಕೇಳೋ

ಜೈಮಿನಿ ಮಹಾಮುನಿಗಳು ಜನಮೇಜಯ ಮಹಾರಾಜನಿಗೆ ಹೇಳುತ್ತಿದ್ದಾರೆ, ಭೀಮನೊಡನೆ ಭೋಜನ ಮಾಡಿ ಅವನಿಗೆ ಕುಸುಮಗಂಧ ಕರ್ಪೂರ ತಾಂಬೂಲಾದಿಗಳನ್ನು ಕೊಟ್ಟು ಶ್ರೀಕೃಷ್ಣನು ಕೃತವರ್ಮನನ್ನು ಕರೆಸಿ ದ್ವಾರಕೆಯಲ್ಲಿರುವ ಜನರೆಲ್ಲರೂ ಅಶ್ವಮೇಧಕ್ಕಾಗಿ ಹಸ್ತಿನಾವತಿಗೆ ಹೊರಡೋಣ, ಊರಿನಲ್ಲಿ ಡಂಗುರವನ್ನು ಹೊಯಿಸು, ಗೂಡಾರಗಳನ್ನು ಕಳುಹಿಸಿಕೊಡು ಎಂದು ಅಪ್ಪಣೆಯನ್ನು ಮಾಡುತ್ತಿದ್ದಾನೆ.

ವಸುದೇವ ಮತ್ತು ಬಲರಾಮ ಇಬ್ಬರು ದ್ವಾರಕೆಯ ರಕ್ಷಣೆಗೆ ಇಲ್ಲಿಯೇ ಉಳಿಯಲಿ. ಉಳಿದಂತೆ ಪ್ರದ್ಯುಮ್ನ, ಅನಿರುದ್ಧ, ಅಕ್ರೂರ, ಸಾತ್ಯಕಿ, ಸಾಂಬ ಮೊದಲಾದ ಪ್ರಮುಖರೆಲ್ಲರೂ ದೇವಕಿಯೇ ಮೊದಲಾದ ಸ್ತ್ರೀ ಪರಿವಾರದವರನ್ನು ಕರೆದುಕೊಂಡು ಹೊರಡತಕ್ಕದ್ದು. ಪಾಂಡವರಿಗೆ ಉತ್ತಮ ಆಭರಣಗಳನ್ನು ಬಳುವಳಿಯಾಗಿ ನೀಡಲು ನಮ್ಮೊಂದಿಗೆ ಅವುಗಳನ್ನು ಕೊಂಡೊಯ್ಯೋಣ ಎಂದು ಕೃಷ್ಣ ಅಪ್ಪಣೆ ಮಾಡುತ್ತಿದ್ದಾನೆ.

ನಂತರ ಕೃತವರ್ಮನ ಅಪ್ಪಣೆಯಂತೆ ಊರಿನಲ್ಲಿ ಡಂಗುರವನ್ನು ಸಾರಿಸಲಾಗಿದೆ. ಸಮಸ್ತ ಜನರು ಹಸ್ತಿನಾಪುರಕ್ಕೆ ಹೊರಟು ನಿಂತಿದ್ದಾರೆ. ದೇವಕಿ ಯಶೋದೆಯರ ದಂಡಿಗೆಗಳು ಹೊರಟಿವೆ. ರುಕ್ಮಿಣಿ ಸತ್ಯಭಾಮಿ ಮೊದಲಾದ ರಾಣಿಯರ ಪಲ್ಲಕ್ಕಿಗಳ ಸಾಲು ಕೆಲಬಲದ ಸಖಿಯರ ಕಾವಲಿನಲ್ಲಿ ಹೊರಟಿದೆಯಂತೆ. ಕೋಶದ ಸಮಸ್ತ ಅಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡು ಎಲ್ಲರೂ ಹೊರಟಿದ್ದಾರೆ.

ಸಹೋದರರು, ಮಕ್ಕಳು, ಜ್ಞಾತಿಗಳು, ಮಿತ್ರರು, ಬಾಂಧವರು, ಪುರೋಹಿತರು, ವಟುಗಳು ಇವರೊಡನೆ ಶ್ರೀಕೃಷ್ಣನು ಹೊರಟು ನಿಂತಿದ್ದಾನೆ. ಶಾಸ್ತ್ರಗಳ ಸಮೇತ ಬ್ರಾಹ್ಮಣರು, ಆಯುಧಗಳೊಂದಿಗೆ ಸೇನಾ ಸಮೇತರಾಗಿ ರಾಜರು, ಅತುಲ ಸಾಮಗ್ರಿ ಧನಗಳೊಡನೆ ವೈಶ್ಯರು, ತಮ್ಮ ತಮ್ಮ ಉದ್ಯಮಕ್ಕನುಕೂಲ ವಸ್ತುಗಳೊಡನೆ ಶೂದ್ರರು ಹೊರಟು ನಿಂತಿದ್ದಾರೆ.

0: ಒಂಟೆಗಳು, ಹೆಸರುಗತ್ತೆ, ಕಂಬಿ ಹೊತ್ತ ಆಳುಗಳು, ಮೂಟ ಹೊರುವವರು, ಎತ್ತಿನ ಬಂಡಿಗಳು ಮೊದಲಾದವುಗಳ ಮೇಲೆ ಹೇರುಗಳನ್ನು ಹೊರಿಸಿ ಸರಕುಗಳನ್ನು ಸಾಗಿಸುತ್ತಿದ್ದಾರೆ. ಗೋವುಗಳು, ಎಮ್ಮೆಗಳ ದಂಡೆಗಳು ಜೊತೆಗೆ ಹೊರಡುತ್ತಿವೆ. ಆನೆ, ರಥ, ಕುದುರೆ, ಸೈನ್ಯ ಹೊರಟು ನಿಂತಿದೆ. ಪಲ್ಲಕ್ಕಿಗಳ ಸಾಲುಗಳು ನಡೆಯುತ್ತಿವೆ. ಛತ್ರ ಚಾಮರಗಳು ರಾರಾಜಿಸುತ್ತಿವೆ. ಜನರು ಸಂತೋಷ ಸಂಭ್ರಮದಿಂದ ಪ್ರಯಾಣವನ್ನು ಮಾಡುತ್ತಿದ್ದಾರೆ.
1: ಪಿಟರ ಮೇಳಂಗಳಿಂ ಚೇಟಿಯರ ಕಡಣದಿಂ

0: ಮಾತಿನಿ ಪಡಮಟ್ಟು ಬರುತ್ತಿದ್ದುದು.
1: ಭಾರಿಯಾದ ಪರಿವಾರ ಹೊರಟು ನಿಂತಿದೆ. ವಿಟರು, ಚೇಟಿಯರು, ನಟರು, ವಿದೂಷಕರು, ಬಂದಿ ಗಾಯಕರು ಎಲ್ಲರೂ ಹೊರಟಿದ್ದಾರೆ. ಇವರೆಲ್ಲರ ಸಮೂಹದ ಮಾತುಗಳು ಕೆಲವೇಳೆ ಕಟಕಿ, ಮತ್ತೊಮ್ಮೆ ವ್ಯಂಗ್ಯ, ಇನ್ನೊಮ್ಮೆ ಸರಸೋಕ್ತಿ, ಮತ್ತೊಮ್ಮೆ ಧ್ವನಿಪೂರ್ಣವಾದದ್ದು ಇವುಗಳ ಜೊತೆಯಲ್ಲಿ ಸಾಗುತ್ತಿದೆಯಂತೆ. ವೇಶ್ಯೆಯರು, ನಟರು, ಇವರ ತಂಡಗಳು ಒಟ್ಟೊಟ್ಟಾಗಿ ನಡೆಯುತ್ತಿವೆ.

ಮಹಾರಾಜ ಜನಮೇಜಯ, ಈ ಸೇನೆಯನ್ನು ಬಣ್ಣಿಸಲು ನನಗೆಲ್ಲಿ ಸಾಧ್ಯ? ನಾಗಪತಿಗೆ ಅಸದಳಂ, ಸಾವಿರ ನಾಲಿಗೆಯ ಆದಿಶೇಷನಿಗೆ ಸಾಧ್ಯವಿಲ್ಲ. ಕಮಠಂಗೆ ಅರಿದು ಈ ಸೇನೆಯನ್ನು ಹೊರಲು ಕಮಠನಿಂದ ಸಾಧ್ಯವಿಲ್ಲ. ದಿಶಾ ನಾಗತತಿಗೆ, ದಿಶಾ ನಾಗ, ನಾಗ ಶಬ್ದವನ್ನ ಒಂದು ಬಾರಿ ಹಾವಿಗೆ, ಇನ್ನೊಂದು ಬಾರಿ ಆನೆಗೆ ಒಟ್ಟೊಟ್ಟಿಗೆ ಜೋಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಮೊದಲು ನಾಗಪತಿ ಅಂತಂದ್ರೆ ಆದಿಶೇಷ, ಎರಡನೇ ಬಾರಿ ದಿಶಾ ನಾಗತತಿ ಅಂದ್ರೆ ದಿಕ್ಕನ್ನು ಹೊತ್ತಿರ್ತಕ್ಕಂತಹ ಆನೆಗಳು, ದಿಗ್ಗಜಗಳು, ಅವುಗಳಿಗೆ ಅದಕ್ಕೂ ಕೂಡ ಹೊರುವುದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂತಹ ಭಾರಿ ಆದಂತಹ ಸೇನೆ ದೊಡ್ಡ ಸದ್ದನ್ನು ಮಾಡ್ತಾ ಹೋಗ್ತಾ ಇದೆ. ಸಮುದ್ರದ ಮಧ್ಯದಲ್ಲಿರುವ ದ್ವಾರಕಾಪಟ್ಟಣದಿಂದ ಇನ್ನೊಂದು ಸೈನ್ಯ ಸಾಗರ ಎದ್ದು ಹೋಗ್ತಾ ಇದೆ ಅನ್ನುವ ಹಾಗಿದೆ. ಅಂತಹ ಸೈನ್ಯದ ಬಗೆಯನ್ನ ನಾನೇನು ವರ್ಣಿಸಲಿ?

ಶ್ರೀಕೃಷ್ಣ ಪಟ್ಟಣವನ್ನು ಬಿಡುವ ಮುನ್ನ ತಂದೆ ವಸುದೇವ ಹಾಗೂ ಅಣ್ಣ ಬಲರಾಮ ಇಬ್ಬರಿಗೂ ನಮಸ್ಕರಿಸಿ ಭೀಮನಿಂದಲೂ ಅವರಿಗೆ ಆಶೀರ್ವಾದವನ್ನು ಒದಗಿಸಿ ತಾನೂ ಆಶೀರ್ವಾದವನ್ನು ಪಡೆದು ತಾನೊಂದು ಉತ್ತಮಾಶ್ವವನ್ನು ಏರಿ ಯಾದವರೆಲ್ಲರೊಡನೆ ಪ್ರಯಾಣ ಮಾಡುತ್ತಾ ಮಾರ್ಗ ಮಧ್ಯದಲ್ಲಿ ದೊಡ್ಡ ಕೊಳವೊಂದರ ಸಮೀಪದಲ್ಲಿ ಬೀಡು ಬಿಡಿಸಿ ಮಡದಿ ರುಕ್ಮಿಡಿಯೊಡನೆ ತಮಾಷೆಯಾಗಿ ಈ ರೀತಿ ಮಾತನಾಡುತ್ತಿದ್ದಾನೆ.

ವಿನೋದವಾಗಿ ಶ್ರೀಕೃಷ್ಣ ರುಕ್ಮಿಣಿಯೊಡನೆ ಹೇಳುತ್ತಿದ್ದಾನೆ, ಚಂದ್ರಮುಖಿ, ಈ ಸರೋವರದಲ್ಲಿರುವ ಪದ್ಮಿನಿಗೆ, ತಾವರೆಯ ಹೂವಿಗೆ ರಾಜಹಂಸದೊಡನೆ ಕ್ರೀಡೆ, ಪುನ್ನಾಗದೊಡನೆ ಸ್ನೇಹ, ದುಂಬಿಗಳ ಗೋಷ್ಠಿ ಇದ್ದರೂ ಇವಳು ಸೂರ್ಯನಿಗೆ ಹೇಗೆ ರಾಣಿಯಾದಾಳು? ಸ್ತ್ರೀಯರಿಗೆ ಇದು ಸಹಜ. ಕೆಸರಿನಲ್ಲಿ ಹುಟ್ಟಿದ ಇವಳು ತನ್ನ ಹೃದಯದ ಕಪ್ಪನ್ನು ಮುಚ್ಚಿಡುತ್ತಾಳೆ, ಇದೇನು ಆಶ್ಚರ್ಯವೇ? ಚಂಚಲೆಯು ಪತಿಯನ್ನು ಲೆಕ್ಕಿಸುವಳೆ ನೋಡು ಎಂದು ಶ್ರೀಕೃಷ್ಣನು ರುಕ್ಮಿಣಿಯನ್ನು ಕೆಣಕುತ್ತಿದ್ದಾನೆ.

0: ಪತಿಯ ವಿನೋದದ ಮಾತಿಗೆ ರುಕ್ಮಿಣಿ ನಗುತ್ತಾ ಪ್ರತ್ಯುತ್ತರವನ್ನು ಕೊಡುತ್ತಿದ್ದಾಳೆ. ದೇವ, ನೀನು ಪದ್ಮಿನಿಗೆ ದೋಷವನ್ನು ಆರೋಪಿಸುವುದು ಯಾವ ನ್ಯಾಯ? ಮಕ್ಕಳಾದ ರಾಜಹಂಸ ಪುನ್ನಾಗ ದುಂಬಿಗಳೊಡನೆ ಇರುವುದು ಪಾಲಿಸುವುದು ತಪ್ಪೇ? ಸರೋವರದಲ್ಲಿ ನೀರು ಕಡಿಮೆಯಾದಾಗ ಕೆಸರಾಯಿತು, ಅದರಿಂದ ಹುಟ್ಟಿದುದರಲ್ಲಿ ಪದ್ಮಿನಿಯ ದೋಷವೇನು? ಪತಿಯನ್ನು ನೆನೆದು ಅವಳ ಮನಸ್ಸು ಕಪ್ಪಾದರೆ ಅದು ದೋಷವೇ? ಪತಿಗೆ ಹೆದರಿ ನಡುಗಿದ ಮಾತ್ರಕ್ಕೆ ಅವಳು ಚಂಚಲೆಯೇ? ನನಗಂತೂ ಇದು ಅರ್ಥವಾಗುತ್ತಿಲ್ಲವಪ್ಪ ಎಂದು ಉತ್ತರವನ್ನು ಕೊಡುತ್ತಿದ್ದಾಳೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon. This is Akashvani and I am Abhishek Mukhopadhyay with the Midday News. The headlines. In Tamil Nadu, C. Joseph Vijay-led TVK government wins floor test in State Assembly with comfortable majority. N. Rangaswamy Swanian as Chief Minister of Puducherry for a record 5th term. Centre and states intensify fuel-saving measures following Prime Minister Narendra Modi's appeal amid global energy crisis triggered by West Asia conflict. CBSE declares all India senior secondary class 12th results. Gold silver prices jump over 6% after government hiked import duty to around 15%. IMD says monsoon likely to arrive early this year. And in IPL cricket, Royal Challengers Bengaluru to take on Kolkata Knight Riders in Raipur this evening. The newly sworn in government led by Chief Minister Joseph Vijay has proven majority of 144 MLAs and has won the vote of confidence today. 22 AIA-DMK MLAs led by Edappadi Palaniswamy have opposed it. 5 MLAs, including the BJP MLA and PMK, remained neutral. DMK and other alliance partners did not participate in the motion and walked out of the assembly. The motion to prove majority was brought by Chief Minister in the assembly. The AIA-DMK led by SP Velumani supported the government. We have a report.
5: It was a day of expectation in Tamil Nadu politics. The TVK government had to face a floor test in which the ADMK party faced a split. The former Chief Minister and General Secretary of the party, Edappadi Palaniswamy, criticized the ruling TVK government for encouraging a split in the party. He also criticized the Speaker for allowing the breakaway group of AIADMK leader SP Velumani to speak on the motion of confidence. In his speech, Velumani said that they had to take a

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ ಒಂದು ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ ಶೇಕಡಾ 5 ರಿಂದ ಶೇಕಡಾ 2ಕ್ಕೆ ಮಾರ್ಗದರ್ಶಿ ದರ ಇಳಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದರಿಂದ 7 ಲಕ್ಷ ಬಿ ಖಾತಾದಾರರಿಗೆ ಅನುಕೂಲವಾಗಲಿದೆ. ಈ ಮೂಲಕ ಬೆಂಗಳೂರಿನ ಅಭಿವೃದ್ಧಿಗೆ 6ನೇ ಭೂ ಗ್ಯಾರಂಟಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. 100 ದಿನಗಳಲ್ಲಿ ಖಾತೆ ಬದಲಾವಣೆ ಮಾಡದಿದ್ದರೆ ಶೇಕಡಾ 5ರಷ್ಟು ಗೈಡೆನ್ಸ್ ವ್ಯಾಲ್ಯೂ ಇರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇ 17ರಿಂದ ನೂತನ ಮಾರ್ಗಸೂಚಿ ಆರಂಭವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು, ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ ಎಚ್ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ

0: ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ದಿ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿನ ಇಂಡಿಗನತ್ತದಲ್ಲಿ ಚಿರತೆ ದಾಳಿಯಲ್ಲಿ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯು ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಚಿರತೆ ಸೆರೆ ಕಾರ್ಯಪಡೆ ಸೇರಿದಂತೆ 70ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ಡ್ರೋನ್ ಹಾಗೂ ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಹುಡುಕಾಟ ಮುಂದುವರೆದಿದ್ದು ಕ್ಯಾಮೆರಾ ಟ್ರಾಪ್ನಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಬೆಳಗಿನ ಜಾವ ಕ್ಯಾಮೆರಾ ಟ್ರಾಪ್ನಲ್ಲಿ ಚಿರತೆ ದೃಶ್ಯ ಸೆರೆಯಾಗಿದ್ದು ಸದ್ಯ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಪ್ರಯತ್ನ ಮುಂದುವರೆಸಿದೆ. ವಿವಿಧ ಮಾದರಿಯ ಬೋನ್ಗಳನ್ನು ಆಯಕಟ್ಟಿನ ಸ್ಥಳಗಳಲ್ಲಿ ಇರಿಸಲಾಗಿದ್ದು ಕಾರ್ಯಾಚರಣೆ ಮುಂದುವರೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಶಿಸ್ತು, ನೈತಿಕತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ಪೊಲೀಸ್ ಇಲಾಖೆ ಕುರಿತಂತೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಅಂಕಿಅಂಶಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನಿಸುವಂತಿದೆ ಎಂದು ತಿಳಿಸಿದ್ದಾರೆ. ಕೇವಲ 2 ವರ್ಷಗಳಲ್ಲಿ 713 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ರಾಜ್ಯದ ಸಂಪೂರ್ಣ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅಪರಾಧಿಗಳನ್ನು ನಿಯಂತ್ರಿಸುತ್ತಿದೆಯೇ ಅಥವಾ ಅಪರಾಧಿಗಳಿಗೆ ರಾಜಕೀಯ ರಕ್ಷಣೆ ನೀಡುತ್ತಿದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಇಂದು 12ನೇ ತರಗತಿಯ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಮತ್ತು ಉಮಂಗ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಪರಿಶೀಲಿಸಬಹುದು. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಗಳನ್ನು ಫೆಬ್ರವರಿ 17 ಏಪ್ರಿಲ್ 10 ನಡುವೆ ನಡೆಸಿತ್ತು. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಇಂದು ಪ್ರತಿಭಟನೆ ನಡೆಸಿತು. ವಿನೋಬಾ ನಗರದಲ್ಲಿರುವ ಸಂಸದ ಬಿವೈ ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಯತ್ನಿಸಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದು ನಂತರ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ. May 3 ನಡೆದ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ನಟ ಹಾಗೂ ಧಾರಾವಾಹಿ ನಿರ್ಮಾಪಕ ದಿಲೀಪ್ ರಾಜ್ ಇಂದು ಮುಂಜಾನೆ ಹೃದಯಾಘಾತದಿಂದ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಕೂಡಲೇ ಕುಟುಂಬಸ್ಥರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದರೂ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ನಟರಾದ ರಿಷಬ್ ಶೆಟ್ಟಿ, ಗಣೇಶ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಟ ದಿಲೀಪ್ ರಾಜ್ ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ. ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಗ್ರೀವ, ಬಾಯ್ಫ್ರೆಂಡ್, ಮಿಲನಾ, ಯೂಟರ್ನ್ ಸೇರಿದಂತೆ ಸುಮಾರು 28 ಚಿತ್ರಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ದಾರೆ. ಅಲ್ಲದೆ ಹಲವು ಧಾರಾವಾಹಿಗಳ ಮೂಲಕವೂ ಅವರು ಮನೆ ಮಾತಾಗಿದ್ದರು. ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ ವಾರ್ಷಿಕ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದೆ. ಬಮೂಲ್ನಲ್ಲಿ ಸಂಗ್ರಹವಾಗಿರುವ 70 ಕೋಟಿ ರೂಪಾಯಿ ಹಣವನ್ನು ರೈತರಿಗೆ 1 ರೂಪಾಯಿ ಪ್ರೋತ್ಸಾಹಧನದ ಮೂಲಕ ವಿತರಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೈನುಗಾರಿಕೆಯಲ್ಲಿ ಹೆಣ್ಣು ಕರುಗಳಿದ್ದರೆ ರೈತರಿಗೆ ಆದಾಯ ಹೆಚ್ಚಾಗಲಿದ್ದು ಹೆಣ್ಣು ಕರುಗಳ ಜನನವಾಗುವಂತೆ ಯೋಜನೆ ರೂಪಿಸಿದೆ. ಇದರಿಂದ ರೈತರು ಹೆಚ್ಚಿನ ಹಸುಗಳನ್ನು ಸಾಕಬಹುದಾಗಿದ್ದು ಆದಾಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಈಗ ಬಮೂಲ್

0: ಮಾಧವ ವಿಠಲರಾವ್ ತಿಳಿಸಿದ್ದಾರೆ. ನೀರು ಮತ್ತು ನೈರ್ಮಲ್ಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಈ ಮೊತ್ತವನ್ನು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಹಂಚಿಕೆ ಮಾಡಲಾಗಿದ್ದು, ಜನ ಜಾನುವಾರುಗಳಿಗೆ ನೀರಿನ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. 1 ಕೋಟಿ ರೂಪಾಯಿ ಅನುದಾನದಲ್ಲಿ ಸಾಮಾನ್ಯ ವರ್ಗಕ್ಕೆ 75 ಲಕ್ಷ, ಪರಿಶಿಷ್ಟ ಜಾತಿಗೆ 17 ಲಕ್ಷ ಹಾಗೂ ಪರಿಶಿಷ್ಟ ಪಂಗಡಕ್ಕೆ 7 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳ ಅನುಷ್ಠಾನದಲ್ಲಿ ಅಕ್ರಮ ಎಸಗುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು. ಈಗಾಗಲೇ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದ 3 ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಕೆಲವೆಡೆ ಇಂದಿನಿಂದ ಮುಂದಿನ 1 ವಾರ ಸಾಧಾರಣ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ಸ್ಥಳದಲ್ಲಿ ಮಳೆಯಾಗುವ ಸಂಭವವಿದೆ ಎಂದು ಇಲಾಖೆ ತಿಳಿಸಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಕೆಲವೆಡೆ ನಾಳೆ ನಾಡಿದ್ದು ಬಿರುಗಾಳಿ ಸಹಿತ ಮಳೆ ಸುರಿಯುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 1 ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಸಂಧ್ಯಾ ಜೌಳಿ.
1: ನಮಸ್ತೆ ಗುರುಗಳೇ.
2: ನಮಸ್ತೆ ಅಧ್ಯಾಪಿಕಾಜಿ.
3: ನಮಸ್ತೆ, ಆಯೇ ಬೈಠಿಯೇ. ಬಚ್ಚೋ, ಆಜ್ ಕಿಸ್ ಬಾತ್ ಕೋ ಲೇಕರ್ ಇತ್ನಿ ಚರ್ಚಾ ಹೋ ರಹಿ ಹೈ?
1: ನಮ್ಮ ಶಾಲೆಯಲ್ಲಿ ಡಿಬೇಟ್ ಇದೆ ಗುರುಗಳೇ.
2: ನಮಗೆ ಜಾಸ್ತಿ ಪಾಯಿಂಟ್ಸ್ನೇ ಸಿಗ್ತಾ ಇಲ್ಲ.
3: ಟಾಪಿಕ್ ಏನ್ ಕೊಟ್ಟಿದ್ದಾರೆ, ಯಾಕೆ ಪಾಯಿಂಟ್ ಸಿಗ್ತಾ ಇಲ್ಲ?
1: ಟಾಪಿಕ್ ಇದೆ ಇವತ್ತಿನ ವಿದ್ಯಾರ್ಥಿ ಮೇಲೆ ಬದಲಾಗುತ್ತಿರುವ ಪರಿಸ್ಥಿತಿಯ ಪರಿಣಾಮ.
2: ಆಜ್ ಕೆ ಪರಿವೇಶ್ ಮೇ ವಿದ್ಯಾರ್ಥಿ.
3: ಅಚ್ಚಾ, ಐಸಾ ಕುಚ್ ಕಿ ಬದಲ್ತೆ ಪರಿವೇಶ್ ಮೇ ವಿದ್ಯಾರ್ಥಿ.
1: ಹಾಂ ಹಾಂ, ಯಹಿ ವಿಷಯ ಹೈ.
2: ಹಮೇ ಕುಚ್ ಪಾಯಿಂಟ್ಸ್ ಮಿಲೆ ಹೈ.
3: ಜೈಸೆ ಕಿ
1: ಬದಲಾರ್ದ ವಿದ್ಯಾರ್ಥಿಯಲ್ಲಿ ಕಂಪ್ಯೂಟರ್ ಶಿಕ್ಷಣ,
2: ಜಾಸ್ತಿ ಆಗ್ತಾ ಇರೋ ಆರ್ಥಿಕ ಸಮಸ್ಯೆ, ಪಾಠ್ಯ ಪುಸ್ತಕ ಮತ್ತು ವಿಷಯಗಳು.
3: ದೇಖೋ ಬಚ್ಚೋ, ಆಪ್ಕೋ ಯಹ ಡಿಬೇಟ್ ಯಾನಿ ವಾದ್ ವಿವಾದ ಸ್ಪರ್ಧಾ ಹಿಂದಿ ಮೇ ಕರ್ನಿ ಹೈ ನಾ?
1: ಹೌದು ಗುರುಗಳೇ.
3: ಆದ್ರೆ ನೀವು ಕನ್ನಡ ಇಂಗ್ಲಿಷ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ, ಶಬ್ದ ಜ್ಞಾನ ಬೆಳೆಯೋದಕ್ಕೆ ಹಿಂದಿನಲ್ಲಿನೇ ಚರ್ಚೆ ಮಾಡಿ.
2: ಹೌದು, ನಿಜ.
3: ಔರ್ ಏಕ್ ಬಾತ್, ಆಪ್ ಲೋಗ್ ವಿದ್ಯಾರ್ಥಿ ಹೋ, ಆಜ್ಕಲ್ ಕಾ ಪರಿವೇಶ್ ಕೈಸೆ ತೇಜಿ ಸೆ ಬದಲ್ ರಹಾ ಹೈ ಜಾನ್ತೆ ಹೋ, ತೋ ಏಕ್ ಏಕ್ ಪಾಯಿಂಟ್ ಯಾನಿ ಮುದ್ದೆ ಕೋ ಲೇಕರ್ ಉಸೆ ಬಢಾತೆ ಜಾಓ.
2: ಹಾಂ, ಸಮಜ್ ಮೇ ಆಯಾ. ಏಕ್ ಏಕ್ ಪಾಯಿಂಟ್ ಯಾನಿ ಪಾಲಿಟಿಕ್ಸ್ ಕೆ ಕಾರಣ ವಿದ್ಯಾರ್ಥಿ ಜೀವನ ಮೇ ಬದಲ್ ಯಾ ವೆಸ್ಟರ್ನ್ ಕಲ್ಚರ್ ಕೆ ಕಾರಣ.
1: ಹಾಂ, ಯಹ ಸಹಿ ರಹೇಗಾ.
3: ಏಕ್ದಮ್ ಠೀಕ್. ಲೇಕಿನ್ ಐಸೆ ಹಿ ಔರ್ ಮುದ್ದೋಂ ಪರ್ ಸೋಚೋ. ಪಾಶ್ಚಾತ್ಯ ಪ್ರಭಾವ ಠೀಕ್ ಹೈ, ಲೇಕಿನ್ ರಾಜನೀತಿ ಕೋ ಅಂತ ಮೇ ರಖೇಂಗೆ.
1: ಠೀಕ್ ಹೈ, ತೋ ಸಬ್ಸೆ ಪಹಲೆ ಹಮ್ ದೇಖೇಂಗೆ
3: ಶಿಕ್ಷಾ ಕೆ ಪ್ರತಿ ಲೋಗೋಂ ಕಿ ಜಾಗರೂಕತಾ.
2: ಜಾಗರೂಕತಾ ಯಾನಿ?
3: ಜಾಗರೂಕತಾ ಯಾನಿ ಅವೇರ್ನೆಸ್. ಆಜ್ ಹರ್ ಕೋಯಿ, ಸ್ತ್ರೀ ಪುರುಷ್, ಶಹರ್ ವಾಲೆ, ಗಾಂವ್ ವಾಲೆ, ಶಿಕ್ಷಾ ಕೆ ಪ್ರತಿ ಜಾಗರೂಕ್ ಹೈ.
2: ಯಾನಿ ಹರ್ ಕೋಯಿ ಅಪ್ನೆ ಬಚ್ಚೋಂ ಕೋ ಸ್ಕೂಲ್ ಭೇಜನಾ ಚಾಹತಾ ಹೈ, ಶಿಕ್ಷಾ ದೇನಾ.

0: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ. ಪ್ರಸ್ತುತಿ ವಿಕೆ ಸುಮತಿ. ರಸವಾರ್ತೆ ಮೂಡಿಬರ್ತಾ ಇದೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ರೈತರಿಗಾಗಿ ಲಭ್ಯವಿರುವ ಸ್ಟಾರ್ಟ್ಅಪ್ ಅವಕಾಶಗಳ ಕುರಿತಾಗಿ ಡಾ ಬಿ ನಾರಾಯಣ ಸ್ವಾಮಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಹಾಗೂ ಸಂಗಡಿಗರಿಂದ ಚಿಟ್ಮೇಳದ ವಾದನ. ಸಿರಿಗಂಧ 7:45, ಪ್ರಚಲಿತ ವಿದ್ಯಮಾನ 9:15. ಇನ್ನು ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ 9:30. ಅಂತಾರಾಷ್ಟ್ರೀಯ ಮಟ್ಟದ ನೌಕಾಯಾನ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಿ ಹಾಗೂ ಪೋಷಕರಾದ ಅಶ್ವಿನಿ ಅವರೊಂದಿಗೆ ಮಾತುಕತೆ ಇದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ರತ್ನಾಕರ್ ಗೋಖಲೆ ಅವರ ವಯಲಿನ್ ವಾದನವಿದೆ. ತಬಲಾ ಸಾಥ್ ಅದಿತ್ ದೇಶ್ಮುಖ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತೆ. ನಿಲಯದ ನಮ್ಮ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಡಿಡಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: मुझे ना ये गानों की आवाज तो बाद में आएगी, पर ये आपकी जो छन छन छन छन चूड़ी की जो आवाज आ रही है ना, वो बार बार आपके हाथों की तरफ आकर्षित कर रही है कि क्या है इतनी सुंदर चूड़िया हाथ में पहनी हुई है.
2: एक्सचेंज कर लेते, तुम अपनी मुझे दे दो, मैं तुम्हें अपनी दे देती हूँ.
1: ये बातचीत बाद में करेंगे, पहले हम विषय
2: बता देते. देखो, व्यंजन की बात आज करने वाले तो उसमें भेलपुरी और दाबेली है ना, जिसमें तुम भेलपुरी मेरे लिए बना के नहीं लाई, बोले दाबेली बाद में खिला दूंगी.
1: ये जो ऐसे आइटम होते ना, भेलपुरी और दाबेली, ये ऐसे बनाए और तुरंत खाए, बना के लेकर नहीं आ सकते ना इसको.
2: बिल्कुल सही कहा तुमने. और शब्द हमारे विचार आपके में, हम बात करेंगे आज आत्मविश्वास के ऊपर.
1: जी, जो सबसे जरूरी है हर क्षेत्र में. यानी अगर जिसके पास आत्मविश्वास होगा वो अपनी जो है ना बेहतरीन पेशकश दे सकता
2: और
1: है.
2: इस शब्द पर तो हमारे साथी लिखकर संदेश भेजेंगे और उन्हीं को तो हम पढ़ने वाले हैं ना.
1: और साथ ही साड़ियों का संसार, इसमें आज हम पश्मीना साड़ी के बारे में जानकारी देंगे. और हमारे बहुत सारे साथियों ने भी इस विषय पर बहुत सारे कमेंट्स लिखना शुरू कर दिया है. और साथ ही
2: खाने के लिए जीते हैं या जीने के लिए खाते हैं,
1: ये सवाल मैं आपसे पूछूंगी कि भाई मंजरी जी, आप खाने के लिए जीते हैं सिर्फ जीने के लिए खाते हैं?
2: नहीं भाई, तो मैं तो भाई जीने के लिए खाती हूँ, लेकिन वो इतना स्वादिष्ट खाना बनाते हैं ना कि वो सब एक जैसा ही हो जाता है ना
1: भाई. मंजरी जी
3: धन्यवाद. नमस्कार.
4: नमस्कार सर, धन्यवाद.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
5: ಇದುವರೆಗೂ ನ್ಯಾಯವಾಣಿ ಕೇಳಿಸ್ಕೊಂಡ್ರಿ. ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಹೊಂಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಹೊಂಬಿಸಿಲೇನು ಬಿರುಬಿಸಿಲು ಅಂತ ಕೆಲವರು ಮೆಸೇಜ್ ಮಾಡ್ತೀರಾ, ಆದರೆ ನ್ಯೂಸ್ ಕೇಳಿಸ್ಕೊಂಡ್ರೆ ಗೊತ್ತಾಗಿರುತ್ತೆ ಈ ಒಂದು ವಾರ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ವರದಿ ಕೊಟ್ಟಿದೆ. ಆ ಕಾರಣದಿಂದಾಗಿ ನಾವೆಲ್ಲ ಒಂದು ಸ್ವಲ್ಪ ಆಶಾವಾದದಿಂದ ಇರಬಹುದು ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಮಳೆ ಬಂದರೆ, ವಾರದಲ್ಲಿ ಒಂದು 2-3 ದಿನ ಮಳೆ ಕಂಡ್ರಾದರೂ ಬಿಸಿಲಿನ ಧಗೆ, ಬಿಸಿಲಿನ ತಾಪಮಾನ ಕಡಿಮೆ ಆಗಬಹುದು ಅಂತ ಅನ್ಕೊಳ್ಳೋಣ. ಮತ್ತೀಗ ಖುಷಿ ಖುಷಿಯಾಗಿ ನಮ್ಮ ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಪ್ರಶ್ನೆಗಳ ಕಡೆ ಮುಖ ಮಾಡೋಣ. ಮೊದಲ ಪ್ರಶ್ನೆ ಹೀಗಿದೆ ನೋಡಿ, ಇವುಗಳಲ್ಲಿ ಯಾವ ಕಾಯಿಲೆ ಇರುವಂತಹ ವ್ಯಕ್ತಿ ನೇತ್ರದಾನ ಮಾಡಬಹುದು ಅಂತ, ಇವುಗಳಲ್ಲಿ ಯಾವ ಒಂದು ರೋಗ ಇದ್ರೂ ಕೂಡ ನೇತ್ರದಾನ ಮಾಡಬಹುದು ಅಂತ ನಮ್ಮ ಪ್ರಶ್ನೆ. ನಾಲ್ಕು ಆಪ್ಷನ್ ಹೀಗಿದೆ: ಆಪ್ಷನ್ ಎ ಏಡ್ಸ್, ಆಪ್ಷನ್ ಬಿ ಅಸ್ತಮಾ, ಆಪ್ಷನ್ ಸಿ ಅಕ್ಯೂಟ್ ಲಿಕೇಮಿಯಾ, ಆಪ್ಷನ್ ಡಿ ಅಸ್ತಮಾ ಅಂಡ್ ಲುಕೇಮಿಯಾ ಬೋತ್. ಆಪ್ಷನ್ ಎ ಏಡ್ಸ್, ಆಪ್ಷನ್ ಬಿ ಅಸ್ತಮಾ, ಆಪ್ಷನ್ ಸಿ ಅಕ್ಯೂಟ್ ಲುಕೇಮಿಯಾ, ಆಪ್ಷನ್ ಡಿ ಅಸ್ತಮಾ ಅಂಡ್ ಲುಕೇಮಿಯಾ ಬೋತ್. ಎರಡೂ ಇದ್ರೂ ಕೂಡ ಮಾಡಬಹುದಾ ಅಂತ ನಮ್ಮ ಪ್ರಶ್ನೆ. ಇವುಗಳಲ್ಲಿ ಯಾವ ಕಾಯಿಲೆ ಇರುವಂತಹ ವ್ಯಕ್ತಿ ನೇತ್ರದಾನ ಮಾಡಬಹುದು ಅನ್ನೋದನ್ನು ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಎಂದಿನಂತೆ ಒಳ್ಳೆ ಒಳ್ಳೆ ಹಾಡುಗಳನ್ನಂತೂ ಕೇಳಿಸೋಕೆ ನಾವು ಸಿದ್ಧ ಆಗಿದ್ದೀವಿ. ಮೊದಲಿಗೆ ಓ ಗುಣವಂತ ನೀನೆಂದು ನನ್ನ ಸ್ವಂತ ಅನ್ನುವಂತ ಹಾಡನ್ನ ಕೇಳಿಸ್ತಾ ಇದ್ದೀವಿ. ಜೊತೆ ಜೊತೆಯಲ್ಲಿ ಚಿತ್ರದ ಹಾಡಿದು ಸೋನಿಕಾ ಮತ್ತು ಶ್ರೇಯಾ ಘೋಷಾಲ್ ಅವರ ವಾಯ್ಸ್ನಲ್ಲಿದೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನು ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವು ಕೇಳಿದಂತಹ ಮೊದಲ ಪ್ರಶ್ನೆಗೆ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಹರೀಶ್, ಸಿಎನ್ ಲಕ್ಷ್ಮಣ, ಎನ್ಆರ್ ಪ್ರಸಾದ್, ಆನಂದ್ ಆದೋನಿ, ಹಾಗೆ ನೇತ್ರಾ, ದಿಲೀಪ್ ಕಲ್ಯಾಣ್ಕರ್, ಶೆಟ್ಟಿಗೆರೆ, ಶ್ರೀಧರ್ ಮೂರ್ತಿ, ದೇವಿ ಸಿಂಗ್, ಪ್ರಸನ್ನಕುಮಾರ್, ಬಾಬಾ ಕಲ್ಯಾಣ್. ಇಷ್ಟು ಜನರ ಉತ್ತರ ಮೊದಲಿಗೆ ತಲುಪಿತು, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇನ್ನಷ್ಟು ಜನ ಸರಿಯಾದಂತಹ ಉತ್ತರವನ್ನ ಕೊಟ್ಟಿರಬಹುದು, ನಿಮ್ಮ ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಮುಂದಿನ ಪ್ರಶ್ನೆಗಳಿಗೆ ಅಟೆಂಪ್ಟ್ ಮಾಡಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಸರಿಯಾದಂತಹ ಉತ್ತರ ಆಗಿದ್ದು ಆಪ್ಷನ್ ಬಿ, ಅಸ್ತಮಾ. ಇವುಗಳಲ್ಲಿ ಯಾವ ಕಾಯಿಲೆ ಇರುವಂತಹ ವ್ಯಕ್ತಿ ನೇತ್ರದಾನ ಮಾಡಬಹುದು ಅಂತ ಕೇಳಿದ್ವಿ. ನೇತ್ರದಾನ ಮಾಡುವಂತಹ ವ್ಯಕ್ತಿಗೆ ಒಂದು ವೇಳೆ ಅಸ್ತಮಾ ಇದ್ರೂ ಕೂಡ ಪರವಾಗಿಲ್ಲ, ಆದರೆ ಏಡ್ಸ್ ಇದ್ರೆ ಅಥವಾ ಅಕ್ಯೂಟ್ ಲಿಕೇಮಿಯಾ ಪೇಷಂಟ್ ಆಗಿದ್ರೆ ಖಂಡಿತ ಅವರು ನೇತ್ರದಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆಲ್ಲ ಏಡ್ಸ್ ಇರುತ್ತೆ ಅಥವಾ ಹೆಪಟೈಟಿಸ್ ಬಿ ಮತ್ತು ಸಿ ಇರುತ್ತೆ, ರೇಬಿಸಿಂದ ತೀರ್ಕೊಂಡಿರ್ತಾರೆ, ಅಥವಾ ಸೆಪ್ಟಿಸೀಮಿಯಾ ಆಗಿರುತ್ತೆ, ಅಕ್ಯೂಟ್ ಲಿಕೇಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್ ಆಗಿರುತ್ತೆ, ಅಥವಾ ಟೆಟನಸ್, ಕಾಲರಾ, ಬೇರೆ ಯಾವುದಾದ್ರೂ ಇನ್ಫೆಕ್ಷಿಯಸ್ ಡಿಸೀಸಸ್, ಇವಾಗ ಮೆನಿಂಜೈಟಿಸ್ ಇರಬಹುದು, ಇಂತಹ ಕಾಯಿಲೆಗಳಿಂದ ಅವರೇನಾದರೂ ಮೃತಪಟ್ಟಿದ್ರೆ ನೇತ್ರದಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರಿಗೆ ಮಧುಮೇಹ ಇರುತ್ತೆ ಅಥವಾ ಅಸ್ತಮಾ ಇರುತ್ತೆ ಅಥವಾ ಹೈ ಬಿ ಪಿ ಇರುತ್ತೆ, ಲೋ ಬಿ ಪಿ ಇರುತ್ತೆ, ಇಂಥವ್ರಿಗೆ, ಮತ್ತು ಯಾರು ಕನ್ನಡಕವನ್ನು ಧರಿಸ್ತಾರೆ, ಯಾರಿಗೆ ಕ್ಯಾಟ್ರಾಕ್ಟ್ ಆಪರೇಷನ್ ಆಗಿರುತ್ತೆ, ಇವರೆಲ್ಲರೂ ಕೂಡ ನೇತ್ರದಾನ ಮಾಡಬಹುದು ಅವರೆಲ್ಲ. ಆಯ್ತಾ, ನನಗೆ ಬಿ ಪಿ ಇದೆ, ನನಗೆ ಶುಗರ್ ಇದೆ, ಅಥವಾ ನನಗೆ ಆಲ್ರೆಡಿ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ, ಕ್ಯಾಟ್ರಾಕ್ಟ್ ಬಂದಿತ್ತು, ಕಣ್ಣಿನ ಪೊರೆ ತೆಗೆಸಿದ್ದೀನಿ, ಅಥವಾ ನಾನು ಸ್ಪೆಕ್ಸ್ ಹಾಕ್ಕೊಳ್ತೀನಿ, ನಾನು ನೇತ್ರದಾನ ಮಾಡುವ ಹಾಗಿಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ದೆ ಖಂಡಿತ ತಪ್ಪು. ಈ ಎಲ್ಲ ವ್ಯಕ್ತಿಗಳು ಖಂಡಿತವಾಗಿಯೂ ನೇತ್ರದಾನ ಮಾಡಬಹುದು. ಇದು ನಮ್ಮ ಮೊದಲ ಪ್ರಶ್ನೆ ಆಗಿತ್ತು. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಫೋಟೋಸಿಂಥೆಸಿಸಲ್ಲಿ ಲೀಸ್ಟ್ ಎಫೆಕ್ಟಿವ್ ಅಂದರೆ ಅತ್ಯಂತ ಕಡಿಮೆ ಪ್ರಭಾವಶಾಲಿ ಬೆಳಕು ಯಾವುದು? ಫೋಟೋಸಿಂಥೆಸಿಸ್ಗೆ ತುಂಬ ಕಡಿಮೆ ಪ್ರಭಾವಶಾಲಿ ಬೆಳಕು ಯಾವುದು? ಬ್ಲೂ ಲೈಟ್, ಗ್ರೀನ್ ಲೈಟ್, ರೆಡ್ ಲೈಟ್, ಸನ್ಲೈಟ್ ಅಂತ ನಾಲ್ಕು ಆಪ್ಷನ್. ಆಪ್ಷನ್ ಎ ಬ್ಲೂ ಲೈಟ್ ನೀಲಿ ಬೆಳಕು, ಆಪ್ಷನ್ ಬಿ ಗ್ರೀನ್ ಲೈಟ್ ಹಸಿರು ಬೆಳಕು, ಆಪ್ಷನ್ ಸಿ ರೆಡ್ ಲೈಟ್ ಕೆಂಪು ಬೆಳಕು, ಆಪ್ಷನ್ ಡಿ ಸನ್ಲೈಟ್ ಸೂರ್ಯನ ಬೆಳಕು. ಇವಿಷ್ಟರಲ್ಲಿ ಯಾವುದು ಫೋಟೋಸಿಂಥಸಿಸ್ಗೆ ಅತ್ಯಂತ ಕಡಿಮೆ ಪ್ರಭಾವಶಾಲಿ, ಲೀಸ್ಟ್ ಎಫೆಕ್ಟಿವ್? ನೀವು ನಮಗೆ ತಿಳಿಸ್ಬೇಕು. 9480901013 ನಮ್ಮ ವಾಟ್ಸಪ್ ಸಂಖ್ಯೆ. ಇದೀಗ ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ಅನ್ನುವಂತಹ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ನಿನ್ನೆ ಪ್ರೀತಿಸುವ ಚಿತ್ರದ ಹಾಡಿದ್ದು ಕೆ ಕಲ್ಯಾಣ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ, ರಾಜೇಶ್ ಕೃಷ್ಣನ್ ಅವರ ವಹಿಸಲಿದೆ ಈ ಹಾಡು.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕಳಿಸಿದ್ದಾರೆ ಅಂದ್ರೆ ಜಗದಂಬಿಕಾ, ಪದ್ಮಶ್ರೀ, ಸುಧಾ ಬುದ್ಧಿಹಾಳ್, ವಾಣಿಶ್ರೀ, ನೋಬಲ್, ಬಿಂದು, ಪ್ರಕಾಶ್, ಸಿದ್ದಲಿಂಗಮೂರ್ತಿ, ಅನಂತಮೂರ್ತಿ, ಭಾಗ್ಯ ರಾಮಣ್ಣ, ಹಾಗೆ ಚನ್ನಬಸಪ್ಪ ಕರಮಡಿ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಾವು ಕೇಳಿದ್ವಿ ಫೋಟೋಸಿಂಥಸಿಸ್ ಅಲ್ಲಿ ಲೀಸ್ಟ್ ಎಫೆಕ್ಟಿವ್, ಅತ್ಯಂತ ಕಡಿಮೆ ಪ್ರಭಾವಶಾಲಿ ಬೆಳಕು ಯಾವುದು ಅಂತ. ಸರಿಯಾದಂತಹ ಉತ್ತರ ಆಗಿತ್ತು ಹಸಿರು ಬೆಳಕು. ನಿಮ್ಗೆಲ್ಲ ಗೊತ್ತಿರಬಹುದು, ಪಾಚಿಯಲ್ಲಿ ಇರಬಹುದು ಅಥವಾ ಗಿಡಗಳಲ್ಲಿ ಇರಬಹುದು, ಕ್ಲೋರೋಫಿಲ್, ಪತ್ರ ಹರಿತು ಅನ್ನುವಂತಹ ಒಂದು ಪಿಗ್ಮೆಂಟ್ ಇರುತ್ತೆ. ಈ ಒಂದು ಪಿಗ್ಮೆಂಟ್ ಲೈಟ್ ಎನರ್ಜಿಯನ್ನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಈ ಒಂದು ಲೈಟ್ ಎನರ್ಜಿಯನ್ನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತಹ ಪತ್ರ ಹರಿತು ಕ್ಲೋರೋಫಿಲ್ ಏನಿರುತ್ತೆ ಇದು ಕೂಡ ಹಸಿರು ಬಣ್ಣಕ್ಕೆ ಕಾರಣ. ಮತ್ತೆ ಇದು ಹಸಿರು ಬಣ್ಣವನ್ನ ರಿಫ್ಲೆಕ್ಟ್ ಮಾಡಿಬಿಡತ್ತೆ, ಪ್ರತಿಫಲಿಸಿ ಬಿಡತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಅಂದ್ರೆ ಅದು ಹೀರಿಕೊಳ್ಳಲ್ಲ, ಬದಲಾಗಿ ಪ್ರತಿಫಲಿಸಿ ಬಿಡತ್ತೆ. ಇದೇ ಕಾರಣಕ್ಕಾಗಿ ಇದು ಫೋಟೋಸಿಂಥೆಸಿಸ್ಗೆ ಲೀಸ್ಟ್ ಎಫೆಕ್ಟಿವ್, ಅತ್ಯಂತ ಕಡಿಮೆ ಪ್ರಭಾವಶಾಲಿ ಅಂತ ಹೇಳಲಾಗತ್ತೆ. ಹಸಿರು ಹಸಿರನ್ನ ಹೀರ್ಕೊಳ್ಳೋದಿಲ್ಲ, ಮತ್ತೆ ಅದು ಮಾಡಬೇಕಾದಂತಹ ಪ್ರೋಸೆಸ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿ ಅಂತ ಹೇಳ್ತಾ, ಹಸಿರು ಬೆಳಕು ಅಂತ ಯಾರೆಲ್ಲ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಿಮ್ಮ ಹೆಸರು ಹೇಳಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ, ಮುಂದೆ ಮತ್ತಷ್ಟು ಪ್ರಶ್ನೆಗಳು ಕಾಯ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಚಂದ್ರಬಿಂಬದಲ್ಲಿ ಹೊಂಬಿಸಿಲಿನ ಹೊತ್ತಿನಲ್ಲಿ ಮುಂದಿನ ಪ್ರಶ್ನೆ ಹೀಗಿದೆ. ಯಾವ ಮರದ ಚಕ್ಕೆ ಅಥವಾ ಬಾರ್ಕ್ ಇಂದ ಕ್ವಿನೈನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗತ್ತೆ? ಯಾವ ಮರದ ಚಕ್ಕೆ ಅಥವಾ ಬಾರ್ಕ್ ಇಂದ ಕ್ವಿನೈನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗತ್ತೆ? ಕ್ವಿನೈನ್ ನಿಮಗೆ ಗೊತ್ತಿರೋ ಹಾಗೆ ಇದು ಜ್ವರಕ್ಕೆ ಔಷಧಿಯಾಗಿ ಬಳಸಲಾಗತ್ತೆ. ಸುಮಾರು 1600 ಇಸವಿಯಿಂದ ಕೂಡ ಇದನ್ನ ಮಲೇರಿಯಾಗೆ ಔಷಧಿಯಾಗಿ ಬಳಸಲಾಗ್ತಿತ್ತು. ಇದನ್ನ ಯಾವ ಮರದ ತೊಗಟೆಯಿಂದ ಅಥವಾ ಚಕ್ಕೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಲಾಗತ್ತೆ? ಆಪ್ಷನ್ ಎ ಯುಕಲಿಪ್ಟಸ್, ಆಪ್ಷನ್ ಬಿ ಸಿಂಕೋನಾ, ಆಪ್ಷನ್ ಸಿ ನೀಮ್, ಆಪ್ಷನ್ ಡಿ ಸೆಡಾರ್. ಆಪ್ಷನ್ ಎ ಯುಕಲಿಪ್ಟಸ್, ಆಪ್ಷನ್ ಬಿ ಸಿಂಕೋನಾ, ಆಪ್ಷನ್ ಸಿ ನೀಮ್, ಆಪ್ಷನ್ ಡಿ ಸೆಡಾರ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇದೀಗ ಮನಸ್ಸು ಕದಿಯೋ ಅಂತ ಹಾಡು ಬರ್ತಾ ಇದೆ, ಹೌದು, ಚೋರಿಯಾಗಿದೆ ಏನನ್ನೋದಿಲ್ಲ ಅನ್ನೋಂಥ ಗೀತೆ. ಪ್ರೀತ್ ಸೋತಪ್ಪ ಚಿತ್ರದಿಂದ ಎಸ್ ಪಿ ಬಿ ಮತ್ತು ಚಿತ್ರ ಅವರು ಹಾಡಿದ್ದಾರೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇದೆ.

ನಿಮ್ಮ ದಿಲ್ ಕೂಡ ಚೋರಿ ಆಗ್ಬಿಡ್ತಾ ಹಾಡನ್ನ ಕೇಳ್ತಾ? ಯಾರೆಲ್ಲ ಕೂಡ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಸುಧಾ ನಾರಾಯಣ್, ಶ್ರೀ ಲಕ್ಷ್ಮಿ ಗುರುರಾಜ್, ಮಮತಾ ನಾಗರಾಜ್, ಪ್ರಮೀಳಾ, ಎನ್ ಜಿ ಬಸವರಾಜ್, ವರಲಕ್ಷ್ಮಿ, ಗಾಯತ್ರಿ, ಉದಯ್ ಮಾಟಿ, ಎ ಹರಿಹರನ್ ಮತ್ತೆ ಎಸ್ ಎಂ ಶೋಭಾ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಯಾವ ಮರದ ಚಕ್ಕೆ ಅಥವಾ ಬಾರ್ಕಿಂದ ಕ್ವಿನೈನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗತ್ತೆ ಅಂತ ಕೇಳಿದ್ದೆ. ತುಂಬಾ ಜನ ಯಾಮಾರಿದ್ದು ಬೇವಿನ ಜೊತೆ. ಹೌದು, ಬೇವು ಅಂತ ತುಂಬ ಜನ ಉತ್ತರ ಕೊಟ್ರಿ, ಅದನ್ನ ಬಿಟ್ಟರೆ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದು. ಆಕ್ಚುಲಿ ಸಿಂಕೋನ ಮರದ ಚಕ್ಕೆಯಿಂದ ಬಾರ್ಕಿಂದ ಈ ಒಂದು ಕ್ವಿನೈನ್ ಅನ್ನ ತಯಾರಿಸಲಾಗತ್ತೆ, ಕ್ವಿನೈನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗತ್ತೆ. ಇದನ್ನ 1600 ನಮಗೆ ಬಳಸೋದಕ್ಕೆ ಗೊತ್ತಿತ್ತು. ಇದನ್ನ ಮಲೇರಿಯಾಗೆ ಒಂದು ಟ್ರೀಟ್ಮೆಂಟ್ ಆಗಿ ಬಳಸ್ತಾ ಇದ್ರು, ಮತ್ತೆ ಇವತ್ತಿಗೂ ಕೂಡ ಇದನ್ನ ಆಂಟಿ ಫೀವರ್ ಏಜೆಂಟ್ ಆಗಿ ಬಳಸಲಾಗತ್ತೆ. ಹಾಗೆ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಅನ್ನಿಸ್ತು. ಅತ್ಯಂತ ವಿಷಕಾರಿ ಪದಾರ್ಥಗಳನ್ನು ಸೋಸುವ ಅಥವಾ ಶೋಧಿಸುವ, ಡಿಟಾಕ್ಸಿಫೈ ಮಾಡುವಂತಹ ಅಂಗ ಯಾವುದು? ಮನುಷ್ಯನಲ್ಲಿ ಅತ್ಯಂತ ವಿಷಕಾರಿ ಪದಾರ್ಥಗಳನ್ನ ನೀವು ಏನು ಕುಡಿತೀರಾ, ಏನು ತಿಂತೀರಾ, ಏನೇನೋ ಮೆಡಿಸಿನ್ಸ್ ಹಾಕೋದಿರಬಹುದು, ಡ್ರಗ್ಸ್ ತಗೊಳ್ಳೋದಿರಬಹುದು, ಈ ಎಲ್ಲ ಚಟಗಳಿಂದ ಅಥವಾ ಈ ಎಲ್ಲ ನಮ್ಮ ತಪ್ಪು ನಿರ್ಧಾರಗಳಿಂದ ಏಟು ತಿನ್ನುವಂತಹ ಅಂಗ ಯಾವುದು? ಯಾಕೆಂದರೆ ಇದೇ ಅಂಗ ಆ ಎಲ್ಲ ಪದಾರ್ಥಗಳನ್ನು ಕೂಡ ಪ್ರೊಸೆಸ್ ಮಾಡಿ ದೇಹದಿಂದ ಹೊರಹಾಕೋಕ್ಕೆ ಶ್ರಮಿಸತ್ತೆ. 4 ಆಪ್ಷನ್ಸ್ ಹೀಗಿದೆ: ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಕಿಡ್ನಿ, ಆಪ್ಷನ್ ಸಿ ಲಂಗ್ಸ್, ಆಪ್ಷನ್ ಡಿ ಹೊಟ್ಟೆ, ಸ್ಟಮಕ್. 4 ಆಪ್ಷನ್ ಹೀಗಿದೆ: ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಕಿಡ್ನಿ, ಆಪ್ಷನ್ ಸಿ ಲಂಗ್ಸ್, ಆಪ್ಷನ್ ಡಿ ಸ್ಟೊಮಕ್. ಬೇಗ ಬೇಗ ಉತ್ತರ ಹೇಳಿ. ನಮ್ಮ ದೇಹದಲ್ಲಿ ತುಂಬ ಏಟು ತಿನ್ನುವಂಥ ಅಂಗ ಯಾವುದು? ನಮ್ಮ ದುರಭ್ಯಾಸಗಳಿಂದ, ಕೆಟ್ಟ ಅಭ್ಯಾಸಗಳಿಂದ. ಯಾಕೆಂದರೆ ಇದೇ ಡಿಟಾಕ್ಸಿಫೈ ಮಾಡೋದಕ್ಕೆ ಬಹಳ ಮುಖ್ಯವಾಗಿರುವಂಥ ಅಂಗ.

ಪದಾರ್ಥಗಳನ್ನ ಸೋಸುವ ಶೋಧಿಸುವ ಅಂಗ ಯಾವುದು, ನಮ್ಮ ಕೆಟ್ಟ ಅಭ್ಯಾಸಗಳಿಂದ ಏಟು ತಿನ್ನುವಂತಹ ಅಂಗ ಯಾವುದು ಅಂತ. ಅದಕ್ಕೆ ಸರಿಯಾದಂತಹ ಉತ್ತರ ಆಗಿತ್ತು ಲಿವರ್. ಯಾರೆಲ್ಲ ಕೂಡ ಲಿವರ್ ಅಂತ ಸರಿಯಾಗಿ ಗೆಸ್ ಮಾಡಿದ್ರಿ, ನಿಮ್ಮ ಊಹೆ ಸರಿಯಾಗಿದೆ. ತುಂಬ ಜನ ಅನ್ಕೊಳ್ಳೋದು ಕಿಡ್ನೀಸ್ ಅಂತ, ಆದ್ರೆ ಕಿಡ್ನೀಸ್ ಅಲ್ಲ. ಪಾಪ ಮೂಕವಾಗಿ ತನಗೆ ತುಂಬಾ ತೊಂದರೆ ಆಗ ತನಕ ಹೊರಗಡೆ ಏನು ತೋರಿಸ್ಕೊಳ್ದೆ ಇರುವಷ್ಟು ಕಾಲವೂ ಕೂಡ ನಮ್ಮ ದೇಹವನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸೋದು ಲಿವರ್. ಹಾಗಾಗಿ ಲಿವರ್ನ ಆರೋಗ್ಯಕ್ಕೆ ತೊಂದರೆ ಆಗದೋ ಇರೋ ಹಾಗೆ ನಾವು ಎಷ್ಟು ಕಾಲ ನೋಡ್ಕೊಳ್ತೀವಿ ಅಷ್ಟು ಕಾಲ ನಮಗೆ ಇಡೀ ದೇಹ ಸುಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳಬಹುದು. ಇದೇ ಕಾರಣಕ್ಕಾಗಿ ಅತಿಯಾದ ಜಿಡ್ಡಿನ ಪದಾರ್ಥಗಳಿರಬಹುದು, ಅಥವಾ ಬೇಡದೇ ಇರುವಂತಹ ಮದ್ಯಪಾನ ಧೂಮಪಾನದಂತಹ ಚಟಗಳಿರಬಹುದು, ಮತ್ತು ಡ್ರಗ್ಸ್ನ ಸೇವನೆ ಇರಬಹುದು, ಆಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಸುಮ್ಮನೆ ಏನೇನಕ್ಕೋ ಮೆಡಿಸಿನ್ಸ್ನ ತಗೊಳ್ಳುವಂಥದ್ದು ಇರ್ಬೋದು, ಇಂಥ ಎಲ್ಲ ಕೆಲಸಗಳನ್ನು ಮಾಡಬಾರ್ದು. ಇವೆಲ್ಲ ಮಾಡಿದ್ರಿಂದಾಗಿ ಏಟು ತಿನ್ನುವಂತಹ ಅಂಗ ಲಿವರ್. ಮತ್ತೆ ಒಂದು ಸಲ ಲಿವರ್ ಹಾಳಾಗೋಕೆ ಶುರುವಾಯಿತು ಅಂದರೆ ಅದನ್ನು ಕಂಟ್ರೋಲ್ಗೆ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಇದೇ ಕಾರಣಕ್ಕಾಗಿ ನಮ್ಮ ಮಾತು, ಕತೆ, ಊಟ, ವಿಹಾರ ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಪರಿಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನಿಸಬೇಕು. ಎಷ್ಟೋ ಸಲ ನಮ್ಮ ದೇಹವನ್ನು ನಾವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬಿಡು, ಏನಾಗಲ್ಲ, ನಡೆಯುತ್ತೆ ಬಿಡು, ಬರೀ ಅಜೀರ್ಣ ತಾನೆ, ಬರೀ ಹುಳಿ ತೆಗ್ತಾನೆ, ಸರಿ ಹೋಗುತ್ತೆ ಬಿಡು ಅಂತ ಅಂದ್ಕೊಂಡು ಎಷ್ಟೋ ಸಲ ಅದು ಕೊಡ್ತಾ ಇರುವಂತಹ ಚಿಹ್ನೆಗಳನ್ನ ನಾವು ದಾಖಲಿಸ್ಕೊಳ್ಳದೆ ಮನಸ್ಸಿನಲ್ಲಿ ಅದನ್ನ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸದೆ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಮುಂದೆ ಯಾವತ್ತೋ ತುಂಬಾ ದೊಡ್ಡದಾಗಿ ತೊಂದರೆ ಆದಾಗ ಯೋಚನೆ ಮಾಡ್ತೀವಿ, ನಂಗೆ ಗೊತ್ತೇ ಆಗಿಲ್ಲ ನೋಡು ಅಂತ ಅನ್ಕೊಳ್ತೀವಿ. ಆದ್ರೆ ದೇಹ ಸಣ್ಣದಾಗಿ ಸೂಚನೆಯನ್ನ ಕೊಡೋದಕ್ಕೆ ಶುರು ಮಾಡಿರುತ್ತೆ. ಆ ಕಾರಣದಿಂದಾಗಿ ಆರೋಗ್ಯವನ್ನ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀಗ ಚಂದದೊಂದು ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ. ಈ ಹಾಡಿನ ನಂತರ ಮುಂದಿನ ಪ್ರಶ್ನೆ ನಿಮ್ಮದಾಗತ್ತೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇದೀಗ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಎಂಡೇಂಜರ್ಡ್ ಸ್ಪೀಷೀಸ್ ಅನ್ನ IUCN ಯಾವ ಬಣ್ಣದ ಪುಸ್ತಕದಲ್ಲಿ ಪಟ್ಟಿ ಮಾಡುತ್ತೆ? ಎಂಡೇಂಜರ್ಡ್ ಸ್ಪೀಷೀಸ್ನ ಯಾವ ಬಣ್ಣದ ಪುಸ್ತಕದಲ್ಲಿ ಪಟ್ಟಿ ಮಾಡಲಾಗುತ್ತೆ? IUCN ಪುಸ್ತಕ ಒಂದು ಮೇಂಟೈನ್ ಮಾಡುತ್ತೆ. ಇದರಲ್ಲಿ ಎಂಡೇಂಜರ್ಡ್ ಸ್ಪೀಷೀಸ್ನ ಆಯಾ ಒಂದು ಪ್ರಭೇದಕ್ಕೆ ಅನುಗುಣವಾಗಿ ಪಟ್ಟಿ ಮಾಡ್ತಾ ಹೋಗುತ್ತೆ. ಇವಾಗ ರೆಪ್ಟೈಲ್ಸ್ ಅಂದರೆ ಯಾವುದೆಲ್ಲ ಕೂಡ ಸರೀಸೃಪಗಳಿರುತ್ತೆ ಅದನ್ನು ಒಂದು ಕಡೆ, ಸಸ್ತನಿಯನ್ನು ಒಂದು ಕಡೆ, ಗಿಡಗಳನ್ನ ಮರಗಳನ್ನ ಹೀಗೆ ಬೇರೆ ಬೇರೆ ಜಾತಿಗೆ ಸೇರಿದಂಥವನ್ನ ಬೇರೆ ಬೇರೆ ಪಟ್ಟಿಯ ಅಡಿಯಲ್ಲಿ ಹಾಕಲಾಗ್ತಾ ಹೋಗುತ್ತೆ. ಇದು ಇನ್ನೇನು ಕ್ಷೀಣಿಸ್ಬಿಡತ್ತೆ ಅಂತ ಇರುವಂತಹ ಅದನ್ನು ಆ ರೀತಿಯಾಗಿ ಪಟ್ಟಿಯಲ್ಲಿ ಹಾಕುವಂತಹ ಕ್ರಮ. ಇದಕ್ಕೆ ಬಣ್ಣ ಬಣ್ಣದ ಪುಸ್ತಕಗಳಿರುತ್ತಲ್ಲ, ಅದರಲ್ಲಿ ಯಾವ ಬಣ್ಣದ ಪುಸ್ತಕ ಅಂತ ಕೇಳ್ತಾ ಇದ್ದೀವಿ. ಕಪ್ಪು, ನೀಲಿ, ಹಸಿರು, ಕೆಂಪು ಅಂತ ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಕಪ್ಪು, ಬ್ಲ್ಯಾಕ್, ಆಪ್ಷನ್ ಬಿ ನೀಲಿ, ಬ್ಲೂ, ಆಪ್ಷನ್ ಸಿ ಹಸಿರು, ಗ್ರೀನ್, ಆಪ್ಷನ್ ಡಿ ಕೆಂಪು, ರೆಡ್. ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇದೀಗ ಸೋನಿಗಮ್ ಅವರ ವಾಯ್ಸ್ನಲ್ಲಿ ಯಾವ ಸೀಮೆಯ ಮಾಯಗತಿ ಅನ್ನುವಂಥ ಗೀತೆಯನ್ನು ಕೇಳಿಸ್ತಾ ಇದ್ವಿ. ಜಾನಿ ಮೇರಾ ನಾಮ್, ಪ್ರೀತಿ ಮೇರಾ ಕಾಮ್ ಚಿತ್ರದ ಹಾಡಿದು. ಜಯಂತ್ ಕೈಕಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಜಯಶ್ರೀ, ಸುನೀಲ್, ಸದಾನಂದ, ಕುಂಬಯ್ಯ, ಅಶೋಕ್, ಜೋಸೆಫ್, ಗೋಪಾಲ್ ಕೃಷ್ಣ ಹಾಗೆ ಮಹಾಲಕ್ಷ್ಮಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. IUCN ಡೇಟಾ ಬುಕ್ ಇರುತ್ತಲ್ಲ, ಅದು ಯಾವ ಬಣ್ಣದ್ದು, ಎಂಡೇಂಜರ್ಡ್ ಸ್ಪೀಷೀಸ್ನ ಯಾವ ಬಣ್ಣದ ಪುಸ್ತಕದಲ್ಲಿ ಅದು ಪಟ್ಟಿ ಮಾಡತ್ತೆ ಅಂತ ಕೇಳಿದೆ. ಅದಕ್ಕೆ ಸರಿಯಾದಂತಹ ಉತ್ತರ ರೆಡ್ ಆಗಿತ್ತು. ತುಂಬಾ ಜನ ಹಸಿರು ಅಂದ್ರೆ ಕೆಲವರು ಕಪ್ಪು ಅಂತ ಅನ್ಕೊಂಡಿದ್ರಿ. ಎಲ್ಲಾ ಬಣ್ಣಗಳನ್ನೂ ಅಂದಾಜು ಮಾಡಬಹುದು, ಆದರೆ ಸರಿಯಾದಂತಹ ಉತ್ತರ ರೆಡ್ ಆಗಿತ್ತು. ಕೆಂಪು ಬಣ್ಣದ ಪುಸ್ತಕದಲ್ಲಿ ಪಟ್ಟಿ ಮಾಡಲಾಗತ್ತೆ. ನೋಡಿ, ಒಂದ್ಸಲ ಯೋಚನೆ ಮಾಡಿ, ಮನುಷ್ಯ ಒಬ್ಬನೇ ಇಷ್ಟರ ಮಟ್ಟಿಗೆ ಇಡೀ ಪ್ರಕೃತಿಯ ಮೇಲೆ ಈ ರೀತಿ ವಿನಾಶದ ಒಂದು ಸಮರವನ್ನ ಸಾರಿರೋದು ಅಂತ ಹೇಳಬಹುದು. ಯಾಕೆಂದ್ರೆ ನಾವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ಅಭಿವೃದ್ಧಿಯ ಹೆಸರಿನ ಕೆಲಸ ಇರಬಹುದು, ಅಥವಾ ನಮ್ಮ ಮೋಜು ಮಸ್ತಿಯ ಹೆಸರಿನ ಕೆಲಸ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ಎಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ಸಸ್ಯ ಸಂಕುಲಕ್ಕೆ ನಾವು ತೊಂದರೆ ಮಾಡ್ತಾ ಬಂದಿದ್ದೀವಿ. ಆದರೆ ನಮ್ಮಿಂದ ಪ್ರಕೃತಿಗೆ ಏನು ಪ್ರಯೋಜನ ಇದೆ ಅಂತ ಒಂದು ಸಲ ಪ್ರಶ್ನೆ ಕೇಳಿಕೊಂಡ್ರೆ ಬಹುಶಃ ಏನೂ ಇಲ್ಲ ಅನ್ನುವಂಥ ಉತ್ತರ ಸಿದ್ಧವಾಗಿ ಬರುತ್ತೆ. ಆದರೆ ನಮ್ಮ ಸುತ್ತಮುತ್ತ ಇರುವಂತಹ ಪುಟ್ಟ ಇರುವೆ, ಜೇನುನೊಣದಿಂದ ಹಿಡಿದು ದೊಡ್ಡ ದೊಡ್ಡ ಮಹಾವೃಕ್ಷಗಳ ತನಕ, ಪ್ರತಿಯೊಂದಕ್ಕೂ ಕೂಡ ಪ್ರಕೃತಿಯಲ್ಲಿ ತನ್ನದೇ ಆದಂತಹ ಒಂದು ಸ್ಥಾನಮಾನ ಇದೆ, ತನ್ನದೇ ಆದಂತಹ ಕೊಡುಗೆ ನೀಡ್ತಾ ಅದು ಸೈಲೆಂಟ್ ಆಗಿ ನಿಂತಿರುತ್ತೆ, ಸೈಲೆಂಟ್ ಆಗಿ ಬದುಕ್ತಾ ಇರುತ್ತೆ. ಆದರೆ ಮನುಷ್ಯ ಮಾತ್ರ ನಾನು ಶ್ರೇಷ್ಠ ಅಂತ ಹೇಳ್ತಾ ಬೀಗ್ತಾ ಎಷ್ಟೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಮತ್ತೆ ಪ್ರಕೃತಿಯ ಮೇಲೆ ಎಂಥ ಶೋಷಣೆಯನ್ನ ನಡೆಸ್ತಾ ಇರ್ತೀವಿ ಅಲ್ವಾ. ಎಲ್ಲಾದರೂ ಹೊರಗಡೆ ಹೋದಾಗ ಪ್ಲಾಸ್ಟಿಕ್ನ ಎಸಿಬೇಡಿ, ಪ್ಲಾಸ್ಟಿಕ್ ಅನ್ನೋದು ಕರಗೋದೇ ಇಲ್ಲ, ಮಣ್ಣಿನಲ್ಲಿ ಕರಗೋದಕ್ಕೆ ಸುಮಾರು 400ಕ್ಕೂ ಹೆಚ್ಚು ವರ್ಷಗಳು ಹಿಡಿಯತ್ತೆ ಅಂತೀವಿ. ಆದರೆ ಅದರ ಬಗ್ಗೆ ಮುಲಾಜೆ ಇಲ್ಲದೆ ಹಾಕಿ ಬರ್ತೀವಿ, ರಾಶಿ ರಾಶಿ ಕಸವನ್ನ ಸೃಷ್ಟಿ ಮಾಡಿ ಬರ್ತೀವಿ. ಗಿಡ ಮರಗಳನ್ನ ಕಡಿಬೇಡಿ ಅಂತ ಹೇಳಿದ್ರೆ ಮನೆ ಮುಂದೆ ಕಸ ಗುಡಿಸೋದು ಯಾರು ಅಂತ ಯೋಚನೆ ಮಾಡ್ತಾ ಒಳ್ಳೊಳ್ಳೆ ಮರಗಳನ್ನ ಕಡಿದು ಹಾಕ್ಬಿಡ್ತೀವಿ. ಹಾಗೆಯೇ ಪ್ರಾಣಿ ಪಕ್ಷಿಗಳಿಗೆ ನೀರು ನೆರಳು ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅಯ್ಯಾ ಬಿಡ್ರಿ ಅವೆಲ್ಲ ನ್ಯೂಸೆನ್ಸ್ ಅಂತ ಯೋಚನೆ ಮಾಡ್ತೀವಿ. ಈ ಬಗೆಯ ಸಣ್ಣತನದಿಂದ ಒಂದು ಸ್ವಲ್ಪ ದೂರ ನಿಂತು ನಾವು ಕೂಡ ಪ್ರಕೃತಿಯಲ್ಲಿ ಒಂದಾಗಿ ಬಾಳೋಣ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದೆ. ಹೇಗನ್ನಿಸ್ತು ಇವತ್ತಿನ ಪ್ರಶ್ನೆಗಳು, ಹಾಡುಗಳು ಖಂಡಿತ ಮೆಸೇಜ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎರಡು ಚಂದದ ಗೀತೆಗಳನ್ನ ನಿಮಗಾಗಿ ಕೇಳಿಸ್ತಾ ಇದ್ವಿ. ಮೊದಲಿಗೆ ಸಂಚಿತ್ ಹೆಗ್ಡೆ ಅವರ ವಾಯ್ಸ್ನಲ್ಲಿ ಪಯಣವ ಅನ್ನುವಂತಹ ಗೀತೆ, ಪ್ರೀಮಿಯರ್ ಪದ್ಮಿನಿ ಚಿತ್ರದ್ದು, ಸಾಯಿ ಸರ್ವೇಶ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದೆ. ಇದಾದ ನಂತರ ತಾಜಾ ಸಮಾಚಾರ ಅನ್ನುವಂತಹ ಗೀತೆ, ಜತಿನ್ ರಾಜ್ ಅವರ ವಾಯ್ಸ್ನಲ್ಲಿದೆ, ಜಯಂತ್ ಕೈಕಿನಿ ಅವರ ಸಾಹಿತ್ಯ, ಇಮಾನ್ ಅವರ ಕಂಪೋಸಿಷನ್, ನಟ ಸಾರ್ವಭೌಮ ಚಿತ್ರದ ಗೀತೆ ಇದು. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ.

ಆಕಾಶವಾಣಿ ಎಫ್ಎಂ ರಾಯಂಬಕ್ಕೆ ಹೇಳ್ತಾ ಇದ್ದೀರಿ. 4:20 ಇದೆ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ಫೂರ್ತಿಧಾರೆ ಇನ್ಸ್ಪೈರಿಂಗ್ ಸ್ಟೋರೀಸ್ನ ಶೇರ್ ಮಾಡಿಕೊಳ್ಳುವಂತಹ ಸಮಯ. ನಾವು ಎಷ್ಟೋ ಸಲ ಸ್ಫೂರ್ತಿಗಾಗಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ತುಂಬ ದೊಡ್ಡ ಸಾಧನೆ ಮಾಡಿದವ್ರನ್ನೇ ಹಿಂಬಾಲಿಸಬೇಕು ಅಂತ ಇಲ್ಲ, ಅವರ ಹೆಜ್ಜೆ ಗುರುತುಗಳನ್ನೇ ನಾವು ಕೂಡ ಫಾಲೋ ಮಾಡಬೇಕು ಅಂತ ಇಲ್ಲ. ನಾವು ಸುಮ್ಮನೆ ಕಣ್ಣು ಬಿಟ್ಟು ನೋಡಿದ್ರೆ ನಮ್ಮ ಸುತ್ತಮುತ್ತ, ನಮ್ಮ ಜೊತೆಗಾರರಲ್ಲಿ, ನಮ್ಮ ಸ್ನೇಹಿತರಲ್ಲಿ ಅಷ್ಟೇ ಯಾಕೆ, ನಮ್ಮೊಳಗೆ ಕೂಡ ಆ ಬಗೆಯ ಒಂದು ಸ್ಫೂರ್ತಿ ಹುಟ್ಟೋಕೆ ಬೇಕಿರುವಂತಹ ಎಲ್ಲ ಸರಕು ಕೂಡ ಸಿಗ್ತಾ ಹೋಗುತ್ತೆ, ಎಲ್ಲ ಸರಕು ಕೂಡ ಇದ್ದೇ ಇರುತ್ತೆ. ಇವತ್ತಿನ ವಿಷಯ ಅಂಥದ್ದು, ನಾವು ನಮ್ಮ ಬದುಕಿನ ಅನುಭವಗಳಿಂದ ಇನ್ಸ್ಪೈರ್ ಆಗುವಂತಹ ಕಥೆಗಳಿವು. ನಮ್ಮ ಒಂದು ತಾಳ್ಮೆ ಹಾಗೆ ಪ್ರಯತ್ನ, ಛಲ, ಆತ್ಮವಿಶ್ವಾಸ ಹೇಗೆ ಕಷ್ಟದ ಘಳಿಗೆಯಲ್ಲಿ ಕೈ ಹಿಡಿದು ನಡೆಸಿದೆ, ಮತ್ತು ಹೇಗೆ ನಮ್ಮಲ್ಲಿರುವಂತಹ ಆ ಒಂದು ಗುಣ ನಮ್ಮ ಒಂದು ಯಶಸ್ಸಿಗೆ ದಾರಿಯಾಗಿದೆ ಅಂತ ನೋಡಿಕೊಳ್ಳುವಂತಹ ಕಾರ್ಯಕ್ರಮ ಇದು, ನೋಡಿಕೊಳ್ಳುವಂತಹ ವಿಷಯ ಇವತ್ತಿಂದು. ನೀವು ನಿಮ್ಮ ಸಂದೇಶಗಳನ್ನ ನಮಗೆ ಕಳಿಸಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ನಿಮ್ಮ ಪ್ರಕಾರ ನಿಮ್ಮ ಬದುಕಿನ ಯಾವ ಅನುಭವ ನಿಮಗೆ ನಾನು ಮುಂದೆ ಎಷ್ಟೇ ಕಷ್ಟ ಬಂದರೂ ಕೂಡ ಜಯಿಸ್ತೀನಿ ಅಂತ ಇನ್ಸ್ಪೈರ್ ಮಾಡ್ತಾ ಇದೆ, ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಸುತ್ತಮುತ್ತಲ ಅನುಭವದಿಂದ ನೀವು ಕಲಿತಂತಹ ಪಾಠ, ನೀವು ಪಡೆದಂತಹ ಸ್ಫೂರ್ತಿ ಏನು ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ. ಅದು ನಿಮ್ಮ ಸುತ್ತಮುತ್ತಲು ನಡೆದಂತಹ ಘಟನೆಗೆ ನಿಮ್ಮ ಸ್ಪಂದನೆ ಇರಬಹುದು, ಅಥವಾ ಆ ಇಡೀ ಘಟನೆ ಆ ಇಡೀ ವ್ಯಕ್ತಿಯೇ ನಿಮಗೆ ಇನ್ಸ್ಪೈರ್ ಮಾಡಿರಬಹುದು, ಆ ಬಗೆಯ ಸ್ಫೂರ್ತಿ ನಿಮಗೆ ಎಲ್ಲಿಂದ ದೊರೆಯುತ್ತೆ ಅಂತ ಕೇಳಿದೆ. ಇವಾಗ ಕೆಲವೊಂದಷ್ಟು ಉದಾಹರಣೆಗಳನ್ನ ಕೊಡೋದಾದ್ರೆ, ನನಗಿಂತ ಒಂದೆರಡು ವರ್ಷ ಕ್ಲಾಸ್ನಲ್ಲಿ ಹಿರಿಯಳಿದ್ದಂತಹ ಒಬ್ಬ ಗೆಳತಿ ಇದ್ಲು. ಅವಳು ಒಂದಲ್ಲ ಎರಡಲ್ಲ ಸತತವಾಗಿ 12 ವರ್ಷಗಳ ಕಾಲ ಸಿ ಎ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಕೊನೆಗೂ ಕೂಡ ಸಿ ಎ ಮುಗಿಸಿದ್ಲು, ಸಿ ಎ ಕಂಪ್ಲೀಟ್ ಮಾಡಿದ್ಲು. ನಿಮಗೆ ಗೊತ್ತಿರಬಹುದು, ಸಿ ಎ ಎಕ್ಸಾಮ್ಸ್ ಅಂದರೆ ಒಂದು ರೀತಿ ತಪಸ್ಸಿನ ಹಾಗೆ ಕೂತು ಓದಬೇಕು. ಆ ರೀತಿ ತಪಸ್ಸಿನ ಹಾಗೆ ಕೂತು ಓದೋದಕ್ಕೆ ಬರೀ ಶ್ರದ್ಧೆ ಛಲ ಮಾತ್ರ ಇದ್ದರೆ ಸಾಲದು, ಅದಕ್ಕೆ ಸರಿಯಾಗಿ ಕೌಟುಂಬಿಕವಾಗಿ ಕೂಡ ಸಹಕಾರ ಇರಬೇಕಾಗತ್ತೆ. ಮತ್ತು ಹೆಣ್ಣು ಮಕ್ಕಳು ಎಷ್ಟೋ ವಿಷಯಗಳಲ್ಲಿ ತುಂಬ ನಿರ್ಲಿಪ್ತರಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಮನೆಗೆ ಬಂದ ತಕ್ಷಣ ಓದ್ತಾ ಕೂತ್ಕೊಂಡ್ಬಿಡ್ತೀನಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಮದುವೆ, ಮಕ್ಕಳು, ಮನೆ, ಜವಾಬ್ದಾರಿ ಇವೆಲ್ಲವನ್ನು ಕೂಡ ಪೂರೈಸ್ಕೊಳ್ತಾನೆ. ಒಂದಲ್ಲ ಎರಡಲ್ಲ 12 ವರ್ಷಗಳ ಕಾಲ ಪರಿಶ್ರಮ ಪಟ್ಟು ಕೊನೆಗೂ ಸಿ ಎ ಡಿಗ್ರಿಯನ್ನು ಸಂಪಾದಿಸಿಕೊಂಡಾಗ ಅವಳ ಪಕ್ಕ ಇಡೀ ಕುಟುಂಬ ನಿಂತಿತ್ತು. ಇಬ್ಬರು ಮುದ್ದಾದಂಥ ಗಂಡು ಮಕ್ಕಳು ಕೂಡ ಇದ್ದರು, ಜೊತೆಗೆ ಗಂಡನು ಕೂಡ ಬಂದಿದ್ದ.

ಅಂದ್ರೆ ಆ ನಾವು ಸುಮ್ಮನೆ ನೋಡಿದಾಗ ಒಂದು ಸಕ್ಸಸ್ ಮಾತ್ರ ಕಾಣಿಸ್ತಾ ಇರುತ್ತೆ, ಆದರೆ ಅದರ ಹಿಂದೆ ಎಷ್ಟೆಲ್ಲ ಪರಿಶ್ರಮ ಇರುತ್ತೆ, ಎಷ್ಟೆಲ್ಲ ಸಂಕಟಗಳಿರುತ್ತೆ, ಎಷ್ಟೊಂದನ್ನೆಲ್ಲ ಕೂಡ ಅವರು ತ್ಯಾಗ ಮಾಡಿರ್ತಾರೆ ಅನ್ನೋದು ನೆನಪು ಮಾಡಿಕೊಂಡಾಗ ಗ್ರೇಟ್ ಅಂತ ಅನಿಸುತ್ತೆ. ಒಂದು ಎರಡು ಮೂರು ವರ್ಷದಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಆಗದೆ ಇರಬೇಕಾದ್ರೆ, ಏನಾದರೂ ಕೈಚಲ್ಲಿ ಕೂತ್ಬಿಟ್ಟಿದ್ರೆ ಇವತ್ತಿಗೆ ಆ ಒಂದು ಸಾಧನೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿಮಗೂ ಕೂಡ ಈ ಬಗ್ಗೆ ಆ ಒಂದು ಇನ್ಸ್ಪಿರೇಷನ್ ಸುತ್ತಮುತ್ತ ದೊರಕಿರಬಹುದು, ಅದು ಏನು ಅಂತ ಕೇಳಿದ್ದೀನಿ, ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯ್ಮೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇದ್ವಿ, ನಮಗೆ ಸ್ಫೂರ್ತಿ ಅನ್ನೋದು ಬಹಳ ಪ್ರಖ್ಯಾತರಿಂದ ಪ್ರಸಿದ್ಧರ ಕಡೆಯಿಂದಲೇ ಬರಬೇಕು ಅಂತ ಇಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಜನರಿಂದ ಮತ್ತೆ ನಮ್ಮ ದಿನನಿತ್ಯದ ಅನುಭವದಿಂದ ಕೂಡ ಸ್ಫೂರ್ತಿ ಸಿಕ್ಕಬಹುದು ಅಂತ. ಅದಕ್ಕೆ ಉದಾಹರಣೆಯಾಗಿ ನಿಮ್ಮ ಬದುಕಿನ ಘಟನೆಗಳಿದ್ರೆ ಹಂಚಿಕೊಳ್ಳಿ ಅಂತ ಹೇಳಿದ್ವಿ. ಎನ್ ಆರ್ ಪ್ರಸಾದ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನನ್ನ ತಂದೆ ನನ್ನ ಹೀರೋ, ಯಾಕೆಂದ್ರೆ ಅವರಿಗಿದ್ದಂತಹ ಶ್ರದ್ಧೆ ಮತ್ತು ಕಮಿಟ್ಮೆಂಟ್, ಹಾಗೆಯೇ ಯಾವುದೇ ಒಂದು ವಿಚಾರವನ್ನು ತುಂಬಾ ಸರಳ ಮಾಡುವಂತಹ ಅವರ ಒಂದು ಕೆಪಾಸಿಟಿ ಇತ್ತಲ್ಲ, ಅದು ನಿಜಕ್ಕೂ ಕೂಡ ನನಗೆ ಸ್ಫೂರ್ತಿಯನ್ನು ಕೊಡುತ್ತೆ. ಮತ್ತೆ ಅವರು ಜೀವಿತದ ಕೊನೆಯ ದಿನಗಳನ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೊತೆಗೆ ಕಳೆದ್ರು. ಆ ಒಂದು ಉದಾತ್ತ ವ್ಯಕ್ತಿತ್ವದಿಂದ ಅವರು ಪಡೆದಂತಹ ಪಾಠಗಳನ್ನು ನಮಗೂ ಕೂಡ ದಾಟಿಸಿದ್ರು, ಅದು ನನಗೆ ತುಂಬ ಸಂತೋಷ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆಯೇ ಹರೀಶ್ ಅವರು ಮಲ್ಲೇಶ್ವರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನನ್ನ ತಾಯಿಯ ಕಾಲಾಂತರ ನನಗೆ ತುಂಬಾ ಒಂಟಿತನ ಕಾಡ್ತಾ ಇತ್ತು. ಒಂದು ದಿನ ಅನ್ಕೊಂಡೆ, ಯಾರಿಗೆ ಯಾರೂ ಇರಲ್ಲ ಅಲ್ವಾ, ನಾವೆಲ್ಲರೂ ಕೂಡ ಕೊನೆಯಲ್ಲಿ ಒಂಟಿಯೇ ಅಲ್ವಾ, ಹಾಗಿರ್ಬೇಕಾದ್ರೆ ನಾನು ಯಾಕೆ ಕೊರಕ್ತಾ ಕೂತ್ಕೋಬೇಕು ಅಂತ ಹೇಳಿರೆ, ಎಡಿಯೋನ ಸಂಗಾತಿಯಾಗಿ ಮಾಡಿಕೊಂಡೆ, ಇವಾಗ ಸಂತೋಷವಾಗಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನನ್ನ ಅಮ್ಮನೇ ನನಗೆ ಪ್ರೇರಣೆ ಅಂತ ಮಣಿಕಂಠ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೂ ನನ್ನ ತಾಯಿ ಮಂಗಳಗೌರಿಯೇ ಸ್ಫೂರ್ತಿ ನನಗೆ ಅಂತ ಓಂಕಾರ್ ಬೆಂಗಳೂರಿನಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ನಮ್ಮ ಜೀವನದ ಸುಖಕ್ಕಾಗಿ ಅವಳು ಕಷ್ಟಪಟ್ಟು ಟೈಲರಿಂಗ್ ಕೆಲಸ ಮಾಡಿ ಗಂಡನಿಗೆ ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ರು. ಇವೆಲ್ಲವೂ ಕೂಡ ಇವತ್ತಿನ ಕಾಲದಲ್ಲಿ ಸ್ಫೂರ್ತಿಯಾಗಿದೆ. ದುರದೃಷ್ಟವಶಾತ್ ನನ್ನ ತಾಯಿಯೇ ಈಗ ನನ್ನ ಜೊತೆ ಇಲ್ಲ, ಆದರೆ ಅವರ ಕೆಲಸ ಮಾತ್ರ ಸದಾಕಾಲ ನೆನಪಿನಲ್ಲಿ ಉಳಿಯತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯ ವಿಚಾರಗಳು ನಿಮ್ಮ ಬದುಕಿನಲ್ಲೂ ಖಂಡಿತ ನಡೆದಿರುತ್ತೆ, ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಯಾವ ಒಂದು ವಿಷಯ ನಿಮಗೆ ಸ್ಫೂರ್ತಿಯನ್ನು ಕೊಡುತ್ತೆ ಅಂತ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಎಷ್ಟೋ ಸಲ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ನಾವು ಏನನ್ಕೊಂಡಿರ್ತೀವಿ ಅಂದರೆ ಇದನ್ನು ಮೀರಿ ಬದುಕೋಕ್ಕೆ ಸಾಧ್ಯ ಇಲ್ಲ, ಇದನ್ನು ಮೀರಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಇರುತ್ತೆ. ಆದರೆ ನಿಮಗೆ ನೀವೇ ಸ್ಫೂರ್ತಿಯನ್ನು ಪಡೆದುಕೊಂಡು ಡಯಟ್, ಯೋಗ, ಎಕ್ಸಸೈಸ್, ಹಾಗೆ ಡಾಕ್ಟರ್ನ ಒಂದು ಗೈಡೆನ್ಸ್, ಸಲಹೆ ಪ್ರತಿಯೊಂದನ್ನು ಕೂಡ ಪಾಲಿಸ್ಕೊಳ್ತಾ ಆ ರೋಗದಿಂದ ವಿಮುಕ್ತಿ ಹೊಂದಿರಲ್ಲ, ಆ ರೋಗದಿಂದ ಆಚೆ ಬಂದು ಸದೃಢರಾಗಿ ಆರೋಗ್ಯಪೂರ್ಣರಾಗಿ ನಿಲ್ತಿರಲ್ಲ, ಆವಾಗ ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ ಗೊತ್ತಾ. ಆ ಆತ್ಮವಿಶ್ವಾಸ ನಿಮಗೆ ಮುಂದಕ್ಕೆ ಬದುಕಿನಲ್ಲಿ ಸದಾಕಾಲ ಜೊತೆ ಇರುತ್ತೆ. ಮತ್ತು ಸದಾಕಾಲ ನಾನು ಈ ಆರೋಗ್ಯವನ್ನು ಪಡೆದುಕೊಂಡಿದ್ದು ಅನ್ನುವಂತಹ ಒಂದು ಸಾತ್ವಿಕ ಗರ್ವ ಕೂಡ ಇರುತ್ತೆ. ಈ ಬಗ್ಗೆಯ ಸ್ಟೋರೀಸ್ನ ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು. ಅದು ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಆಗಿರಬಹುದು, ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ಹೋದದ್ದಿರಬಹುದು, ಬಡತನದಿಂದ ಸಿರಿತನದ ಎಡೆಗೆ ಬಂದದ್ದಿರಬಹುದು, ನಿಮ್ಮ ಪುಟ್ಟ ಸೇವಿಂಗ್ಸ್ನಿಂದ ನೀವೇ ಪಡೆದುಕೊಂಡಂತಹ, ನೀವೇ ತೆಗೆದುಕೊಂಡಂತಹ ಒಂದು ವಸ್ತು ಇರಬಹುದು, ಇವೆಲ್ಲವೂ ಕೂಡ ನಿಮ್ಮನ್ನು ಅನುದಿನದ ಪಯಣಕ್ಕೆ ಸಜ್ಜುಗೊಳಿಸ್ತಾ ಇರುತ್ತೆ. ಅದು ಏನು ಅಂತ ಶೇರ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ನೀವು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀವಿ. ನಾವು ಪ್ರತಿ ಸಲ ಇನ್ಸ್ಪಿರೇಷನ್ಗೆ ಹೊರಗಡೆನೆ ಹುಡುಕ್ಬೇಕಾಗಿಲ್ಲ, ಎಷ್ಟೋ ಸಲ ನಮ್ಮೊಳಗೂ ಕೂಡ ಇನ್ಸ್ಪಿರೇಷನ್ಗೆ ಬೇಕಾದಂತಹ ಸರಕು ಇರುತ್ತೆ. ಮತ್ತು

ನಮ್ಮ ಸುತ್ತಮುತ್ತಲೂ ಕೂಡ ಪ್ರತಿದಿನವೂ ಹಬ್ಬ ಅನಿಸುವಂತಹ ವಿದ್ಯಮಾನಗಳು ನಡೀತಾನೆ ಇರುತ್ತೆ. ಇವಾಗ ನೀವು ಗಮನಿಸಿರಬಹುದು, ಎಷ್ಟೋ ಮಕ್ಕಳು ಎಷ್ಟು ಬಡತನದಲ್ಲಿ ಇರ್ತಾರೆ, ಆದರೆ ಅವರು ಮಾಡುವಂತಹ ಶೈಕ್ಷಣಿಕ ಸಾಧನೆ ಇಡೀ ರಾಜ್ಯ ಅವರ ಕಡೆಗೆ ತಿರುಗಿ ನೋಡೋ ಹಾಗೆ ಇರುತ್ತೆ. SLCಯಲ್ಲಿ ಫಸ್ಟ್ ರ್ಯಾಂಕ್ ತಗೊಳ್ಳೋದಿರಬಹುದು, ಅಥವಾ PU ನಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗುವಂತಹದ್ದಿರಬಹುದು, ಅಥವಾ ತುಂಬ ಕಷ್ಟಪಟ್ಟು ದೊಡ್ಡ ದೊಡ್ಡ ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿ ಆಚೆ ಬರುವಂತಹದ್ದಿರಬಹುದು, ಬೆಳಗಿನಿಂದ ಸಂಜೆಯ ತನಕ ಕೆಲಸ ಮಾಡ್ತಾ ಈವ್ನಿಂಗ್ ಕಾಲೇಜ್ಗೆ ಹೋಗಿ ಡಿಗ್ರಿಯನ್ನ ಸಂಪಾದಿಸಿದವರು ಇರಬಹುದು, ಇವರೆಲ್ಲರೂ ಕೂಡ ನಮ್ಮಲ್ಲಿ ಒಂದು ಸ್ಫೂರ್ತಿಯ ಚಿಲುಮೆಯನ್ನ ಹುಟ್ಟಿಸ್ತಾ ಇರ್ತಾರೆ. ಮತ್ತೆ ನಮಗೂ ಕೂಡ ನಾವು ಅದಿಲ್ಲ ಇದಿಲ್ಲ ಅಂತ ನೆಪಗಳನ್ನ ಹೇಳದೆ ಮುಂದುವರಿಯೋ ಹಾಗೆ ಪ್ರೇರೇಪಿಸ್ತಾ ಇರ್ತಾರೆ. ಅಂತಹ ಸ್ಟೋರೀಸ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ತುಂಬ ಸಿಂಪಲ್, 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಇದು. ಸ್ಫೂರ್ತಿಧಾರೆ ಕಾರ್ಯಕ್ರಮ.

0: ಅಂದರೆ ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಹೌದು ಮೇಡಮ್, ಹಂಗೆ ಸಿಟ್ಟಿದ್ರೆ ಸಿಟ್ಟು ತನಗೆ ವೈರಿ ಆಗುತ್ತೆ ಮೇಡಮ್. ಶಾಂತಿ ಇದ್ದಿದ್ದಾದ್ರೆ ನಾವು ಇನ್ನು ಜೀವನದಲ್ಲಿ ಮುಂದೆ
1: ಬೆಳೆಯಕ್ಕೆ
0: ಸಾಧ್ಯ ಆಗುತ್ತೆ ಮೇಡಮ್.
1: ಬಹಳ ಸ್ವಲ್ಪ ಕಷ್ಟಪಡಬೇಕಾಗ್ತೈತೆ. ಸೋಮಾರಿತನ ಇದ್ರೆ ಇದರಲ್ಲಿ ಆಗಲ್ಲ,
0: ಸೋಮಾರಿತನ ಇದ್ರೆ
1: ಆಗಲ್ಲ. ಸುಮ್ಮನೆ ಸ್ವಲ್ಪ ಹೊತ್ತು ನಾನು ಓಪನ್ ಮಾಡಿದೆ, ಮುಚ್ಕೊಂಡೋದೆ, ನೋಡ್ತಾರೆ ಯಾವಾಗ ನೋಡಿದ್ರೆ ಮುಚ್ಚಿರ್ತಾರೆ, ಇದು ಯಾಕಪ್ಪ ಇಲ್ಲಿ ಬೇಡ ಬಿಡು ಮುಂದಕ್ಕೆ ಹೋಗ್ಬಿಡೋಣ, ಆ ರೀತಿ ತುಂಬಾ ಜನ ಇದ್ದಾರೆ. ನಿಮ್ಮೊಂದು ಈಗ ಒಂದು ಇಟ್ಟಿದ್ದಾರಲ್ಲ, ಅದು ಹಣ್ಣಿನ ಅಂಗಡಿ, ಹೋಗೋರಿಗೆ ಬರೋರಿಗೆ ತುಂಬಾ ಅನುಕೂಲ ಆಗ್ತೈತಲ್ಲ. ಈ ಒಂದು ವ್ಯಾಪಾರ ಏನ್ ಮಾಡ್ತಿದ್ದೀರಲ್ಲ ನೀವು, ಇಷ್ಟು ವಿಕಲಚೇತನರಾದರೂ ಕೂಡ ಇಷ್ಟೆಲ್ಲ ಈ ಒಂದು ಕೆಲಸದಲ್ಲಿ ತಾವು ಎಷ್ಟು ಕಷ್ಟಪಟ್ಟು ಈ ಒಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ದೀರಿ, ಎಷ್ಟೋ ಜನ ತಮ್ಮ ಒಂದು ಎಲ್ಲ ದೇಹದ ಅಂಗಾಂಗಗಳು ಚೆನ್ನಾಗಿದ್ದರೆ ಕೂಡ ಎಷ್ಟೋ ಯುವಕರು ಯಾವುದೇ ರೀತಿ ಕೆಲಸ ಮಾಡದೆ, ಅಂದರೆ ಸಮಯವನ್ನು ಸುಮ್ಮನೆ ಪೋಕಿರಿಗಳಾಗಿ ಅಡ್ಡಾಡೋ ತುಂಬ ಜನ ನಾವು ಯುವಕರು ನೋಡ್ತಿರ್ತೀವಿ. ಅಂಥವ್ರಿಗೆ ತಾವೇನು ಸಂದೇಶ ಹೇಳ್ತೀರಾ?
0: ನಮ್ಮದು ಭಾರತದೊಳಗೆ ಮೇಡಮ್ ಯುವಕರೇ ಜಾಸ್ತಿ ಇದ್ದಾರೆ.
1: ಹೌದು
0: ಹೌದು ಮೇಡಮ್, ಇವಾಗ ಎಲ್ಲರಿಗೆ ನೌಕರಿ ಕೊಡಬೇಕಂದ್ರೆ ಆಗಂಗಿಲ್ಲ ಮೇಡಮ್. ಭಾಳ ಜನ ಕಷ್ಟಪಟ್ಟು ಓದ್ತಾರೆ ಮೇಡಮ್, ಬಡವರು ಇರ್ತಾರೆ ಮೇಡಮ್, ಅಂಥವರು ನೌಕರಿ ಏನಂತ ಹೇಳಂಗೇನಿಲ್ಲ ಮೇಡಮ್, ಯಾವುದಾದ್ರೂ ಬದುಕ್ಬೋದು ಮೇಡಮ್. ಇವಾಗಂದ್ರೆ ಎಲ್ಲ ಫೆಸಿಲಿಟಿನ ಎಲ್ಲ ಗೌರ್ಮೆಂಟ್ಗಳು, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ಕೊತದೆ ಮೇಡಮ್. ಯಾಕಂದರೆ ಲೋನ್, ಬಿಸ್ನೆಸ್ ಲೋನು, ಆ ಲೋನ್ ಏನು ಮೇಡಮ್, ಅವರು ಒಬ್ಬೊಬ್ಬರು ಫಸ್ಟ್ ಮೇಡಮ್
1: ಫಸ್ಟ್ ನಾವು ಮಾಡಬೇಕು ಅನ್ನೋ
0: ಯಾವುದು
1: ಇದು ಇರಬೇಕು,
0: ಯಾವುದು ಮಾಡಬೇಕು, ಯಾವ್ದ್ರೊಳಗೆ ಹೋದರೆ ಚೆನ್ನಾಗಿರುತ್ತೆ ಮೇಡಮ್, ಅಗ್ರಿಕಲ್ಚರು, ಬಿಸ್ನೆಸ್ಸು, ಹಂಗೆ ಫಸ್ಟ್ ಒಂದು ಡಿಸೈಡ್ ಆಗಬೇಕು ಮೇಡಮ್. ಯಾವುದೇ ಉದ್ಯೋಗ ಇರಲಿ ಮೇಡಮ್, ಉದ್ಯೋಗ ಇರಲಿ, ಕೃಷಿ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ, ಯಾವುದನ್ನಾಗಲಿ
1: ಯಾವುದೇ ಕೆಲಸ
0: ಆಯ್ಕೆ ಮಾಡ್ಕೋಬೇಕು ಮೇಡಮ್. ಯಾವ್ದ್ರೊಳಗೆ ನನಗೆ ಹೋದರೆ ಇಂಟ್ರೆಸ್ಟ್, ಅದೊಂದು ಮೇಡಮ್ ಇಂಟ್ರೆಸ್ಟ್ ಇರಬೇಕು ಮೇಡಮ್. ಒಂದಿನ ಮಾಡಿ, ಎರಡು ದಿನ ಮಾಡಿ, ಸುಮ್ಮನೆ ಸಾಲ ತೊಗೊಂಡು ಅವ್ರ ಕೈ ಸಾಲ ಬಾಜುನವ್ರ ಹತ್ರ, ಅವ್ರನ್ನ ಹತ್ರ ಇದ್ದಿದ್ದ ಮನೆ ಹತ್ರ ತಂದೆ ತಾಯಿ ಉಳಿಸಿತ್ತು ದುಡ್ಡು ತೊಗೊಂಡು ಹಾಳು ಮಾಡೋದು, ಅದು ವೇಸ್ಟ್ ಮೇಡಮ್. ನಮಗೆ ಫಸ್ಟ್ ಇಂಟ್ರೆಸ್ಟ್ ಇರಬೇಕು ಮೇಡಮ್, ಯಾವ್ದೊಳಗೆ ಮಾಡಿದರೆ ನನಗೆ ಇದೈತೆ. ಅವರು ಇಂಟ್ರೆಸ್ಟ್ ಮೇಡಮ್, ಹಂಗೆ ಮೇಡಮ್ ಇಂಟ್ರೆಸ್ಟ್ದೊಳಗೆ ಹೋದರೆ ಅದರೊಳಗೆ ಮನಸ್ಸಿಟ್ಟು ಮಾಡಿದರೆ 100% ಲಾಭ ಇದ್ದೇ ಇದೆ ಮೇಡಮ್. ಯಾಕಂದರೆ ಮೇಡಮ್ ಇವಾಗ ನೋಡಿ ಮೇಡಮ್, ನಾನು ಅಂಗವಿಕಲ, ಬೈ ಬರ್ತ್ ಹುಟ್ಟಿದಾಗಲಿದ್ದ ನನಗೆ PH ಮೇಡಮ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್, ಆದ್ರೂ ದಿನ ಮೇಡಮ್ 8 ತಾಸು ಮಿನಿಮಮ್ 8 ತಾಸು ನಿಂದಿರ್ತೀನಿ ಮೇಡಮ್. ಸ್ಟ್ಯಾಂಡಿಂಗೆ
1: ನಿಮ್ಗೆ ನಿಂದ್ರಕ್ಕೂ ಭಾಳ ತ್ರಾಸ ಆಗ್ತದೆ.
0: 8 ತಾಸು ಮೇಡಮ್, ಆದರೂ ನನಗೆ ಮೇಡಮ್ ವಯಸ್ಸು ಇವಾಗ 38 ಮೇಡಮ್. ಈ 38 ನನಗೆ ಬ್ಯಾಕ್ ಪೇನ್ ಬಂದಿದೆ ಮೇಡಮ್, ರಾತ್ರಿ ಮಲಗಬೇಕಂದ್ರೆ ಭಾಳ ಬ್ಯಾಕ್ ಆಗುತ್ತೆ. ಆದ್ರೂ ಜೀವನ ಮೇಡಮ್ ಮಾಡಬೇಕು ಅನ್ನೋದೊಂದು
1: ಛಲ. ಯಾಕಂದ್ರೆ
0: ಮೇಡಮ್ ನನಗೆ 2 ಮಕ್ಕಳು ಮೇಡಮ್, ಅವ್ರನ್ನ ಸಲ್ಲಬೇಕು,
1: ಹೌದು
0: ಹೆಂಡತಿ ಅವ್ರನ್ನ ಸಲ್ಲಬೇಕು ಮೇಡಮ್. ಹೌದಲ್ಲ ಮೇಡಮ್, ಹಂಗಾಗಿ ಮಿನಿಮಮ್ 8 ತಾಸು ನಿಂತಿರ್ತೀನಿ ಮೇಡಮ್. ಆದ್ರೂ 8 ತಾಸು ನಿಂತು ಮಾಡ್ತೀನಿ ಮೇಡಮ್. ಬಿಸಿಲು, ಮಳೆಗಾಲ, ಇವಾಗ ನೋಡಿ ಮೇಡಮ್ ಬಿಸಿಲು, ರಾಯಚೂರಿನಲ್ಲಿ ಅತಿ ಹೆಚ್ಚು ಬಿಸಿಲು ಮೇಡಮ್, ಮೊನ್ನೆ 43-44 ಬಂದಿತ್ತು ಮೇಡಮ್. ಛತ್ರಿ ಹಾಕೊಂಡು ನೋಡಿ ಮೇಡಮ್, ರೋಡಿಂದು ಹೀಟ್ ಬರುತ್ತೆ. ಮತ್ತೆ ಮಳೆಗಾಲ ಮೇಡಮ್, ಮಳೆಗಾಲದಂಗೆ ಮಳೆಗೆ ನಿಂದಿರ್ಬೇಕು ಮೇಡಮ್, ಬಿಸಿಲಿಗೆ ನಿಂದಿರ್ಬೇಕು. ನಮ್ಮ ಜೀವನ ಅನಿವಾರ್ಯ ನಡಿಬೇಕಲ್ಲ ಮೇಡಮ್. ಇವಾಗ ತಂದೆ ತಾಯಿ ಇವಾಗ ನಮ್ಮ ತಂದೆ ತಾಯಿ ಏನು ಜವಾಬ್ದಾರಿ, ಮಕ್ಕಳು ನುಡಿಸ್ತಾರೆ, ಬೆಳೆಸ್ತಾರೆ ಮೇಡಮ್,
1: ಅಷ್ಟೇ
0: ಬೆಳೆಸಷ್ಟೇ ಅವ್ರದ್ದು ಇದು ಮೇಡಮ್. ಬೆಳೆಸಿದ್ಮೇಲೆ ನಾವು ಮುಂದೆ ಬೆಳಬೇಕನ್ನೋದು ನಮ್ಮಲ್ಲಾಗಿರ್ಬೇಕು ಮೇಡಮ್ ಅಷ್ಟೇ. ತಂದೆ ತಾಯಿ ಮೇಲೆ ಆಧಾರ, ಇವಾಗಿನ ಯುವಕರು ಮಿನಿಮಮ್ ಒಂದು 30-40% ಜನ ತಂದೆ ತಾಯಿ ಮೇಲೆ ಆಧಾರ ಬಿದ್ದಾರೆ. ಎಷ್ಟು ಜನ ಆಧಾರ ಬೀಳ್ಬಾರ್ದು ಮೇಡಮ್, ಯಾಕಂದರೆ ಅವರು ನಮ್ಮ ಯುವಕರೇ ನಮ್ಮದು ಇದು ಮೇಡಮ್. ಹಂಗಾಗಿ ಯುವಕರು ತಂದೆ ತಾಯಿ ಮೇಲೆ ಆಧಾರ ಬೀಳಲಾರ್ದೆ ಸ್ವಯಂ ಉದ್ಯೋಗಗಳಾಗಲಿ, ಯಾವುದೋ ಒಂದು ನೌಕರಿದೊಳಗಾಗಲಿ,
1: ಯಾವುದೋ ಸಣ್ಣ ಪುಟ್ಟ
0: ಕೆಲಸಗಳಲ್ಲಿ ಹೋಗ್ಬೇಕು. ನಮ್ಮ ಜನರೇಷನ್ ಬೆಳೀತೆ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಇದು ಇದಾಗುತ್ತೆ ಮೇಡಮ್, ಆರ್ಥಿಕದು ದೇಶನು ಸದೃಢ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಇದೊಂದು ಮೇಡಮ್ ಬಹಳ ಜನ ದುಶ್ಚಟಿಕೆ, ದುಶ್ಚಟದೊಳಗೆ ಕಾಲಹರಣ ಮಾಡ್ತಾರೆ, ದುಶ್ಚಟಗಳಿಗೂ ಬಲಿ ಆಗ್ಬಾರ್ದು ಮೇಡಮ್. ಇವಾಗ ಬಹಳ ಜನ ಡ್ರಿಂಕ್ ಮಾಡ್ತಾರೆ ಮೇಡಮ್, ಸ್ಪೇಟು, ಜುಜು, ಏನು ಮಾಡಿ IPL ಬಂದರೆ ಮೇಡಮ್, ಇವು ಕಾಲೇಜ್ ಸ್ಟೂಡೆಂಟ್ಗಳು ನೇ ಬೆಟ್ಟಿಂಗ್ ಆಡೋಕೆ ಮೇಡಮ್ ಇದು ಮಾಡ್ತಾರೆ, ಬೆಟ್ಟಿಂಗ್ಗಳು ಇವಾಗ IPL ಅಂತ. ಅಂಥ ದುಶ್ಚಟಗಳಿಗೆ ಇವಾಗ ಯಾರನ್ನ ಒಬ್ಬರು ಆದರ್ಶವಾಗಿ ತೊಗೋಬೇಕು ಮೇಡಮ್. ಆದರ್ಶ ವ್ಯಕ್ತಿಗಳು ನಮ್ಮ ದೇಶದೊಳಗೆ ಬಹಳ ಜನ ಇದ್ದಾರೆ ಮೇಡಮ್, ಒಬ್ಬರನ್ನ ಆದರ್ಶವಾಗಿ ಇಟ್ಕೋಬೇಕು ಮೇಡಮ್.
1: ಅವಾಗ ಮಾತ್ರ ನಮ್ಮ ಒಂದು ಜೀವನ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳುತ್ತೆ. ಈಗೇನು ತುಂಬ ಜನ ಈ ಒಂದು ಶಿಕ್ಷಣ ಪಡ್ಕೊಂಡು ಎಷ್ಟೋ ಜನ ಯುವಕರು ಖಾಲಿಯಾಗಿ ಕುಂತಿರ್ತಾರೆ, ಅದರಲ್ಲಿ ಎಷ್ಟೋ ಜನ MA ಮಾಡಿರ್ಬೋದು, ಆಮೇಲೆ PhD ಮುಗಿಸ್ಕೊಂಡು ಆಮೇಲೆ ಡಿಗ್ರಿಗಳು ಮುಗಿಸ್ಕೊಂಡ್ರೂ ಕೂಡ ಅವರಿಗೆ ನೀವು ಮಾದರಿಯಾಗಿ ಕಾಣ್ತೀರ, ತಾವು ತಮ್ಗೇನು ಅನ್ನಿಸ್ತೈತಿ ಇದ್ರ ಬಗ್ಗೆ?
0: ಹೌದು ಮೇಡಮ್, ಇವಾಗ ಎಲ್ಲರೂ ಓದಿದ ಮೇಲೆ ಮೇಡಮ್ ಸ್ವಲ್ಪ ಜನ ಇವಾಗ ಸಾಕಷ್ಟು ಜನಕ್ಕೆ ಅಂದರೆ ನೌಕರಿ ಕೊಡೋಕ್ಕಾಗಲ್ಲ. ಹೌದ್ರಿ ಮೇಡಮ್, ಹಂಗಾಗಿ ಯುವಕರು ಮೇನ್ ಯುವಕರು ಮೇಡಮ್ ಉದ್ಯೋಗ ಆಗಲಿ ಬಿಸ್ನೆಸ್ದೊಳಗಾಗಲಿ ಏನು ಮಾಡಿ ಯಾವ್ದಾದ್ರೊಳಗೆ ಇಂಟ್ರೆಸ್ಟ್ ತೊಗೊಂಡು ಮಾಡಿದರೆ ಮೇಡಮ್ ಅದರೊಳಗೆ ಸಕ್ಸಸ್ 100% ಸಿಗುತ್ತೆ ಅಂತ ನನ್ನ ನಂಬಿಕೆ ಮೇಡಮ್.
1: ಅಂದರೆ ನಾವು ಇಷ್ಟೆಲ್ಲ ಎಜುಕೇಷನ್ ಮಾಡ್ಕೊಂಡಿವಿ, ಇಷ್ಟೆಲ್ಲ ಓದ್ಕೊಂಡಿವಿ ಅಂತೇಳಿ ಅಂದರೆ ಸಣ್ಣ ಕೆಲಸಗಳು ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತವ್ರಿಗೆ ತಾವೇನು ಹೇಳ್ತೀರಾ?
0: ಬಿಸ್ನೆಸ್ ಮೇಡಮ್, ಇವಾಗ ಸಣ್ಣದ್ರಿಂದ ಮನುಷ್ಯ ಸಣ್ಣ ದೊಡ್ಡೋಡ್ತಾನ. ಇವಾಗ ಸಣ್ಣದ ಹಾಳದ ಮಟ್ಟ ಇಷ್ಟೇ ಇರುತ್ತೆ ಮೇಡಮ್, ಬೆಳೆದ

0: ಆಮೇಲೆ ಎಷ್ಟು ದೊಡ್ಡದಾಗುತ್ತೆ ಮೇಡಮ್? ಹಂಗ ಯುವಕನು ಒಂದು ಸಣ್ಣ ಬಿಸ್ನೆಸ್ಲಿಂದಾನೇ ದೊಡ್ಡತನ ಬೆಳೆಯೋದಕ್ಕೆ ಚಾನ್ಸ್ ಇರುತ್ತೆ ಮೇಡಮ್. ಬಿಸ್ನೆಸ್ ಒಳಗೆ ಯಾಕಂದ್ರೆ ಓದಿದವ್ರಿಗೆ ನಾಲೆಜ್ ಇರುತ್ತೆ ಮೇಡಮ್, ಬಿಸ್ನೆಸ್ನ ಹೆಂಗೆ ಡೆವಲಪ್ ಮಾಡಬೇಕು ಅಂತ. ಯಾಕಂದ್ರೆ ಓದ್ಲಾರ್ದವ್ರಿಗೆ ಏನು ನಾಲೆಜ್ ಇರೋಂಗಿಲ್ಲ ಮೇಡಮ್. ಹಂಗಾಗಿ ನಾಲೆಜ್ ಇರ್ಲಾರ್ದವ್ರು ಬಿಸ್ನೆಸ್ ಒಳಗೆ ಬಂದ್ರೆ ಮೇಡಮ್ ಹೆಂಗೆ ಡೆವಲಪ್ ಮಾಡಬೇಕು ಅಂತ ಅದ್ರ ನಾಲೆಜ್ ಇರುತ್ತೆ,
1: ಇನ್ನ ಬಿಸ್ನೆಸ್ನ ಡೆವಲಪ್
0: ಮಾಡೋಕೆ ಚಾನ್ಸ್ ಇರುತ್ತೆ ಮೇಡಮ್. ಇವಾಗ ಬಹಳಷ್ಟು ಸಮಾಜದಾಗ ನೋಡ್ತೀವಲ್ಲ ಮೇಡಮ್,
1: ಓದ್ಕೊಂಡು ಇಷ್ಟೆಲ್ಲ ಡೆವಲಪ್ ಮಾಡಕತ್ತಂದ್ರೆ ಇನ್ನ ಡಿಗ್ರಿ
0: ಓದೋರಿಗೆ
1: ಇನ್ನ ಚೆನ್ನಾಗಿ ಓದ್ಕೊಂಡವ್ರು ಇನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹೋಗಕ್ ಸಾಧ್ಯ ಅಂತ ಹೇಳ್ತೀರಾ? ಮಾಡ್ಬೇಕನ್ನೋ ಒಂದು
0: ಜ್ಞಾನ ಇರ್ಬೇಕು, ಜ್ಞಾನ ಬೇಕು,
1: ಇಚ್ಛೆ ಇರ್ಬೇಕು, ಕೆಲಸದ ಮೇಲೆ ಪ್ರೀತಿ ಇರ್ಬೇಕು.
0: ಹಂಗಾಗಿ ಮಾಡ್ಬೋದು ಮೇಡಮ್. ಇವಾಗ ಸಮಾಜದೊಳಗೆ ಬಹಳಷ್ಟು ಜನ ನೋಡ್ತೀವಲ್ಲ ಮೇಡಮ್, ಸಣ್ಣಲ್ಲಿಂದ ದೊಡ್ಡದವ್ರು ಬೆಳೆದವ್ರು ಎಷ್ಟೋ ಜನ ಇದ್ದಾರೆ,
1: ಎಷ್ಟೋ ಜನ ಉದಾಹರಣೆ ಇದ್ದಾರೆ.
0: ಹಂಗಾಗಿ ಮೇಡಮ್
1: ಈಗೇನು ಆದರ್ಶವನ್ನು ಇಟ್ಕೋಬೇಕು ಅಂತಂದು ಹೇಳಿದ್ರಲ್ಲ, ಬೇರೆಯವ್ರನ್ನ ನಾವು ನೋಡಿ ಆದರ್ಶವನ್ನು ಇಟ್ಕೋಬೇಕು. ಬೇರೆಯವ್ರನ್ನ ಆದರ್ಶವಾಗಿ ಇಟ್ಕೊಂಡು ಮಾತ್ರ ನಾವು ಬೆಳೆಯಕ್ಕೆ ಸಾಧ್ಯ. ಅಂದ್ರೆ ನೀವು ಯಾರನ್ನಾದ್ರೂ ಆದರ್ಶವಾಗಿ ಇಟ್ಕೊಂಡಿದ್ರೆ
0: ಮೇಡಮ್? ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಅಂತ ಸ್ವಾಮಿ ವಿವೇಕಾನಂದ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮೇಡಮ್. ಹಂಗಾಗಿ ಯಾವ್ದನ್ನ ಗುರಿ ಮುಟ್ಟತನ ನಿಲ್ಲಬೇಡಿ, ನಿಲ್ಬೇಡಿ ಅಂದ್ರೆ ಚಲಸ ಅಂತಲ್ಲ ಮೇಡಮ್, ಅದ್ರ ಬಗ್ಗೆ ಕಾನ್ಸಿಯಸ್ ತಗೋಬೇಕು ಯುವಕರು ಅಂತ
1: ಒಂದು
0: ಗುರಿ. ಹಾ, ಬಹಳಷ್ಟು ಜನ ಹಂಗ ಮೇಡಮ್. ಸ್ವಾಮಿ ವಿವೇಕಾನಂದರು ಯುವಕರ ಬಗ್ಗೆ ಬಹಳ ಹೇಳಿದಾರೆ ಮೇಡಮ್. ಅದರ ಪುಸ್ತಕಗಳು ಬಹಳ ಸಿಗ್ತವೆ. ಏನು ಟೈಮ್ ಇದ್ದಾಗ ಇವು ನಮ್ಮ ಕಾಲೇಜ್ ಹುಡುಗರು ಫಾಲ್ತು ಸಿನಿಮಾ ನೋಡಕ್ಕ ಮೇಡಮ್, ಅಲ್ಲಿಗೆ ಇಲ್ಲಿಗೆ ಟೈಮ್ ಪಾಸ್ಗೆ ಹೋಗ್ತಾರೆ ಮೇಡಮ್. ಒಂದು ತಾಸು ಬುಕ್ ಹೋದ್ರೂ ಅದ್ರ ಬಗ್ಗೆ ನಾಲೆಜ್ ಸಿಗುತ್ತೆ ಮೇಡಮ್.
1: ಓದಿದ್ದು ಎಲ್ಲಿ ಹೋಗಂಗಿಲ್ಲ,
0: ಓದಿದ್ದು ಹೋಗಿಲ್ಲ ಮೇಡಮ್.
1: ನಾವು ಎಷ್ಟು ಓದ್ತೀವಿ ಅಷ್ಟು ನಮಗೆ ನಾಲೆಜ್ ಬರ್ತಾನೆ ಇರುತ್ತೆ.
0: ಹೌದು ಮೇಡಮ್,
1: ಜ್ಞಾನವನ್ನು ನಾವು ಬೆಳೆಸ್ಕೊಳ್ಳಕ್ಕೆ
0: ಬರ್ತೀವಿ.
1: ಕೊನೆಯದಾಗಿ ತಾವು ಈ ಒಂದು ಯುವಕರಿಗಾಗಿರ್ಬೋದು ಮತ್ತು ಆಮೇಲೆ ಯಾವುದೇ ವಯಸ್ಸಿನ ಹುಡುಗರು ಆಮೇಲೆ ಬಂದು ಯಾವುದೇ ವಯಸ್ಸಿನವರು ಇದ್ದರೆ ಅವ್ರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ
0: ಮೇಡಮ್? ಇವಾಗ ಯುವಕರು ಮೇಡಮ್ ಮಿನಿಮಮ್ ಮೇಡಮ್ ಇವಾಗ SSLC ಆಯಿತು, PUC ಆಯಿತು, ಅಥವಾ ಮೈನರ್ ಹೋಗಿ ಮೇಜರ್ ಆಗ್ತಾರೆ ಮೇಡಮ್. ಮೇಜರ್ ಆದಮೇಲೆ ಇವಾಗ ಅವ್ನ ಕಾಲ ಮೇಲೆ ಅವ್ನ ನೆಡಬೇಕು ವಿದ್ಯಾಭ್ಯಾಸದಲ್ಲಿ. ನೋಡಿ ಮೇಡಮ್, ಮೊನ್ನೆ SSLC ಇದು ಬಂತು ಮೇಡಮ್, ರಿಸಲ್ಟ್ ಬಂತು, 6625 ಬಾಗಲಕೋಟೆ ಹೆಣ್ಮಗಳು ತೆಗೆದ್ರು ಮೇಡಮ್. ಯಾಕಂದ್ರೆ ಯಾವಾಗಲೂ ಲೇಡೀಸೇ ಫಸ್ಟ್ ಇರ್ತಾರೆ ಮೇಡಮ್, ಯುವಕರು ಸ್ವಲ್ಪ ಹಿಂದೆ ಇರ್ತಾರೆ ಮೇಡಮ್. ಆದ್ರೂ
1: 625
0: ಮೇಡಮ್. ಹಂಗ ಇವಾಗ ಯುವಕರು ಮೇಡಮ್ ಅವರು ಯಾವ್ದನ್ನಾಗಲಿ ಸ್ವಾವಲಂಬಿಯಾಗಿ ಬದುಕಬೇಕು ಮೇಡಮ್. ಇಚ್ಛೆ ಇತ್ತು ಮುಂದಿನ ವಿದ್ಯಾಭ್ಯಾಸ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಇರಲಿ ಮೇಡಮ್, ಮಿನಿಮಮ್ PUC ಡಿಗ್ರಿ ಹೈಯರ್ ಇದು ಎಜುಕೇಷನ್ ಆಗಲಿ ಮೇಡಮ್. ಹಂಗೆ ಅದರಲ್ಲಿಲ್ಲ ಅಂದರೆ ಮೇಡಮ್ 100% ವ್ಯಾಪಾರದೊಳಗೆ ಮೇಡಮ್. ಯಾಕಂದರೆ 16 ಇಯರ್ಸ್ 17 ಇಯರ್ಸ್ ಅನುಭವ ಮೇಡಮ್, ಸಣ್ಣ ವ್ಯಾಪಾರಲ್ಲಿದ್ದ ಮೇಡಮ್ ದೊಡ್ಡತನ ಬೆಳೆತನ ಚಾನ್ಸಸ್ ಐತೆ ಮೇಡಮ್. ಯಾಕಂದ್ರೆ ನನ್ನ ಅನುಭವ ಮೇಡಮ್, 16 ಇಯರ್ಸ್ ಬಂದೊಳಗೆ ಹಂಗೆ ಡೆವಲಪ್ ಮಾಡ್ಕೊಂತೂ ಹೋಗ್ಬೋದು ಮೇಡಮ್.
1: ತಾವಿನ್ನೂ ಏನಾದರೂ ಇನ್ನೂ ಜಾಸ್ತಿ ಬಂಡವಾಳ ಹಾಕಿ ಏನಾದರೂ ಮಾಡಬೇಕು, ಇನ್ನು ಬೇರೆ ಬಿಸ್ನೆಸ್ ಮಾಡಬೇಕು, ಏನಾದರೂ ಕೈ ಹಾಕಬೇಕು ಅಂತೇಳಿ ನಿಮ್ಗಿದೆನಾ?
0: ಅವೆಲ್ಲ ಆಲೋಚನೆ ಇದೆ ಮೇಡಮ್, ಆದರೆ ಇವಾಗ ಸದ್ಯ ನಡೀತೆ ಮೇಡಮ್. ನಡೆಸ್ಕೊಂಡು ಆಮೇಲೆ ಇನ್ನೂ ಮಾಡೋದು ಚಾನ್ಸ್ ಐತೆ ಮೇಡಮ್. ಹಂಗಿದ್ರು ಡೆವಲಪ್ ಹಾಕೋಂತ ಡೆವಲಪ್ ಹಾಕೊಂಡು, ಯಾಕಂದ್ರೆ ಒಂದೇ ಸತಿ ಬೆಳೆಯೋಕ್ಕಾಗಲ್ಲ ಮೇಡಮ್, ಸ್ವಲ್ಪ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್. ಇವಾಗ ನೋಡ್ಕೊಂಡು ಮಾಡ್ಕೊಂಡು ಹೋದರೆ 100% ಶೂರ್ ಇದೆ ಮೇಡಮ್.
1: ಖಂಡಿತ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಮನದಾಳದ ಮಾತುಗಳನ್ನು ನಮ್ಮ ಜೊತೆ ತಮ್ಮ ವ್ಯಾಪಾರದ ಬಗ್ಗೆ ಎಷ್ಟೋ ಯುವಕರಿಗೆ ಸಂದೇಶವನ್ನು ನೀಡಿದ್ದೀರಾ. ಈ ಒಂದು ಸಂದೇಶವನ್ನು ಕೇಳಿ ತುಂಬ ಜನ ತಾವು ಕೂಡ ಏನಾದರೂ ಒಂದು ಮಾಡಿ ನಾವು ಬದುಕನ್ನು ಕಟ್ಕೋಬೇಕು ಅಂತೇಳಿ ತಮಗೆ ಅನಿಸ್ತೈತೆ ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ವಂದನೆಗಳನ್ನು ಹೇಳ್ತೀನಿ.
2: ನಮಸ್ಕಾರ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ.
3: ಇದುವರೆಗೂ ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
2: ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
3: ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದ್ರಿ.
2: ಮನಸ್ಸೊಂದಿದ್ದರೆ ಮಾರ್ಗವುಂಟು, ಕೆಚ್ಚದೆ ಇರಬೇಕೆಂದು ಇರಬೇಕೆಂದೆಂದು.
3: ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಬೇವಿನ ಬಿಂಚಿ.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.
3: ಧ್ವನಿ ಮುದ್ರಣ ನೆರವು ವೆಂಕಟೇಶ್ ಹೂಗಾರ್, ಬಿ ನರಸಿಂಹಲು.
2: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ

ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಣ್ಣಿನ ವ್ಯಾಪಾರಿ ನರಸಪ್ಪ. ಈ ಕಾರ್ಯಕ್ರಮದ ಪ್ರಸ್ತುತಿ ಸಮತಾ ಕುಮಾರಿ. ಈಗ ಕೇಳಿ ಭಾವಗೀತೆಗಳನ್ನು. ದುಂಡಿರಾಜ್ ವಿರಚಿತ ಭಾವಗೀತೆಯನ್ನು ಸಿ ಅಶ್ವಥ್ ಇವರ ಧ್ವನಿಯಲ್ಲಿ.

ಇದುವರೆಗೆ KS ನಿಸಾರ್ ಅಹಮದ್ ದುಂಡಿರಾಜ್ ವಿರಚಿತ ಭಾವಗೀತೆಗಳನ್ನು ಸಿ ಅಶ್ವಥ್, ಮಾಲತಿ ಶರ್ಮಾ ಹಾಗೂ ಉಷಾ ಗಣೇಶ್ ಇವರ ಧ್ವನಿಯಲ್ಲಿ ಆಲಿಸಿದಿರಿ. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 6:10 ಪ್ರಕಟಣೆಗಳನ್ನು ಕೇಳುವರಿ. 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ಪರಿಚಯ, ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿರಂಗದಲ್ಲಿ ಕೃಷಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಮತ್ತು ಮಣ್ಣಿನ ಪೋಷಕಾಂಶಗಳ ಫಲವತ್ತತೆಯಲ್ಲಿ ಅವುಗಳ ಪಾತ್ರ ಕುರಿತು ಡಾಕ್ಟರ್ ಮಹಾದೇವ ಸ್ವಾಮಿ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. 7:20 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಅತ್ತನೂರು ಗ್ರಾಮದ ಭೀಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸುವರಿ. 7:45 ಚಿತ್ರಗೀತೆಗಳು. 8:30 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರ ಧ್ವನಿಯಿಂದ ಲಂಬಾಣಿ ಪದಗಳನ್ನು ಆಲಿಸುವಿರಿ. ಇನ್ನು ಈ ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. ಈ ರಾತ್ರಿ 9:30 ಕ್ರೀಡಾಲೋಕ, ವಾರದ ಆಟೋಟಗಳ ಸಮೀಕ್ಷೆ. ಅಂತಾರಾಷ್ಟ್ರೀಯ ಮಟ್ಟದ ನೌಕಾಯಾನ ಮತ್ತು ಡ್ರ್ಯಾಗನ್ ಬೋಟ್ ಆಟಗಾರ್ತಿ ಸಮನ್ವಯಿ ಮತ್ತು ಅವರ ಪೋಷಕರಾದ ಅಶ್ವಿನಿ ಅವರೊಡನೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಅಲಿ ಅಕ್ಬರ್ ಖಾನ್ ಅವರಿಂದ ಸರೋತ್ ವಾದನವನ್ನು ಕೇಳುವಿರಿ. ಈ ರಾತ್ರಿ 10:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇವು ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 6:00 ಕಾರ್ಯಕ್ರಮಗಳ ವಿವರಣೆ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ. 6:35 ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ. 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ. 7:45 ಭಾವಗೀತೆಗಳು, ಕ್ಷಮಿಸಿ, 7:15 ಭಾವಗೀತೆಗಳು, 8:30 ವಚನ ಗಾಯನ ವಿವಿಧ ಕಲಾವಿದರ ಧ್ವನಿಗಳಲ್ಲಿ. ಇನ್ನು 9:00 ಪ್ರಕಟಣೆಗಳು. 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. 10:32 12:00 ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ ಹಾಗೂ ಮಡಿಕೇರಿಯ ಮೇಘನ ಭಟ್ ಅವರಿಂದ ಸಂಗೀತ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್. ಇನ್ನು 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಯೋಜನೆ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜಮಿನಿ ಭಾರತ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನಕಾರರು HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಕೇಳುವರಿ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ, ಗಾಯಕರ ಜೊತೆ ಬದುಕಿನ ಕಥೆ ಭಾಗವಹಿಸುತ್ತಾರೆ ರಾಯಚೂರಿನ ಗಾಯಕಿ ಪ್ರಭಾ ಕೆವಿ. ಪ್ರಸ್ತುತಿ ವೆಂಕಟೇಶ್, ಉಗಾರ್ ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 6:00 ಕಾರ್ಯಕ್ರಮಗಳ ವಿವರಣೆ. 6:10 ಪ್ರಕಟಣೆಗಳು. 6:15 ವಚನ ಗಾಯನ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿರಂಗದಲ್ಲಿ ಬೀಜ ಪರೀಕ್ಷೆಯ ಮಹತ್ವ ಮತ್ತು ವಿಧಾನ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ NM ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. 7:20 ಜಾನಪದ ಸಂಗೀತ ಕಾರ್ಯಕ್ರಮ. ರಾಮಸಮುದ್ರದ ಪುಟ್ಟ ಮಲ್ಲೇಶ್ಗೌಡ ಮತ್ತು ಸಂಗಡಗರಿಂದ ಗೊರವರ ಪದಗಳನ್ನು ಆಲಿಸುವಿರಿ. 7:45 ಹಿಂದಿ ಚಿತ್ರಗೀತೆಗಳು. 8:30 ಜಾನಪದ ಸಂಗೀತ ಕಾರ್ಯಕ್ರಮ. ರಾತ್ರಿ 9:15 ಭಾವಗೀತೆಗಳ ಕಾರ್ಯಕ್ರಮ. 9:30 ನಾಟಕ ಆ ಒಂದು ರಾತ್ರಿ ರಚನೆ ಭಾರತಿ ಪ್ರೇಮ, ನಿರ್ಮಹಣೆ ರಘುಪತಿ ಹೆಗಡೆ. ರಾತ್ರಿ 10:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ

0: Friday, where he will meet President Sheikh Mohammed bin Zayed Al Nahyan. He said the two leaders will exchange views on bilateral issues, in particular energy cooperation. And with that, we end this news bulletin.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:10. ಪ್ರಕಟಣೆಗಳು.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
1: ಇದೊಂದು ಪ್ರಕಟಣೆ. ರಂಗರಾವ್ ಸ್ಮಾರಕ ವಿಕಲಚೇತನರ ಅಂಧ ಹೆಣ್ಣು ಮಕ್ಕಳ ವಸತಿ ಉಚಿತ ವಸತಿ ಶಾಲೆ. ಇವರ ಪ್ರಕಟಣೆ ಹೀಗಿದೆ. ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗಾಗಿ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿರುತ್ತದೆ. ವಸತಿ ಹಿತವಾಗಿ 1-10 ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ದಾಖಲಾತಿಗಾಗಿ ಮಾಡಲಿಚ್ಛಿಸುವವರು ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ, 1 ವಾರ್ಸಿ, KRS ಮುಖ್ಯ ರಸ್ತೆ, ಮೇಟಗಳ್ಳಿ ಪೊಲೀಸ್ ಠಾಣೆ ಪಕ್ಕ, ಮೇಟಗಳ್ಳಿ, ಮೈಸೂರು 16. ದೂರವಾಣಿ ಸಂಖ್ಯೆ ಹೀಗಿದೆ: 0821241230 ಅಥವಾ ಮತ್ತೊಂದು ಸಂಖ್ಯೆ, ಮೊಬೈಲ್ ಸಂಖ್ಯೆ ಹೀಗಿದೆ: 9686668434. ಇವರನ್ನು ಸಂಪರ್ಕಿಸಬಹುದು.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
5: 8700014242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಪ್ರಕಟಣೆಗಳನ್ನು ಕೇಳಿದ್ರಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:15.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
1: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
7: ಶರಣರ ಸತ್ಯಾನುಸಂಧಾನದ ಸರಣಿ.
8: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
6: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
8: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
7: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
9: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: लॉ के ऐप, वेबसाइट www.daily-law.in या टोल फ्री नंबर 14454 से प्राप्त की जा सकती है।
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೊ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ
1: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ
4: ಇದು ಆಕಾಶವಾಣಿಯ ರಾಯಚೂರು ಕೇಂದ್ರ

ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಮಲಿಯಾಬಾದ್ ಈ ಗ್ರಾಮದ ಒಂದು ಪರಿಚಯ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇಲ್ಲಿ

0: ಜನಜೀವನ ಹೇಗಿದೆ, ಜನಸಂಖ್ಯೆ ಎಷ್ಟಿದೆ, ಮನೆಗಳು ಎಷ್ಟಿವೆ, ಜನಜೀವನ ನಡೆಸೋದಕ್ಕೆ ಅನುಕೂಲತೆಗಳು ಹೇಗಿವೆ, ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲಿ ಇನ್ನೂ ಏನೇನಾಗಬೇಕಾಗಿದೆ, ಕೃಷಿ ಚಟುವಟಿಕೆಗಳು, ರೈತರಿಗೆ ಏನೇನು ಅನುಕೂಲತೆಗಳಾಗಬೇಕು, ಧಾರ್ಮಿಕವಾಗಿ ಯಾವ್ಯಾವ ದೇವಸ್ಥಾನಗಳಿವೆ, ಯಾವ ರೀತಿಯ ಜಾತ್ರೆ ಉತ್ಸವಗಳಾಗ್ತವೆ, ವಿಶೇಷತೆ ಏನಿದೆ, ಶೈಕ್ಷಣಿಕ ವ್ಯವಸ್ಥೆ, ಹೀಗೆ ಅನೇಕ ರೀತಿಯಲ್ಲಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾಮಾನ್ಯ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ದೊಡ್ಡ ಕರಿಯಪ್ಪ ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಯಜಮಾನ್ರೇ.
1: ನಮಸ್ಕಾರಪ್ಪ
0: ಯಜಮಾನ್ರೇ. ಈಗ ನಿಮ್ಮ ಊರಾಗ ಒಟ್ಟು ಎಷ್ಟು ಜನಸಂಖ್ಯೆ ಅದರಿ?
1: ಅಂದಾಜ್ ಅಂದ್ರೆ 2000 ತನ ಮನೆಗಳಂದ್ರೆ 150 ಮನೆಗಳು ಅದಾವ.
0: ಏನೇನು ಕೆಲಸಗಳು ಮಾಡ್ತಾರ್ರಿ ಇಲ್ಲಿ ಜೀವನ ಮಾಡಕ?
1: ಮುಂಜಾನೆ 9:30 ತನ ನಮ್ಮ ಊರಲ್ಲಿ ಇರ್ತಾರ ಎಲ್ಲರೂ. ಕೂಲಿ ಕೆಲಸಕ್ಕೆ ರಾಯಚೂರಿನಲ್ಲಿ ಹೋಗ್ತಾರ ಅವರು. ಕೂಲಿ ಕೆಲಸಕ್ಕೆ ಹೋಗಿ ದಿನಾನು ಅಲ್ಲೇ ಮಾಡ್ತಾರ. ಅಲ್ಲೇ ಮಾಡಿ ರಾತ್ರಿ 8, 9, 10 ಗಂಟೆ ತನಕ ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾರ ಅವರು. ಏನಾರಂದ್ರೆ ಪೈಪ್ ಲೈನ್ ಒಂದು, ಆಮೇಲೆ ಬೇಲ್ದರ್ಗಳು, ಲಂಬರು, ಆಮೇಲೆ ಕೂಲಿ ಕೆಲಸ ಮಾಡೋರು ಅವ್ರ ತೆಳಗ ಆ ಥರ ಹೋಗಿ ಅವ್ರು ಜೀವನ ಮಾಡ್ಕೊತಾರ್ರಿ. ಇನ್ನೊಂದು ಏನಂದರೆ ನಮ್ಮ ಊರಲ್ಲಿ ಮಳೆ ಬಂದರೆ ಬೆಳೆಗಳು, ನಮ್ಗೆ ಮಳೆ ಇಲ್ಲಂದ್ರೆ ನಮ್ಗೆ ಬೆಳೆಯಿಲ್ಲ, ಏನಿಲ್ಲ.
0: ಮನೆಗಳು ಹೆಂಗವ್ರಿ ಇಲ್ಲಿ?
1: ಮನೆಗಳು ನೋಡ್ರೆ ಕೆಲವು ಸಣ್ಣ ಸಣ್ಣ ಮನೆಗಳು ಅದಾವ. ಸ್ವಲ್ಪ ಏನನ್ನ ಇಟ್ಕೊಂಡು ಜಮಾ ಇಟ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ಕೊಂಡವ್ರು ಮಾಡ್ಕೊಂಡಾರ.
0: ಈಗ ಕುಡಿಯೋ ನೀರಿನ ವ್ಯವಸ್ಥೆ ಹೆಂಗದ್ರಿ ಇಲ್ಲಿ?
1: ಕುಡಿಯೋ ನೀರಂದ್ರೆ ನಮ್ಗೆಲ್ಲ ಬೋರ್ವೆಲ್ ನೀರನ್ನೇ ಬರ್ತಾವ. ಮುಂಜಾನೆ 8 ಗಂಟೆಗೆ 1/2 ತಾಸು ಬೋರ್ವೆಲ್ ನೀರು ನಮ್ಗೆ ಕುಡಿಯೋಕೆ ಬಿಡ್ತಾರ್ರಿ. 2 ಕೆರೆ ಅದಾವ ನಮ್ಮ ಊರಾಗ. ದೊಡ್ಡ ಕೆರೆ ಅದ ಒಂದು, ಒಂದು ಸಣ್ಣ ಕೆರೆ ಐತೆ. ಅಂದರೆ ದೊಡ್ಡ ಕೆರೆ ಅಂತರ ಅಲ್ಲಿ ಮೋಟ್ರ್ ಕುಂದಿರಿಸಿವಿ. ನಮ್ಮ ಊರ ಜನರೆಲ್ಲ ಕೂಡಿ ಅಲ್ಲಿ ಕೂಡ್ಸ್ಯಾರ ಗೌರ್ಮೆಂಟ್ ಕಳ್ಳಿಂತರು ಕುಡಿಸಿ. ಆ ನೀರು ಏನೈತಲ್ಲ, ಬಟ್ಟೆ ತೊಳ್ಕೊಳಕ, ಮೈ ತೊಳ್ಕೊಳಕ ಆ ನೀರು ಉಪಯೋಗ ಬರ್ತಾವ.
0: ಈಗ ಇಲ್ಲಿ ನ್ಯಾಯ ಬೆಲೆ ಅಂಗಡಿ ಆದ್ರಿ?
1: ಗೌರ್ಮೆಂಟ್ ನಮ್ಗೆ ಅಕ್ಕಿ ಒಂದೇ ಕೊಡ್ತಾರ. ಅಕ್ಕಿ ಬಿಟ್ಟರೆ ಬೇರೆ ಸಾಮಾನುಗಳು ಯಾರು ಕೊಡಲ್ಲ ಅವರು. ಗೌರ್ಮೆಂಟ್ದವ್ರು ಇಲ್ಲೇ ಕೊಡ್ತಾರೆ. ನಮ್ಮೂರಂದ್ರೆ ಕೊಡ್ತಾರ್ರಿ. ಅಂದರೆ ತಿಂಗಳಿಗೆ ಒಂದು ಸಲ ಬರ್ತದೆ.
0: ಸ್ವಚ್ಛತೆ ದೃಷ್ಟಿಯಿಂದ ಶೌಚಾಲಯ ವ್ಯವಸ್ಥೆ ಆಗಲಿ, ಒಳಚರಂಡಿಗಳಾಗಲಿ ಹೆಂಗವ್ರಿ?
1: ಕೆಲವು ಮನೆಗಳಿಗೆ ಆಗ್ಯಾವ, ಕೆಲವು ಮನೆಗಳಿಗೆ ಆಗಿಲ್ಲ. ಇಷ್ಟು ಸಲ ಅಂತ ಕೇಳಬೇಕ್ರಿ? ಒಂದು ಸಲ, 2 ಸಲ ಅಂದರೆ ಈಗ ನಮ್ಗೆ ಕೇಳಿ ಕೇಳಿ ಸಾಕಾಗಿ ಸುಮ್ಮನೆ ಕುಂತೀವಿ. ಯಾರು ಏನು ಮಾಡಕ್ ಆಗಂಗಿಲ್ಲ. ಮತ್ತೆ ಅವು ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಹಂಗ ಕೊಡ್ಬೇಕ್ರಿ ನಾವು ಓಟು?
0: ಡ್ರೈನೇಜ್ಗಳು ಹೆಂಗವ್ರಿ?
1: ಡ್ರೈನೇಜ್ ಅಂದ್ರೆ ಯಾವುದಿಲ್ಲರಿ. ಈಗ ಏನಾಯ್ತಲ್ಲ, ಕೆಲವು ಆಗ್ಯಾವಲ್ಲ ಡ್ರೈನೇಜ್ಗಳು. ಆದ್ರೆ ರಿಂಗ್ ಇಳಿಸಿ ಅವ್ರಿಗೆ ಅಲ್ಲಿಂತರ ಅಲ್ಲಿ ಅಲ್ಲೇ ಉಪಯೋಗ ಮಾಡ್ಕೊಳಕ ಕೊಟ್ಟಾರ. ಅವು ತುಂಬಿದ್ರೆ ನಾವು ಮುನ್ಸಿಪಾಲ್ಟಿಗಳಿಂತರ ಫೋನ್ ಮಾಡಿ ಅವ್ರು ಕರೆಸಿ ಅದು ಖಾಲಿ ಮಾಡಿ ನಾವು ಮಾಡ್ಕೋಬೇಕು.
0: ರಸ್ತೆಗಳು ಹೆಂಗವ್ರಿ ಓಣ್ಯಾಗ?
1: ರಸ್ತೆಗಳಂದ್ರೆ ಏನು ಚಲೋ ಇಲ್ಲ. ಎಲ್ಲ ಓಣಿ ಓಣ್ಯಾಗ ಗಲೀಜ್ ಗಲೀಜ್ ಆದವ. ಅವೇ ಮಾಡ್ತೀವಂತಾರ, ಅವ್ರು ಮಾಡಕ್ ತಯಾರಿಲ್ಲ, ಅವ್ರು ಬರಕ್ ತಯಾರಿಲ್ರಿ. ಈಗ ಯಾರಿಗೆ ಕೇಳ್ಬೇಕು ನಾವು? ನಮ್ಮ ಕೈಲಿ ಏನಾಗ್ತದ್ರಿ? ನಾವು ಮುಂಜಾನೆ ಬೆಳಗದ್ರೆ ನಾವು ದುಡ್ಕೊಂತೀನಿ. ಅವ್ರು ತಿಳಿದು ಮಾಡಿದರೆ ಜನನೂ ಚಲೋ ಇರ್ತಾರ, ಊರೂ ಉಪಯೋಗ ಇರ್ತದ. ಗ್ರಾಮ ಪಂಚಾಯತ್ ಓಟ್ಗಳು ನೋಡಿದರೆ ಫಲಾನ ಮನುಷ್ಯ ನಮ್ಗೆ ಮಾಡ್ತಾನಪ್ಪ, ಆ ಮನುಷ್ಯ ಗ್ಯಾರಂಟಿ ಮಾಡ್ತಾನ ಅಂತ ಅವ್ರಿಗೆ ನಾವು ಹಾಕಬೇಕು ಅನ್ನೋದು ನಮಗೊಂದು ಉದ್ದೇಶ ಇರ್ತದ್ರಿ. ಅದು
0: ಈ ಊರು ಯಾವ ಪಂಚಾಯತಿಗೆ ಒಳಪಡ್ತದ್ರಿ?
1: ಮಿಟ್ಟಿ ಮಲ್ಕಾಪುರ ಮಿಟ್ಟಿ ಮಲ್ಕಾಪುರ ದೇವನಪಲ್ಲಿ ಮಿಟ್ಟಿ ಮಲ್ಕಾಪುರ ಅಂತ ರೋಡ್ ಸೈಡ್ ಐತದ.
0: ಎಷ್ಟು ಕಿಲೋಮೀಟರ್ ಅಂತರ ಅದರಿ ಈಗ ನಿಮ್ಮ ಊರಿಂದ ಮಿಟ್ಟಿ ಮಲ್ಕಾಪುರಿಗೆ?
1: 4 ಕಿಲೋಮೀಟರ್ ಇರ್ಬೋದು.
0: ಎಷ್ಟು ಜನ ಸದಸ್ಯರಿದಾರ್ರಿ?
1: ನಮ್ಮ ಊರಿನಲ್ಲಿ ಹೊಸ ಮಲಯಾಬಾದ್ನಲ್ಲಿ 5 ಮಂದಿ ಅದಾರ. ಹಳೆ ಮಲಯಾಬಾದ ಅಲ್ಲಿನೂ 5 ಮಂದಿ.
0: ಈಗ ನಿಮ್ಮ ಊರಿಗೆ ಬರ್ಬೇಕಂದ್ರೆ ಮಾರ್ಗ ಹೆಂಗದ್ರಿ?
1: ನಮ್ಮ ಊರಿಗೆ ಬರ್ಬೇಕಂದ್ರೆ ರಾಯಚೂರು ಮಂತ್ರಾಲಯ ರೋಡು ಇದೆ ಅಲ್ಲ, ಇಲ್ಲಿ ಮುಂದೆ ಬಂದರೆ ನವೋದಯ ಬಿಟ್ಟು ಒಂದು 3 ಕಿಲೋಮೀಟ್ರ್ ಬರಬೇಕು. ಮುಂದಿಗೆ ಮುಂದೆ ಬಂದರೆ ಸ್ವಲ್ಪ ರೈಟ್ ಸೈಡ್ನಲ್ಲಿ ಬರ್ತದೆ. ಆ ರೋಡು ಹಿಡ್ಕೊಂಡು ಬಂದರೆ ಸೀದಾ ನಮ್ಮ ಊರಿನಲ್ಲಿ ಬರ್ತದೆ. ಒಂದು 4 ಕಿಲೋಮೀಟ್ರ್ ಇರ್ಬೋದು ರೀ. 2 ಊರು ಬರ್ತಾವೆ. ಫಸ್ಟು ಬರೋದು ಹೊಸ ಮಲಯಾಬಾದ್, ಆಮೇಲೆ ಹಳೆ ಮಲಯಾಬಾದ್. ಹಳೆ ಮಲಯಾಬಾದ್ಗೆ ನಮ್ಮೂರಿಗೆ ಒಂದು 3 ಕಿಲೋಮೀಟ್ರ್ ಇದೆ.
0: ಈಗ ಹಳೆ ಮಲಯಾಬಾದು ಹೊಸ ಮಲಯಾಬಾದ್ ಅಂತ ಯಾಕೆ ಕರಿತಾರ್ರಿ?
1: ಹೊಸ ಮಲಯಾಬಾದು ಹಳೆ ಮಲಯಾಬಾದ್ ಅಂತ ಯಾಕೆ ಇಟ್ಟಾರಂದ್ರೆ ನಮಗೆ ಗುರುತಿಲ್ಲದು. ತಂದೆಯವ್ರು ಬಿಟ್ಟು ಬಂದಾರ ಆವಾಗ. ಆ ಟೈಮ್ನಲ್ಲಿ ಏನಾಯ್ತಂದ್ರೆ ವರ್ಷಕ್ಕೊಂದ್ಸಲ ಪ್ಲೇಕ್ ಅಂತ ಬರ್ತಿರ್ತದ, ಮಾರಮ್ಮ ಅದು ಸೊಗಡು ಅಂತ. ಆ ಟೈಮ್ನಲ್ಲಿ ನಮ್ಮ ಹಳೆ ಊರಾಗಿದ್ದವರು ಬಿಟ್ಟು ಊರು ಬಿಟ್ಟು ಅಕ್ಕಡೆ ಸೋಗು ಮಂದಿ ಇಕ್ಕಡೆ ಸೋಗು ಮಂದಿ ಎಲ್ಲ ಸೇರ್ಕೊಂಡ್ಬಿಟ್ರ. ಸೇರ್ಕೊಂಡ್ಬಿಟ್ಟು ಯಾರ್ಯಾರು ಮನಸ್ಸು ಬಂದದ ಆರ ಬಂದು ಈ ಕಡೆ ಬಂದು ಸೇರ್ಕೊಂಡಾರ 1/2 ಮಂದಿ.

0: ಅರ್ಧ ಮಂದಿ ದೊಡ್ಡವರು ಅಲ್ಲೇ ಅದಾರ, ದೊಡ್ಡವರು ಇಕ್ಕಲಿ ಬಂದು ಸೇರ್ಯಾರ, ಇವ್ರ ಒಟ್ಟಾಗ ಇಷ್ಟು ಜನ ಇಲ್ಲಿ ಊರುಗಳು ಆಗ್ಯಾವ.
1: ಈಗ ಮಲಿಯಾಬಾದ್ ಅಂದ ಕೂಡಲೇ ಇಲ್ಲಿ ವಿಶೇಷ ಏನಾದ್ರೆ ನೋಡ್ತಕ್ಕಂಥದ್ದು ಏನದ ಇಲ್ಲಿ?
0: ನಮ್ಮ ಮಲಿಯಾಬಾದ್ನಲ್ಲಿ ನಮ್ಮ ಹಳೆ ಮಲಿಯಾಬಾದ್ ದಾಟಿದ ಬಳಿಕ ಗೋಸಾಯಿಲ್ ರೋಡ್ ಅಂತ ಐತೆ, ಆಮೇಲೆ ರಾಮಲಿಂಗಯ್ಯ ಗುಡಿ, ಗುಡ್ಡದ ಮೇಲೆ ಆದನಾಥ, ಅಂದರೆ ಅವು ನೋಡತಂಥ ವಿಶೇಷಗಳು ಇದೆ. ಆವಾಗ ನಾವು ಸಣ್ಣವ್ರಿದ್ದಾಗ ದೊಡ್ಡ ಜಾತ್ರೆ ಆಗ್ತಿತ್ತರ ಇಲ್ಲಿ ಅಂಥವ್ರು ಇದ್ದರು, ದೊಡ್ಡ ಜಾತ್ರೆ ಮಾಡ್ತಿದ್ರು. ಈಗ ಆದರೆ ಈಗ ಆ ಮಂದಿ ಇಲ್ಲ, ಆ ಸ್ವಾಮಿನೂ ಇಲ್ಲ. ಈಗಂದರೆ ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ ಅವರು. ಶ್ರಾವಣ ಮಾಸನಲ್ಲಿ ಕುಡಿಯೋದು ತಿನ್ನೋದು ಮಾತ್ರ ಇಲ್ಲ, ನೀತಿ ನಿಯತ್ ಮೇಲೆ ಆ ದೇವರು ಆದನ ರಾಮಲಿಂಗೇಶ್ವರ. ಕೊಲ್ಲ ಆನೆಗಳು ಈ ಕಡೆ ಗೋಸಾಲ ಕಡೆ ಅದಾವ, ಎರಡು ಆನೆ ಅದಾವ, ಆಮೇಲೆ ಆ ಕಡೆ ಇನ್ನೊಂದು ಎರಡು ಕರಿ ಅದಾವ, ಕರಿ ಕಟ್ಟದ ಮೇಲೆ ಸೋತ ದೇವಸ್ಥಾನಗಳು ಅದಾವ, ಅಂದರೆ ಅವೆಲ್ಲ ನೋಡತಕ್ಕಂಥ ಅದಾವ. ಅಂದರೆ ಇತ್ತ ರಾಮಲಿಂಗೇಶ್ವರ ಗುಡಿ ಅಂದರೆ ಸುಮಾರು ಈಗಿನ ಜನ ಶಿರಿಶೈಲಂತ ಈ ಜಗತ್ತಿನಲ್ಲಿ ಎಲ್ಲರೂ ಹೋಗ್ತಾರೆ. ಇಲ್ಲಿ ಗುಡ್ಡದ ಮೇಲೆ ಇದ್ದು ರಾಮಲಿಂಗೇಶ್ವರ ಗುಡಿ ಏನಾಯ್ತಲ್ಲ, ಇರೋರ ಕಾಲದಿಂದ ಇದೇ ಶಿರಿಶೈಲ, ಇದೇ ದೊಡ್ಡ ದೇವಸ್ಥಾನಪ್ಪ ಅಂತ ಜನ ಕರೀತಾರ.
1: ಮಲಿಯಾಬಾದ್ ಗ್ರಾಮದಲ್ಲಿ ವ್ಯವಸಾಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಕೃಷ್ಣ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ. ಹೇಳ್ರಿ ಕೃಷ್ಣ ಅವರೇ, ಈಗ ನಿಮ್ಮ ಊರಾಗ ಭೂಮಿಗಳು ಯಾವ ರೀತಿ ಅವ್ರಿ?
2: ಕೆಂಪು ವೆಚ್ಚ ಸರ್, ಕೆಂಪು ಭೂಮಿ.
1: ಯಾವ್ಯಾವ ಬೆಳೆಗಳು ಬೆಳೀತಾರೆ ಇಲ್ಲಿ?
2: ಇಲ್ಲಿ ಬೆಳೆದು ಗದ್ದೆ ಅರ್ಧ ಗದ್ದೆ ಭಾಳ ಬೆಳೆಸ್ತಾರ ಅತ್ತೆ.
1: ಹೆಚ್ಚಾಗಿ ಯಾವ ಬೆಳೆ ಬೆಳಿತೀರಿ?
2: ಹೆಚ್ಚಾಗಿ ಗದ್ದೆ ಕಾಯಿಪಲ್ಲೆ ಸಿಂಬರ್ ಸರ್. ಮಳೆಗಾಲ ಫುಲ್ ಬಂತಂದ್ರೆ ಪಲ್ಲೆ ಪಲ್ಲೆ ಮೆಂತೆ ಪಲ್ಲೆ ಪುಂಡು ಪಲ್ಲೆ ಏನೋ ಟಮಾಟ ಬೆಳೆಸಿರ ಅವನ್ನ ಬೆಳೆಸಬಹುದು.
1: ಒಕ್ಕಲ್ತನ ಅಂದ್ರೆ ಎಲ್ಲರೂ ಸ್ವಂತ ಮಾಡ್ಕೊಂತಾರೆ ಇಲ್ಲಿ?
2: ಎಲ್ಲ ಸ್ವಂತನೇ ಮಾಡ್ಕೊಂತೀವಿ ಸರ್, ಯಾರವಲ್ಲ ಅವ್ರು ಮಾಡ್ಕೊಂತಾರೆ ಸರ್.
1: ಸ್ವಂತ ಮಾಡ್ಕೋಬೇಕಂದ್ರೆ ಅನುಕೂಲ ಹೆಂಗಾದ್ರೆ? ಎತ್ತುಗಳ ವ್ಯವಸ್ಥೆ, ಟ್ರ್ಯಾಕ್ಟರ್ಗಳು, ಕೂಲಿ ಆಳುಗಳು?
2: ಎಲ್ಲ ಅನುಕೂಲ ಇದೆ ಸರ್, ಯಾಕಂದ್ರೆ ನಮ್ಮ ಕಡೆ ಟ್ರ್ಯಾಕ್ಟರ್ ಇದ್ದಾವೆ, ಲೇವರ್ ಬರ್ತಾರೆ ಇವರಿಗೆ, ಅವರು ಗೆಳವ ಅಂದ್ರೆ ಗೆಳವ ಬರ್ತಾರೆ ಇವರಿಗೆ. ಅವ್ರಿ
1: ಎತ್ತುಗಳು ಗೆಳೆಯ ಬಾಡಿಗೆ ಹೆಂಗಾದ್ರೆ?
2: ಒಂದಿನ 500 ರೂಪಾಯಿ ಬೆಳೆಯಿಂದ ಸಂಜೆ ತಂದು ಬಿಡ್ತಾರೆ.
1: ಟ್ರ್ಯಾಕ್ಟರ್ದು?
2: ಟ್ರ್ಯಾಕ್ಟರ್ ಆದರೆ ಅವರು ಗಂಟೆಗೆ 1100 ರೂಪಾಯಿ ತಂದ್ರೆ ಸರ್.
1: ಎಲ್ಲರಿಗೆ ಯಾವ್ರಿ ಭೂಮಿಗಳು?
2: ಎಲ್ಲರಿಗೆ ಯಾರು ಸರ್, ಎಲ್ಲರಿಗೆ ಅವ್ರಿ. ಅಂದ್ರೆ ಬೇರೆ ಕಡೆ ಬಂದವ್ರು ವಲಸಾಗಿ ಬಂದವ್ರಿ, ಭಾಳ ಮಂದಿ ಹೆಣ್ಮಕ್ಳು ಮಾಡ್ಕೊಂಡು ಬಂದವ್ರಿ, ಭಾಳ ಮಂದಾರ ಅವ್ರಿಗಿಲ್ಲ.
1: ಲೇಬರ್ಗಳದ್ದು ಹೆಂಗದ್ರಿ?
2: ಹೆಣ್ಣಾಳಿಗೆ 150 ರೂಪಾಯಿ ರೀ, ಗೊಂಡಾಳಿಗೆ 500 ರೂಪಾಯಿ.
1: ರೈತ ಸಂಪರ್ಕ ಕೇಂದ್ರ ಅಂತ ಬರ್ತದೆ, ಎಲ್ಲಿ ಅದ?
2: ರಾಯಚೂರಿಗೆ ಸರ್.
1: ಈ ಹೋಬಳಿ ಯಾವ್ದು ಬರ್ತದ್ರಿ ಮಲಿಯಾಬಾದ್ಗೆ?
2: ರಾಯಚೂರಿಗೆ ಬರ್ತದೆ ನಮ್ಮ ಹೋಬಳಿ.
1: ಈಗ ನಿಮ್ಮ ಬೀಜ ಗೊಬ್ಬರ ಇವೆಲ್ಲ ಈ ಸಬ್ಸಿಡಿದಾಗ ತಂದ್ಕೊಂತೀರಿ?
2: ತರ್ತೀವಿ ಸರ್, ಹೊಲದ ಮೇಲೆ ತಂದ್ಕೊಂತೀರಿ ಸರ್. ಒಬ್ಬರು ತರ್ತೀವಿ, ಒಬ್ಬರು ತರಂಗಿಲ್ಲ, ಸ್ವಂತ ವಾಲ ಇದ್ದಾರೆ ತಂದ್ಕೊತಾರೆ ಸರ್.
1: ಸಬ್ಸಿಡಿದಾಗ ಸಿಗ್ತಾವ್ರಿ ನಿಮ್ಗೆ?
2: ಸಿಗ್ತದೆ ಸರ್, ನಮ್ಮ ಪಾಣಿ ಮೇಲೆ ಕೊಟ್ಟರೆ ಕೊಡ್ತಾರೆ ಸರ್.
1: ಈ ಹೊಲ ಮಾಡ್ಕೋಬೇಕಂದ್ರೆ ಬೆಳೆ ಸಾಲ ಮಾಡ್ಕೊಂತೀರ ಹೆಂಗ
2: ಸರ್? ಸಾಲ ಭೀ ಮಾಡ್ಕೊಂತೀವಿ ಸರ್, ಹಂಗಿಲ್ಲ, ಸಾಲ ಮಾಡ್ತಾರೆ ಕೈದವರು, ಹಂಗೆ ಅವ್ರ ಕೈಯಿಂದ ಅವ್ರು ಮಾಡ್ಕೊಂತಾರೆ ಸರ್.
1: ಬ್ಯಾಂಕಿಂದ ಸಾಲ ತಂದ್ಕೊಂತೀರಿ?
2: ಹಾಂ ತಂದ್ಕೊಂತ ಸರ್.
1: ಈ ಸೊಸೈಟಿ ಬ್ಯಾಂಕಿಂದ ತಂದ್ಕೊಂತೀರಿ? ಕೃಷಿ ಪತ್ತಿನ ಸಹಕಾರ ಸಂಘ?
2: ಸಹಕಾರ ಸಂಘದಿಂದ ತರ ತಂದ್ಕೊತಾರೆ ರೀ, ಒಬ್ಬರು ತಂತಾರೆ ಅಷ್ಟು ನ್ಯಾಯ ಇಲ್ಲ ಸರ್ ಅಷ್ಟು ನಮ್ಗಂದ್ರೆ ತರ ತಂದ್ಕೊತಾರೆ ಸರ್, ಹಂಗಿಲ್ಲ, ತಂದ್ಕೊತಾರೆ ಸರ್. ಅವ್ರು ಸ್ವಂತ ರೊಕ್ಕಿದ್ದವರು ದುಡ್ಡಿದ್ದವರು ಮಾಡ್ಕೊತಾರೆ ಸರ್. ಅಷ್ಟೊಂದು ಭಾಳ ಬೋರ್ಗಿರೋದು ತಗೊಂಡ್ರೆ ಭಾಳ ಇದೆ ಸರ್, ಅಷ್ಟೊಂದು ಅಷ್ಟು ಕಮ್ಮಿದ್ದಾರೆ ಅಷ್ಟೊಂದಿಲ್ಲ. ಮಳೆ ಬಂದು ಇರೋಣ, ಫುಲ್ ಮಳೆ ಬಂದು ಕೆರೆಗಳು ತುಂಬಿದ್ರೆ ಮಾತ್ರ ನಮ್ಮ ಕೆರೆಗಳು ತುಂಬಿದೆ ಸರ್. ತುಂಬಿತಂದ್ರೆ ಎರಡು ಬೆಳೆ ಬರ ಸರ್ ಗದ್ದೆ, ಇಲ್ಲಪ್ಪ ಅಂದ್ರೆ ಬರಗಾಲ ಬಂತಂದ್ರೆ ಕಾಯಿಪಲ್ಲೆ ಓನ್ಲಿ ಹತ್ತಿ.
1: ಇಲ್ಲಿ ರೈತರಿಗೆ ಏನೇನು ಅನುಕೂಲ ಆಗ್ಬೇಕ್ರಿ? ಈಗ ಹೊಲಕ್ಕೆ ಹೋಗಕ್ಕ ದಾರಿಗಳಾಗಲಿ, ಬದು ನಿರ್ಮಾಣ, ಕೃಷಿ ಹೊಂಡ, ದನದ ಶೆಡ್ಡು ಇವೆಲ್ಲ ಅನುಕೂಲ ಆಗ್ಯದ? ಇನ್ನು ಏನೇನು ಆಗ್ಬೇಕು ಅನುಕೂಲ ರೈತರಿಗೆ?
2: ಸರ್ ನಮ್ಮ ಕಡೆ ದನಗಳ ಶೆಡ್ ಆಗ್ಯಾವ್ರಿ ಸರ್, ಆದರೆ ಒಂದೊಂದು ಹೊಲಕ್ಕೆ ದಾರಿ ಇಲ್ಲ ಸರ್, ಒಂದು ದಾರಿ ಆಗಬೇಕಾಯ್ತು, ದಾರಿ ಆಗಿಲ್ಲ ಸರ್ ಇನ್ನು.
1: ಈಗ ನಿಮ್ಗೆ ಇದು ನೀರಾವರಿ ಹೆಚ್ಚಾಗಾದ್ರೆ ಒಣ ಭೂಮಿಗಳವ
2: ಸರ್? ಒಣ ಭೂಮಿ ಸರ್ ಭಾಳ, ಮಳೆ ಬಂದರೆ ಮಾತ್ರ ಕೆರೆ ತುಂಬಿದ್ರೆ ಮಾತ್ರ ನೀರು ಸರ್, ಅಂದರೆ ಒಣ ಭೂಮಿ ಸರ್, ಎಲ್ಲ ಬೋರ್ವೆಲ್ ಆಗ ಸರ್ ಅಲ್ಲಿ.
1: ಊರಾಗ ಬಾವಿಗಳು, ಹಳ್ಳ, ಕೆರೆ ಇದಾವ್ರಿ?
2: ಹಾಂ ಕೆರೆ ಅವ ಸರ್, ಕೆರೆ ಬಾವಿ ಬೋರ್ವೆಲ್ ಅವ ಸರ್, ನಾವು ಸ್ವಂತ ಹೊಲದವ್ರು ಹಾಕೊಂಡ್ರಿ ಸರ್.
1: ನಿಮ್ಮ ಊರು ಚಲೋ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಏನೇನು ಆಗ್ಬೇಕ್ರಿ ಊರಾಗ?
2: ಓ ಆಗ್ಬೇಕಂತಂದ್ರೆ ನೀರು ಕಡಿಮೆ ಆದರೆ ನಮ್ಗೆ ಅದ್ರ ಆಗ್ಬೋದು ಸರ್, ನಮ್ಮೊಂದು ಕೆನಾಲ್ ಬೇಕಾಯ್ತು ಸರ್, ಅದು ನೀರಾಗುತ್ತೆ ಸರ್, ಅದೊಂದು ಅಭಿವೃದ್ಧಿ ಆಗಿಲ್ಲ ಸರ್, ಒಂದು ಖಾಲಿ ಬಾಗಿಲ್ಲ ಸರ್.
1: ಅಂದರೆ ಸಾಕ್ಷರತೆ ಪ್ರಮಾಣ ಎಷ್ಟದ್ರಿ
2: ಸರ್? 80% ರೀ ಸರ್.
1: ಯಜಮಾನ್ರಿ, ಈಗ ನಿಮ್ಮ ಊರು ಚಲೋ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಇನ್ನ ಏನೇನು ಆಗ್ಬೇಕ್ರಿ ನಿಮ್ಮ ನಿಮ್ಮ ಊರಿಗೆ ಬರ್ಬೇಕಂದ್ರೆ ಬಸ್ಸಿನ ಅನುಕೂಲ ಹೆಂಗದ್ರಿ?
0: ಮುಂಜಾನೆ ಸಂಜೆ ಮುಂದೆ ಬರಬೇಕಂತ ಅನುಕೂಲ ಮಾಡಿ ಹೇಳಿವ್ರಿ, ಹೇಳಿದ್ರೆ ನಡ್ಕನ ಜನರು ಅವರೆಲ್ಲ ಮಾಡಿ ಇಲ್ಲಿ ನಮ್ಮೂರಾಗ ಆಟೋಗಳು ಜೀಪ್ಗಳು ಅದಾವ. ಆಟೋ ಜೀಪ್ ಅಂದರೆ ನಮ್ಮ ಊರವ್ರು ಬಾಬು, ಬೇರೆಯವರು ರಾಯಚೂರು ಕಳಿಸಿ ಬರಲ್ಲ ಏನಿಲ್ಲ. ಅಂದರೆ ನಾವು ರಾಯಚೂರಿಗೆ ಹೋಗ್ಬೇಕಾದ್ರೆ ಯಾವಾಗ ಬರಬೇಕು ಯಾವಾಗ ಇಲ್ಲ ಅಂದ್ರೆ ನಮ್ಗೆ ಟೈಮ್ ಇಲ್ಲ, ಯಾಳ ಇಲ್ಲರಿ. ಅದು ಬಸ್ ಇದ್ದರೆ ನಮ್ಗೆ ಅನುಕೂಲ ಆಗ್ತದೆ, ಯಾವಾಗನ್ನು ಬರ್ಬೋದು ಯಾವಾಗನ್ನು ಹೋಗ್ಬೋದು. ಬರಲ್ಲ ಅವರು, ಅವರು ಬರಲ್ಲ. ಈ ಥರ ನಮ್ಮ ಊರಾಗ ಎಲ್ಲರಿಗೆ ಒಬ್ಬೊಬ್ಬರು ಇದ್ದವರು ದುಡ್ಕೊಂಡು ಈಗ ದಿನ ನಡ್ಕೊಂತ ಹೋಗ್ಬೇಕು, ನಡ್ಕೊಂತ ಬರ್ಬೇಕಂದ್ರೆ ಎಲ್ಲಿ ಆಗ್ತದಪ್ಪ, ಆಗಲ್ಲ ಅಂತಂದು ಅವ್ರು ಏನೋ ತಿಪ್ಪಲ್ಲಿ ನಿಂತರೆ ಇವ್ರ ರೊಕ್ಕ ಸ್ವಲ್ಪ ಜಮ ಇಟ್ಕೊಂಡು ಯಾವ ಹಳೆ ಗಾಡಿಗಳು ತಗೊಂಡು ಹಂಗೆ ನಡೆಸಿ ಜೀವನ ಮಾಡ್ತಾರ್ರಿ ಅವರು.
1: ಪಂಚಾಯತ್ನಿಂದ ಗ್ರಾಮ ಸಭೆ ಅಂತ ಕರಿತಾರ್ರಿ, ಗ್ರಾಮ ಸಭೆಯಲ್ಲಿ ನಿಮ್ಮ ಏನು ಸಮಸ್ಯೆಗಳು ಏನು ಬೇಡಿಕೆ ನೀವು ಇಟ್ಟಿಲ್ಲ?
0: ಅದು ಅವು ಏನು ಬೇಡಿಕೆಗಳು ಅವೆಲ್ಲ ಹೇಳ್ಬೇಕಾದ್ರೆ ಮಾಡೋದು ಮಾಡಿವಿ, ಹೇಳ್ತೀವಿ, ಹೇಳಿದ್ರೆ ಸ್ವತ ಯಾರು ಮಾಡಕ್ಕೆ ತಯಾರಿಲ್ಲ. ಈಗ ಇನ್ನಿನ್ನು ಮಾಡ್ಬೇಕ್ರಿ, ನಾವು ಏನು ಮಾಡೋಕೆ ನಮ್ಮ ಕೈಲಿ ಆಗಲ್ಲ. ನಮಗಂದ್ರೆ ಮುಂಜಾನೆ ಎದ್ದು ರಾಯಚೂರಿಗೆ ಸಿಟಿ ನಂತರ ಹೋಗಿ ಏನನ್ನ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಮತ್ತೆ ನಮ್ಮ ಹೆಣ್ಣು ಮಕ್ಕಳಿನ ಉಪವಾಸ ಸಾಯ್ಬೇಕೇನ್ರಿ ಮನೆಯಲ್ಲಿ?
1: ಈಗ ನಿಮ್ಮ ಊರಾಗೆ ಇಲ್ಲಿ ಶಾಲೆಗಳು ಎಷ್ಟವ್ರಿ?
0: ಶಾಲೆಗಳು ನಮ್ಮ ಹೊಸ ಮಲಿಯಾಬಾದ್ನಲ್ಲಿ ಒಟ್ಟು 3 ಶಾಲೆ, 15 ಕ್ಲಾಸ್ ತನಕ 3 ಶಾಲೆ ಅದಾವ. ಆಮೇಲೆ ಒಂದು ಅಂಗನವಾಡಿ ಅಂತ ಐತ್ರಿ, ಇಲ್ಲಿ ಒಂದೈತು. ಈಗ ಹೊಸದಾಗಿ ಇನ್ನೊಂದು ಅಂಗನವಾಡಿ ಅಂತ ಮಾಡ್ಯಾರ ಅಂದ್ರೆ ಬಿ ಅದನ್ನು ಸಣ್ಣಗೆ ನಡೀತಾ ಇದೆ ಹಂಗೆ ಮಾಮೂಲು. ಅಂದ್ರೆ ಮುಂದೆ ಹೆಂಗ್ ನಡೀತದ ಅನ್ನೋದು ನಮ್ಗೆ ಗುರ್ತಾಗಲ್ಲ.
1: ಎಲ್ಲ ಚಲೋ ನಡೀತಿದ್ರೆ, ಶಿಕ್ಷಣದ ವ್ಯವಸ್ಥೆ ಚಲೋ ಅದ ಊರಾಗ?
0: ಊರಾಗ ವ್ಯವಸ್ಥೆ ಏನೈತಲ್ಲ, ಇಲ್ಲಿವರೆಗೆ ಆಗಿದ್ರೆ ಎಲ್ಲರೂ ಹುಡುಗರು ಎಲ್ಲ ನಮ್ಮ ಹುಡುಗರೆಲ್ಲ ತಿಳ್ಕೊಂಡು ಏನು ಗದ್ದಲ ಮಾಡಲಾರ್ದೆ ಏನು ಮಾಡಲಾರ್ದೆ ಅವ್ರದವರು ದುಡ್ಕೊಂಡು ಚಲೋತನಾಗ ಜೀವನ ಮಾಡ್ತಾರೆ.
1: ಧಾರ್ಮಿಕವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಲಿಯಾಬಾದ್ ಗ್ರಾಮದಲ್ಲಿ ಆರ್ ದುರ್ಗಪ್ಪ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ನಾಯಕರೇ, ಹೇಳ್ರಿ ಈಗ ನಿಮ್ಮ ಊರಾಗ ಒಟ್ಟು ಎಷ್ಟು ದೇವಸ್ಥಾನಗಳವ್ರಿ?
3: ನೋಡ್ರಿ, ನಮ್ಮ ಆಂಜನೇಯದೊಂದು ಆದ, ಇಲ್ಲಿ ತಿಮ್ಮಪ್ಪ ಗುಡಿ ಒಂದೇ ಆದ, ಆಮೇಲೆ ಒಂದು ಕಂಚಮ್ಮ ಗುಡಿ ಅಂತ ಅದ, ಈ ಹಸಿ ವಾಡ್ದಾಗ ಒಂದು ಅಲ್ಲೊಂದು ಆಂಜನೇಯ ಗುಡಿ ಇದೆ, ಇಷ್ಟವ. ಮತ್ತು ಈ ಊರಾಗ ಅಂದರೆ ಇಷ್ಟು ಗುಡಿಗಳವ ಸರ್.
1: ಈ ಚರ್ಚ್ಗಳು, ಮಸೀದಿ, ದರ್ಗಾ ಇದಾವ್ರಿ?
3: ಇಲ್ಲಿ ಕಾದರ್ಲಿಂಗ ಒಂದು ದರ್ಗಾ ಅದರಿ, ಈ ಮಚ್ಚೆಟ್ಟೊಳದೊಂದು ಇಲ್ಲೊಂದು ಮಸೀದಿ ಆದರಿ, ಆಮೇಲೆ ಎರಡು ಮಸೀದಿಗಳು
1: ಚರ್ಚ್ ಆದರಿ,
3: ಚರ್ಚ್ ಇಲ್ಲ ರೀ.
1: ಈಗ ನಿಮ್ಮ ಊರಾಗ ಯಾವ್ಯಾವ ಜಾತ್ರೆಗಳಾಗ್ತಾವ್ರಿ?
3: ಫೆಬ್ರವರಿದಾಗ ಒಂದು ಮಾರಿಕಮ್ಮ ಜಾತ್ರೆ, ದೊಡ್ಡ ಜಾತ್ರೆ ನಮ್ಮದು. ಇನ್ನು ಬೇರೆ ಜಾತ್ರೆಗಳಂದ್ರೆ ಶಿವರಾತ್ರಿ, ಗಣೇಶ ಅಂಥವೆಲ್ಲ ಮಾಡ್ತಾರ್ರಿ. ಗಣೇಶಗಳು 4-5 ಗಣೇಶಗಳು ಕುಂದಿರ್ತಾವೆ ಇಲ್ಲಿ.
1: ಈ ದೇವಸ್ಥಾನಗಳು ಎಲ್ಲ ಚಲಾವ್ರಿ, ಅಭಿವೃದ್ಧಿ ಹೆಂಗದ?
3: ಎಲ್ಲ ಚಲಾವ್ರಿ. ಈಗ ಒಂದು ಮತ್ತೆ ಆಂಜನೇಯ ದೇವಸ್ಥಾನ ಇಲ್ಲಿ ಒಂದು ಗುಡಿ ಕಟ್ಟಬೇಕಂತ ಮಾಡ್ಯಾರ್ರಿ ಈ ವರ್ಷ. ಇಲ್ಲಿ ಇದಾಗ್ಯದ, ಮತ್ತೆ ಈ ವರ್ಷ ಮಾಡ್ಬೋದು ಆಂಜನೇಯ ದೇವಸ್ಥಾನದು.
1: ಇವು ಎಲ್ಲ ದೇವಸ್ಥಾನಗಳು ಎಷ್ಟು ವರ್ಷಗಳಿಂದ ಅವ್ರಿ? ಇವು
3: ಈಗ ಮೊದಲಿದ್ದಾವ್ರಿ.
1: ಇಲ್ಲಿ ನಿಮ್ಮ ಪ್ರಕಾರ ನೋಡ್ತಕ್ಕಂಥದ್ದು ಮಲಿಯಾಬಾದ್ ಅಂದ ಕೂಡಲೇ ವಿಶೇಷತೆ ಏನದ್ರಿ ಇಲ್ಲಿ ಈ ಊರಾಗ?
3: ಇಲ್ಲಂದ್ರೆ ಏನಿಲ್ಲ ರೀ ನೋಡಕ್ಕ. ಹಳೆ ಮಲೆ ಗೋಶಾಲದಾಗೆ ನೋಡ್ಬೇಕು ಆನೆಗಳು, ದೇವಸ್ಥಾನ ನೋಡ್ಬೇಕಂದ್ರೆ ಅಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಅದ, ಕಲ್ಲಾನೆ ದೊಡ್ಡವ ಅವ್ರಿ, ಎರಡು ಕಲ್ಲಾನೆಗಳವ ಅಲ್ಲಿ ಹೊಲ್ದಾಗ ಅವ್ರಿ, ಗುಡಿಯಲ್ಲಿ ಇಲ್ಲ.
1: ಇಲ್ಲಿ ಕಲಾವಿದರಿಲ್ಲ ರೀ, ಭಜನೆ ನಾಟಕ ಬಯಲಾಟಗಳನ್ನು ಮಾಡೋಂಥವ್ರು?
3: ವರ್ಷಕ್ಕೆ ನಮ್ಮ ಮಾರಮ್ಮ ಜಾತ್ರೆಗೆ ನಾಟಕ ಆಡ್ತಾರೆ ಪ್ರತಿ ವರ್ಷ.
1: ಯಾವ ತಿಂಗಳ?
3: ಫೆಬ್ರವರಿದಾಗ ನಾಟಕ ಅದ, ಭಜನೆಗಳವ, ಭಜನೆಗಳು ಮಾಡ್ತಾರೆ ರೀ ಇಲ್ಲಿ. ಭಜನೆಗಳು ಅಂದರೆ ಈ ಗುಡ್ಕನ ತಾತವರು, ಗುಡ್ಕ ಅಲ್ಲಿ ಪಿರ್ತಾತ ಭಜನೆಗಳು ಮಾಡ್ತಾರೆ ಅವರು.
1: ಶ್ರಾವಣದಾಗ
3: ಶ್ರಾವಣದಾಗ ಅವತ್ತು ಮಾಡ್ತಾರೆ ಒಂದಿನಲ್ಲಿ.
1: ಊರು ಚಲೋ ಆಗ್ಬೇಕು, ಇನ್ನೂ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಏನೇನು ಆಗ್ಬೇಕು ರೀ?
3: ಖಾಲಿಗಳಂದು ಆಗಿಲ್ಲ, ಸೀಸರುಗಳೆಲ್ಲ ಹಾಕ್ತಾರೆ ಇಲ್ಲಿ. ದವಾಖಾನೆ ಇಲ್ಲ ರೀ, RMP ಡಾಕ್ಟ್ರುಗಳಾರ ರೀ. ರೈತರಿಗೂ ಹೋಗ್ಬೇಕು, ಎಮರ್ಜೆನ್ಸಿ ಹೋಗ್ಬೇಕಂದ್ರೆ ರೈತರಿಗೂ ಹೋಗ್ಬೇಕು. ಏನು ಸಣ್ಣ ಪುಟ್ಟ ಇತ್ತಂದರೆ ಇಲ್ಲಿ RMP ಡಾಕ್ಟ್ರುಗಳಾರ, ಇಲ್ಲೇ ತೋರಿಸ್ಕೊಂಡು ದವಾಖಾನೆ ಆಗ್ಬೇಕ್ರಿ. ಇಲ್ಲಿ ಕುಡಿ ನೀರು ಬರ್ತಾವ್ರಿ, ಅಂದರೆ ಕುಡಿ ನೀರನ್ನು ಅರ್ಧ ಊರಿಗೆ ಬರ್ತಾವೆ, ಅರ್ಧ ಊರಿಗೆ ಹೋಗಲ್ಲ. ಟ್ಯಾಂಕ್ ಆದರೆ ಜೆಜೆಮ್ ನಳಗೂ ಬರ್ತಾವ, ಅವಾಗೂ ಬಿಡುವಲ್ರಿ. ನೀರಿಗೂ ಭಾಳ ತ್ರಾಸ ಅದ್ರಿ.
1: ಕೇಳಿದ್ರಲ್ಲ ಶ್ರೋತೃಗಳೇ, ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ ಪರಿಚಯವನ್ನು. ಈ ಗ್ರಾಮದಲ್ಲಿ ಐತಿಹಾಸಿಕವಾಗಿ ಕಲ್ಲಾನೆ ರಾಮಲಿಂಗೇಶ್ವರ ದೇವಸ್ಥಾನ ಪ್ರಸಿದ್ಧವಾಗಿದ್ದು, ಸ್ವಚ್ಛತೆಗಾಗಿ ಶೌಚಾಲಯಗಳು, ಒಳಚರಂಡಿಗಳು ಹಾಗೂ ರಸ್ತೆಗಳು ಅಭಿವೃದ್ಧಿ ಆಗಬೇಕಾಗಿದೆ ಅಂತೇಳಿ ತಿಳಿಸಿದರು. ಕುಡಿಯುವ ನೀರಿನ ವ್ಯವಸ್ಥೆ ಇನ್ನೂ ಆಗಬೇಕು ಅಂತೇಳಿ ತಿಳಿಸಿದರು. ರೈತರಿಗೆ ಹೊಲಗಳಿಗೆ ಹೋಗೋದಕ್ಕೆ ರಸ್ತೆಗಳು ದುರಸ್ತಿ ಆಗಬೇಕು ಅಂತೇಳಿ ತಿಳಿಸಿದರು. ಹಾಗೆಯೇ ಆಸ್ಪತ್ರೆ ವ್ಯವಸ್ಥೆ ಆಗಬೇಕು ಅಂತ ಜನ ಬೇಡಿಕೆಯನ್ನು ವ್ಯಕ್ತಪಡಿಸಿದರು. ಈ ನಿಟ್ಟಿನಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಿಗೆ ಈ ಭಾಗದಲ್ಲಿನ ಶಾಸಕರಾಗಲಿ ಸಂಬಂಧಿಸಿದ ಅಧಿಕಾರಿಗಳು ಈ ಮಲಿಯಾಬಾದ್ ಗ್ರಾಮಕ್ಕೆ ಭೇಟಿ ನೀಡಿರಿ, ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹರಿಸುವಂಥವರಾಗ್ರಿ ಎಂಬ ಆಶಯದೊಂದಿಗೆ ಗ್ರಾಮದರ್ಶಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 6:37 ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು.
2: ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆ.

0: ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.
1: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
2: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು ಆದರ್ಶಗಳನ್ನು ಕಲಿಸುತ್ತದೆ.
1: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

0: ದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಪ್ರಶಸ್ತಿ. ಇದೇ 16ರಿಂದ ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗುವ ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಎಚ್ಚರಿಕೆ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 260,00,000 ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824,00,000 ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು, ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದಡಿ ಸಾರ್ವಜನಿಕ ಸೇವೆಗಳನ್ನು ಸರಳಗೊಳಿಸುವಲ್ಲಿ ರಾಜ್ಯ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಡಿಜಿಲಾಕರ್ ಏಕೀಕರಣ ಮತ್ತು ಅನುಷ್ಠಾನದಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪ್ರಶಸ್ತಿ ಲಭಿಸಿದೆ. ಮೇ 11ರಂದು ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಈ ಗೌರವ ನೀಡಲಾಗಿದೆ. ದೇಶದಲ್ಲಿ ಅತಿ ಹೆಚ್ಚು ಡಿಜಿಲಾಕರ್ ಖಾತೆಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ರಾಜ್ಯದ ಸುಮಾರು 2,07,00,000ಕ್ಕೂ ಹೆಚ್ಚು ನಾಗರಿಕರು ಡಿಜಿಲಾಕರ್ ಸೇವೆಗಳನ್ನು ಬಳಸುತ್ತಿದ್ದಾರೆ. ರಾಜ್ಯ ಸರ್ಕಾರದ 73%ರಷ್ಟು ಈ ಸೇವೆಗಳನ್ನು ಈಗಾಗಲೇ ಡಿಜಿಲಾಕರ್ನೊಂದಿಗೆ ಯಶಸ್ವಿಯಾಗಿ ಸಂಯೋಜನೆ ಮಾಡಲಾಗಿದೆ. ರಾಜ್ಯದಲ್ಲಿ ಸುಮಾರು 3 ಕೋಟಿ ವಿದ್ಯುತ್ ಬಿಲ್ ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುತ್ತಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಇ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 16ರಿಂದ ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭ ಮಾಡಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23,00,000ಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಚಾರ ವ್ಯವಸ್ಥೆ ಸರಳೀಕರಣಕ್ಕಾಗಿ ಬೆಂಗಳೂರಿನಲ್ಲಿ ಹಲವು ಕಡೆ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 45,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 2 ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಯೋಗ ದಿನ ಆಚರಣೆ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೂನ್ 21ರಂದು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿ ಮನೆಯಲ್ಲೂ ಯೋಗ, ಎಲ್ಲರಿಗೂ ಯೋಗ ಎಂಬ ವಿಶಾಲ ದೃಷ್ಟಿಕೋನದೊಂದಿಗೆ ರಾಜ್ಯ ಸರ್ಕಾರ ಈ ವರ್ಷ ಯೋಗ ದಿನ ಆಚರಣೆ ಮಾಡಲಿದೆ. ಸುಮಾರು 5,000 ಯೋಗಪಟುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಪಾಲಿಕೆಗಳ ಚುನಾವಣೆ ನ್ಯಾಯಾಲಯದ ನಿರ್ದೇಶನದಂತೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೀಟ್ ಪರೀಕ್ಷೆ ರದ್ದಾಗಿರುವ ಕುರಿತಂತೆ ಪ್ರತಿಕ್ರಿಯಿಸಿ ಇದಕ್ಕೆ ಕೇಂದ್ರ ಸಚಿವರು ಮತ್ತು ಸಂಸದರು ಉತ್ತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಷ್ಟಪಟ್ಟು ಓದಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಸಮಾಧಾನಗೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಕೂಡಲೇ ಹೆಚ್ಚಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೀಸಲಾತಿ ಹೆಚ್ಚಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಛತ್ತೀಸ್ಗಢದಲ್ಲಿ 58%ರಷ್ಟು ಮೀಸಲಾತಿ ನೀಡಿದ್ದು ಇದು ಜನಸಂಖ್ಯಾ ಆಧಾರಿತ ಎಂದು ಗಮನ ಸೆಳೆದರು. ಹೆಚ್ಚುವರಿ ಮೀಸಲಾತಿ ಪ್ರಮಾಣವನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಳೆದ 3 ವರ್ಷಗಳಿಂದ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವಂತಹ ಆರೋಗ್ಯ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಮುತುವರ್ಜಿ ವಹಿಸಿ ಜಿಲ್ಲೆಯಲ್ಲಿ ತಾಯಿ ಎದೆ ಹಾಲು ಸಂಗ್ರಹ ಘಟಕವನ್ನು ಆರಂಭಿಸುವುದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ರೈತರಿಂದ FAQ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ FAQ ಗುಣಮಟ್ಟದ ಸೂರ್ಯಕಾಂತಿಗೆ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ 13 ಸ್ಥಳಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ 2 ಸ್ಥಳಗಳಲ್ಲಿ ಮಳೆಯಾಗಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ನಾಳೆ ಹಾಗೂ ನಾಡಿದ್ದು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ನಾಡಿದ್ದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಜೊತೆಗೆ ಆಲಿಕಲ್ಲು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು, ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದು ತೇರ್ಗಡೆಯಾದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಶ್ರೀಮತಿ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಬುಧವಾರ ಅಭಿನಂದಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 6ರಿಂದ 18 ವರ್ಷದ ಒಳಗಿನ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಸರ್ಕಾರಿ, ಸರ್ಕಾರೇತರ ಹಾಗೂ ಅನುದಾನಿತ ವಸತಿ ನಿಲಯಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ಗೆ ಸೂಚನೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾಗುವ ಉತ್ತಮ ಬದಲಾವಣೆಗಳು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುತ್ತವೆ ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅಭಿಪ್ರಾಯಪಟ್ಟಿದ್ದಾರೆ. ಮಹತ್ವಾಕಾಂಕ್ಷೆಯ ಜಲಧಾರೆ ಯೋಜನೆಯ ಕಾಮಗಾರಿ 81.25% ಮಾತ್ರ ಪ್ರಗತಿ ಸಾಧಿಸಿದ್ದಕ್ಕೆ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2027ರ ಫೆಬ್ರವರಿಯ ಒಳಗೆ ಪೂರ್ಣಗೊಳಿಸಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ನವನಗರದ ಬಾಗಲಕೋಟೆ ಜಿಲ್ಲಾ ಬಾಲಭವನದಲ್ಲಿ 15ರಿಂದ 16 ವರ್ಷದ ಮಕ್ಕಳಿಗಾಗಿ ಯೋಜಿಸಿರುವಂತಹ 15 ದಿನಗಳ ಉಚಿತ ಬೇಸಿಗೆ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆಯನ್ನು ನೀಡಿದರು. ಗಿಡ ನೆಡುವ ಮೂಲಕ ಪ್ರತಿಯೊಬ್ಬರೂ ಹಸಿರು ಸಮೃದ್ಧಿಯ ಕಡೆ ಹೆಜ್ಜೆ ಹಾಕುವ ಮೂಲಕ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದಂತಹ TP ರಾಮಲಿಂಗೇಗೌಡ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಕ್ರೀಡಾ ಸಂಸ್ಥೆಗಳು ನಿಯಮದ ಅನುಸಾರ ನೋಂದಾಯಿಸಿಕೊಳ್ಳಬೇಕು. ಇದರಿಂದ ರಾಜ್ಯ ಕ್ರೀಡಾ ಸಂಸ್ಥೆಗಳಿಂದ ಮಾನ್ಯತೆ ದೊರೆಯುವುದಲ್ಲದೆ ಎಲ್ಲ ಸಹಕಾರ ಸಿಗಲಿದೆ ಎಂದು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇಂದು ವಿಜಯಪುರದಲ್ಲಿ ಹೊಸ UIDAI ಸೇವಾ ಕೇಂದ್ರ ಲೋಕಾರ್ಪಣೆಗೊಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರ್ಯಕಾಂತಿ, ಹತ್ತಿ, ತೊಗರಿ ಸೇರಿದಂತೆ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟೀಯ ಪ್ರಶಸ್ತಿ. ಇದೇ 16ರಿಂದ ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು?

ಎಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ, ಕೃಷಿಯಲ್ಲಿ ಸೂಕ್ಷ್ಮಾಣುಜೀವಿಗಳ ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ಅವುಗಳ ಪಾತ್ರ ಕುರಿತು ಡಾಕ್ಟರ್ ಮಹಾದೇವ ಸ್ವಾಮಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವರು ಡಾಕ್ಟರ್ ವಿ ಜಿ ಬಾವಲತ್ತಿ. ಈ ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಒಂದು ಸಂರಕ್ಷಣೆಯನ್ನು ರೈತ ಬಾಂಧವರು ಹೇಗೆ ಮಾಡಬೇಕು, ಸೂಕ್ಷ್ಮಾಣುಜೀವಿಗಳು ನಮ್ಮ ರೈತರಿಗೆ ಯಾವ ರೀತಿ ಒಂದು ಸಹಾಯವನ್ನು ಮಾಡ್ತಾ ಇರ್ತವೆ, ಇವುಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಯಾವ ರೀತಿ ಒಂದು ಬೇಸಾಯ ಕ್ರಮಗಳಿರ್ಬೋದು ಅಥವಾ ಬೆಳೆಗಳ ಉತ್ಪಾದನಾ ಪದ್ಧತಿಗಳಿರ್ಬೋದು, ಇದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ಮಹಾದೇವ ಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಮಹಾದೇವ ಸ್ವಾಮಿ ಅವರು.
2: ನಮಸ್ಕಾರ ಸರ್.
1: ಮೊದಲನೇದಾಗಿ ಈ ಸೂಕ್ಷ್ಮಾಣುಜೀವಿಗಳು ಮಣ್ಣಲ್ಲಿರ್ತವೆ, ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ನಾವು ಕಾಪಾಡಬೇಕು, ಅವುಗಳ ಒಂದು ಸಂಖ್ಯೆಯನ್ನು ವೃದ್ಧಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ವಿಜ್ಞಾನಿಗಳು ರೈತರಿಗೆ ಆಗಾಗ ಹೇಳ್ತಿರ್ತಾರೆ. ಮಣ್ಣಿನಲ್ಲಿ ರೈತರಿಗೆ ಉಪಕಾರಿಯಾದಂಥ, ಮಣ್ಣಿಗೆ ಉಪಕಾರಿಯಾದಂಥ ಸೂಕ್ಷ್ಮಾಣುಜೀವಿಗಳು ಯಾವ್ಯಾವ ಇರ್ತಾವೆ ಅಂತ ರೀ ಮಣ್ಣಿನಲ್ಲಿ?
2: ಈಗ ಮಣ್ಣಿನಲ್ಲಿ ನಮಗೆ ಬೇಕಾದಷ್ಟು ಸೂಕ್ಷ್ಮಜೀವಿಗಳಿದೆ. ರೈತರಿಗೊಬ್ಬರಿಗೆ ಅಲ್ಲ, ನಾವು ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳನ್ನು ಬಳಕೆ ಮಾಡಿಕೊಂಡು ನಾವು ಆಂಟಿಬಯೋಟಿಕ್ ತಯಾರು ಮಾಡ್ಬೋದು. ಬೇರೆ ಬೇರೆ ಎಲ್ಲ ಥರದ ಒಂದು ಉಪಯೋಗವಾದಂತಹ ಒಂದು ಸೂಕ್ಷ್ಮಜೀವಿಗಳು ನಮ್ಮಲ್ಲಿದೆ. ಮುಖ್ಯವಾಗಿ ರೈತರಿಗೆ ಬೇಕಾದಂಥ ಸೂಕ್ಷ್ಮಜೀವಿಗಳು ಯಾವುದಪ್ಪ ಅಂದರೆ ಮಣ್ಣಿನಲ್ಲಿ ರೈಜೋಬಿಯಂ, ಅಜಿಟೋಬ್ಯಾಕ್ಟರ್, ಅಜೋಸ್ಪೈರ್ಲಮ್, ಸೂಡೋಮೊನಾಸ್, ಟ್ರೈಕೋಡರ್ಮಾ, ಮೈಕೋರೈಜಾ, ಹೀಗೆ ಹತ್ತು ಹಲವು ಉಪಯುಕ್ತವಾದ ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿ ಇರೋದ್ರಿಂದ ಅವನ್ನ ನಾವು ಚೆನ್ನಾಗಿ ಕಾಪಾಡಿಕೊಂಡು ಹೋಗಬೇಕಾಗ್ತದೆ. ಯಾಕಂದರೆ ಮಣ್ಣಿನ ಫಲವತ್ತತೆಯಲ್ಲಿ ಈ ಸೂಕ್ಷ್ಮಜೀವಿಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಯಾಕಂದರೆ ಯಾವುದೇ ಥರದ ಒಂದು ಪ್ರೋಸೆಸ್ ಆಗಬೇಕಾದ್ರೆ, ಈಗ ರೈತ ಒಂದು ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕ್ದ ಅಂತ ಇಟ್ಕೊಳ್ಳಿ, ಈಗ ಇದಕ್ಕೆ ಮಣ್ಣಿಗೆ ಅದು ಹಾಕಿದಾಗ ಬೆಳೆಗೆ ಅದು ಇಮಿಡಿಯೇಟಾಗಿ ಸಿಗೋದಿಲ್ಲ. ಅದು ನೀವು 3 ಕ್ವಿಂಟಲ್ 4 ಕ್ವಿಂಟಲ್ ಎಷ್ಟೇ ಹಾಕಿದ್ರು ಕೂಡ 1 ಗ್ರಾಮನು ಕೂಡ ಅಲ್ಲಿ ಬೆಳೆಗೆ ಸಿಗೋದಿಲ್ಲ. ಯಾಕಪ್ಪ ಅಂದರೆ ಆ ಮಣ್ಣಿನಲ್ಲಿ ಎಷ್ಟು ಸೂಕ್ಷ್ಮಜೀವಿಗಳು ಇರ್ತವೆ ಅದ್ರ ಮೇಲೆ ನಿಮ್ಮ ನೀವು ಹಾಕಿರತಕ್ಕಂಥ ಸಿಂಗಲ್ ಸೂಪರ್ ಫಾಸ್ಫೇಟ್ ಆಗಿರ್ಬೋದು ಅಥವಾ DAP ಆಗಿರ್ಬೋದು, ಅದು ನಿಮ್ಮ ಬೆಳೆಗೆ ಸಿಗುತ್ತೆ. ಅಂದರೆ ಆ ಮಣ್ಣಿನಲ್ಲಿ

0: ಆ ಒಂದು ರಂಜಕವನ್ನು ಕರಗಿಸುವಂತಹ ಸೂಕ್ಷ್ಮ ಜೀವಿಗಳ ಪ್ರಮಾಣ ಜಾಸ್ತಿ ಇರಬೇಕಾಗ್ತದೆ. ಸೊ ಈ ರೀತಿ ಇದ್ದಾಗ ಮಾತ್ರ ಸೊ ನೀವು ಆ ಒಂದು ರಂಜಕವನ್ನು ನೀವು ಬೆಳಗ್ಗೆ ಒದಗಿಸ್ಬೋದು. ಈಗ ಒಂದು ಉದಾಹರಣೆ ಹೇಳಿದೆ ನಾನಷ್ಟೇ.
1: ಈಗ ಒಂದು ಹಿಡಿ ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮಾಣುಜೀವಿಗಳು ಇರ್ತಾವ ಅಂತ ಹೇಳ್ತಾರೆ ಒಂದು ಬಗಸೆ ಮಣ್ಣಿನಲ್ಲಿ, ಇದು ನಿಜನಾ ಹೇಗೆ?
0: ಹಾ, ಇದು ಬಹಳ ನಿಜ. ಯಾಕಂದ್ರೆ ಈ ಒಂದು ಗ್ರಾಮ್ ಮಣ್ಣಿನಲ್ಲಿ ಕೂಡ ನಾವು ಎಷ್ಟು ಸೂಕ್ಷ್ಮ ಜೀವಿ ಇದೆ ಅಂದ್ರೆ 10^9 × 1 ಕಾಲೋನೀಸ್ ಇರುತ್ತೆ. ಅಂದ್ರೆ 30-300 ಕಾಲೋನೀಸ್ ಒಂದು ಗ್ರಾಮ್ ಸಾಯಿಲ್ ಅಲ್ಲಿ ಇರ್ತದೆ ಮಿನಿಮಮ್. ಸೊ ನೀವು ಒಂದು ಎಕರೆನಲ್ಲಿ ಎಷ್ಟಿರ್ತದೆ ಅಂದರೆ ಬಹಳ ಪ್ರಮಾಣದಲ್ಲಿ ಮಣ್ಣಿನ ಪ್ರಮಾಣದಲ್ಲಿ ಸೂಕ್ಷ್ಮಜೀವಿಗಳಿರ್ತದೆ. ಆ ಸೂಕ್ಷ್ಮಜೀವಿಗಳಲ್ಲಿ ರೋಗವನ್ನು ಉಂಟು ಮಾಡ್ತಕ್ಕಂಥ ಸೂಕ್ಷ್ಮಜೀವಿಗಳು ಇರ್ತವೆ, ಮತ್ತು ಉಪಯುಕ್ತವಾದಂತಹ ಸೂಕ್ಷ್ಮಜೀವಿಗಳು ಕೂಡ ಇರ್ತವೆ ಅದರಲ್ಲಿ. ಸೊ ನೀವು ಹೆಚ್ಚಾಗಿ ನಮ್ಮ ಉಪಯುಕ್ತವಾದ ಸೂಕ್ಷ್ಮಜೀವಿಗಳನ್ನು ನಾವು ಮಣ್ಣಿನಲ್ಲಿ ಕಾಪಾಡಿಕೊಳ್ಳಿಲ್ಲ ಅಂತಂದರೆ ಈ ರೋಗ ಉಂಟು ಮಾಡ್ತಕ್ಕಂಥ ಸೂಕ್ಷ್ಮಜೀವಿಗಳ ಪ್ರಮಾಣ ಜಾಸ್ತಿಯಾಗಿ, ಮುಖ್ಯವಾಗಿ ಶಿಲೀಂಧ್ರಗಳು. ಈ ಸಿಲಿಂಡರ್ಗಳು ಏನು ಮಾಡ್ತಾವೆ, ಬರೀ ರೋಗವನ್ನು ಉಂಟು ಮಾಡ್ತಕ್ಕಂಥದ್ದು. ಹಾಂ, ಪಿಸೇರಿಯಮ್ ಆಗ್ಬೋದು ಅಥವಾ ಸ್ಕ್ಲಿರೋಸಿಯಮ್ ಆಗ್ಬೋದು, ಈ ಥರ ಬೇರೆ ಬೇರೆ ರೋಗವನ್ನು ಉಂಟು ಮಾಡ್ತಕ್ಕಂಥ ಒಂದು ಸೂಕ್ಷ್ಮಜೀವಿಗಳಿರ್ತವೆ. ಸೊ ಅದನ್ನು ನೀವು ಕಂಟ್ರೋಲ್ ಮಾಡಬೇಕಾದ್ರೆ ನಮ್ಮ ಈ ಸಂತತಿಯನ್ನು ಜಾಸ್ತಿ ಮಾಡಿದ್ರೆ, ಉಪಯುಕ್ತವಾದ ಸೂಕ್ಷ್ಮಜೀವಿಗಳನ್ನು ಜಾಸ್ತಿ ಮಾಡಿದ್ರೆ ನೀವು ಸಂತತಿಯನ್ನು, ಸೊ ಆವಾಗ ಆ ಒಂದು ರೋಗವನ್ನು ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ತಾನಾಗೇ ಹೋಗ್ಬಿಡುತ್ತೆ. ಮತ್ತು ಇದು ಇದರಿಂದ ಏನಾಗುತ್ತೆ, ಪೋಷಕಾಂಶಗಳನ್ನು ಒದಗಿಸುವಲ್ಲಿ ಈ ಸೂಕ್ಷ್ಮಜೀವಿಗಳು ಬಹಳ ಸಹಕಾರಿಯಾಗಿ ಕೆಲಸ ಮಾಡ್ತವೆ.
1: ಈಗ ಕೆಲವೊಂದು ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಇರ್ತವೆ, ಕೆಲವೊಂದು ಮಣ್ಣಿನಲ್ಲಿ ಕಡಿಮೆ ಇರ್ತವೆ ಅಂತಾರೆ, ಕಾರಣ ಏನು ಹೇಳ್ತಾರೆ? ಈಗ ಕೆಲವೊಂದು ಮಣ್ಣಿನಲ್ಲಿ ಸಂಖ್ಯೆ ಹೆಚ್ಚು ಕಡಿಮೆ ಆಗಲಿಕ್ಕೆ ಕಾರಣಗಳು?
0: ಕಾರಣಗಳು ಹಲವು ಕಾರಣಗಳಿದ್ದಾವೆ. ಮೊದಲನೇ ಕಾರಣ ಅಂತಂದರೆ ಈಗ ನಮ್ಮಲ್ಲಿ ವಾತಾವರಣ. ವಾತಾವರಣ ಅಂತಂದರೆ ಈ ತೇವಾಂಶ ನಮಗೆ 40-60% ಇರಬೇಕು, ಮತ್ತು ಉಷ್ಣಾಂಶ ನಮಗೆ 37 ಡಿಗ್ರಿ ಇರಬೇಕು. ಈಗ ನೋಡಿ, ಈಗ ಬೇಸಿಗೆ ಕಾಲ. ಬೇಸಿಗೆ ಕಾಲ ಈಗಲೇ ನಮಗೆ 37, 38, 39 ಡಿಗ್ರಿ ಸೆಂಟಿಗ್ರೇಡ್ ಹೋಗ್ತಾ ಇದೆ. ಸೊ ಇಂಥ ಇದರಲ್ಲಿ ಏನಾಗುತ್ತೆ, ಆ ಒಂದು ಉಷ್ಣಾಂಶವನ್ನು ತಡೆಯತಕ್ಕಂಥ ಒಂದು ಸೂಕ್ಷ್ಮಜೀವಿಗಳಲ್ಲಿ ಇರ್ತವಷ್ಟೇ. ಸೊ ಅದ ಆ ಒಂದು ಉಷ್ಣಾಂಶವನ್ನು ತಡ್ಕೊಳ್ಳೋದಕ್ಕಾಗಲ್ವಲ್ಲ, ಆ ಒಂದು ಸೂಕ್ಷ್ಮಜೀವಿಗಳು ಹೆಚ್ಚಾಗಿ ಸೋತೋಗ್ಬಿಡ್ತವೆ. ಸೊ ಅದಕ್ಕೆ ನಾವು ಸಮ್ಮರ್ ಈ ಒಂದು ಬೇಸಿಗೆ ಕಾಲದಲ್ಲಿ ಸೂಕ್ಷ್ಮಜೀವಿಗಳ ಪ್ರಮಾಣ ಒಂದು ಸ್ವಲ್ಪ ಕಮ್ಮಿನೇ ಇರ್ತದೆ. ಸೊ ಥರ್ಮೋಫಿಲಿಕ್ ಮೈಕ್ರೋಬ್ಸ್ ಅಂತ ಇರ್ತವೆ, ಅವು ಮಾತ್ರ ಅಲ್ಲಿ ಸರ್ವೆ ಆಗ್ತವೆ. ಸೊ ಬೇರೆವೆಲ್ಲ ಒಂದು ಸ್ವಲ್ಪ ಹಾನಿಕರ ಆಗ್ತವೆ. ಸೊ ಅದಕ್ಕೋಸ್ಕರ ನಾವು ಒಂದು ತೇವಾಂಶ ಮತ್ತು ಉಷ್ಣಾಂಶ ಇವೆಲ್ಲವನ್ನು ಕಾಪಾಡಬೇಕಾಗ್ತದೆ. ಜೊತೆಗೆ ಕಾರ್ಬನ್ ಬಹಳ ಮುಖ್ಯ. ಇಲ್ಲಿ ಕಾರ್ಬನ್ ಅಂತ ಏನಿದೆ, ಕಾರ್ಬನನ್ನು ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ಈಗ ನಮ್ಮಲ್ಲಿ ಈ ಬೆಳೆಗಳಿಂದ ಬರ್ತಕ್ಕಂಥ ಒಂದು ಬೇರ್ ಆಗಿರ್ಬೋದು, ಆ ಬೇರಿನಲ್ಲಿ ಏನಾಗುತ್ತೆ, ಸುಗರ್ಸ್ ಇದೆ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಸೊ ಅಮೈನೋ ಆ್ಯಸಿಡ್ಸ್ ಇದೆ. ಸೊ ಈಗ ಈ ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ಎಲ್ಲ ಥರದ ಪೋಷಕಾಂಶಗಳು ರೂಟ್ನಲ್ಲಿರ್ತದೆ. ಸೊ ಆ ರೂಟ್ನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಇರೋದ್ರಿಂದನೇ ನಾವು ಆ ಬೇರಿನ ಸುತ್ತಮುತ್ತ ಏನು ಮಣ್ಣಿರ್ತದಲ್ಲ, ಆ ಮಣ್ಣಿನಲ್ಲಿ ಈ ಸೂಕ್ಷ್ಮಜೀವಿಗಳ ಸಂತತಿ ಜಾಸ್ತಿ ಇರ್ತದೆ. ನೀವು ಓಪನ್ ಫೀಲ್ಡ್ ಮಣ್ಣನ್ನು ತಗೊಂಡ್ರೆ ಕಂಪೇರ್ ಮಾಡಿದ್ರೆ ಆ ಒಂದು ಬೇರಿನ ಸುತ್ತಮುತ್ತ ಏನು ಮಣ್ಣಿರ್ತದೆ ಆ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳ ಸಂತತಿ ಜಾಸ್ತಿ ಇರುತ್ತೆ. ಯಾಕಂತಂದರೆ ಇದೆಲ್ಲ ಪೋಷಕಾಂಶಗಳು ಅಲ್ಲಿರೋದ್ರಿಂದ ಆ ರೀತಿ ಒಂದು ನಾವು ಒಂದು ಆ ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ. ಸೊ ಈ ಮಣ್ಣಿನಲ್ಲಿ
1: ಈಗ ಒಂದು ವಿಚಾರ ನೀವು ಹೇಳಿದ್ರೆ, ಈಗ ಯಾವುದೇ ಒಂದು ಪೋಷಕಾಂಶವನ್ನು ಭೂಮಿಗೆ ಹಾಕಿದ ತಕ್ಷಣ ಅದು ಬೆಳೆಗಳಿಗೆ ಸಿಗೋದಿಲ್ಲ ಅಂತಕ್ಕಂಥ ವಿಚಾರ. ಈಗ ಉದಾಹರಣೆಯನ್ನು ನಾವು ಕಾಂಪೋಸ್ಟನ್ನು ತೆಗೆದುಕೊಳ್ಳೋಣ, ಅಥವಾ ಅದು ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಲ್ಲ, ಅದನ್ನು ರೈತರು ಭೂಮಿಗೆ ಹಾಕಿದ ತಕ್ಷಣ ಅದು ಸಸ್ಯಗಳಿಗೆ ದೊರಿಬೇಕಾದ್ರೆ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಯಾವ ರೀತಿ ಪಾತ್ರ ವಹಿಸ್ತವೆ? ಈಗ ವಿಜ್ಞಾನಿಗಳು ಏನು ಹೇಳ್ತಾರೆ, ಬಿತ್ತನೆ ಮಾಡೋಕ್ಕಿಂತ 3 ವಾರ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಹಾಕಿ ಅಂತ ಹೇಳ್ತಾರೆ. ಆದರೆ ರೈತರು ಬಿತ್ತನೆ ಮಾಡೋದು 1 ವಾರ ಇದ್ದಾಗ ಅಥವಾ ಬಿತ್ತನೆ ಸಮಯದಲ್ಲೇ ಹಾಕಿಬಿಡ್ತಾರೆ. ಇಲ್ಲಿ ಯಾವ ರೀತಿ ಸೂಕ್ಷ್ಮಾಣುಜೀವಿಗಳು ಪಾತ್ರ ವಹಿಸ್ತಾವೆ ಅಂತಿರ್ತಾವೆ?
0: ಮುಖ್ಯವಾಗಿ ಈ FIM ಏನಿದೆ, ಕೊಟ್ಟಿಗೆ ಗೊಬ್ಬರ, ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ಕಮ್ಮಿ ಇರ್ತದೆ. ಕಮ್ಮಿ ಇದ್ದರೂ ಕೂಡ ಸೊ ನೀವು ಇವತ್ತು ಹಾಕಿದ್ರು ಕೂಡ ಅಲ್ಲಿರ್ತಕ್ಕಂಥ ಸೆಲ್ಯುಲೋಸ್ ಆಗಿರ್ಬೋದು, ಎಮಿಸೆಲ್ಯುಲೋಸ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಒಂದು ಪೋಷಕಾಂಶಗಳೇನಿದೆ, ಸಾರಜನಕ, ರಂಜಕ, ಪೊಟಾಸು, ಎಲ್ಲ ಥರದ ಅಂಶಗಳು ಅಲ್ಲಿದ್ದರೂ ಕೂಡ ಆ ಒಂದು ಅಂಶಗಳು ಇಮಿಡಿಯೇಟಾಗಿ ರಿಲೀಸ್ ಆಗೋದಿಲ್ಲ. ಯಾಕೆಂತಂದರೆ ಆ ರಿಲೀಸ್ ಆಗದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಒಂದು ಸೂಕ್ಷ್ಮಜೀವಿಗಳು, ಉಪಯುಕ್ತವಾದ ಸೂಕ್ಷ್ಮಜೀವಿಗಳು ಆ ಒಂದು ಕ್ರಿಯೆಯಲ್ಲಿ ಭಾಗವಹಿಸಿರೋದಿಲ್ಲ. ಯಾಕಂದರೆ ಕಮ್ಮಿ ಪ್ರಮಾಣದಲ್ಲಿ ಇರ್ತವೆ. ಸೊ ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ಅಂದರೆ ಎಲ್ಲ ಥರದ ಸೂಕ್ಷ್ಮಜೀವಿಗಳು ಇರಬೇಕಲ್ಲಿ, ಸಾರ್ವಜನಿಕವನ್ನು ಸ್ಥಿರೀಕರಣ ಮಾಡ್ತಕ್ಕಂಥ ಸೂಕ್ಷ್ಮಜೀವಿಗಳು, ರಂಜಕವನ್ನು ಕರಗಿಸತಕ್ಕಂಥ ಸೂಕ್ಷ್ಮಜೀವಿಗಳು, ಪೊಟಾಸನ್ನು ಕರಗಿಸತಕ್ಕಂಥ ಸೂಕ್ಷ್ಮಜೀವಿಗಳು, ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ನ ಒಂದು ಬಿಲ್ಡಪ್ ಮಾಡ್ತಕ್ಕಂಥ ಒಂದು ಸೂಕ್ಷ್ಮಜೀವಿಗಳು, ಹೀಗೆ ಎಲ್ಲ ಥರದ ಸೂಕ್ಷ್ಮಜೀವಿಗಳು ಇದ್ದರೆ ಮಾತ್ರ ಎಲ್ಲ ಕಂಬೈಂಡ್ ಆಗಿ ಅವೇನು ಮಾಡ್ತವೆ, ಇಂಟ್ರಾಕ್ಷನ್ ಆಗಿ ಮೈಕ್ರೋಬೋ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ, ಆ ಒಂದು ಒಂದು ಸಂಯುಕ್ತ ಒಂದು ಕಾರ್ಯವನ್ನು ನಿರ್ವಹಿಸಿ ಎಲ್ಲ ಒಂದು ಪೋಷಕಾಂಶಗಳನ್ನು ನೀವು ಇಮಿಡಿಯೇಟಾಗಿ ಒದಗಿಸ್ಬೋದಂಥ ಒಂದು ಕಾರ್ಯಕ್ರಮವನ್ನು ಈ ಸೂಕ್ಷ್ಮಜೀವಿಗಳು ಮಾಡ್ತವೆ. ಸೊ ಅದಕ್ಕೋಸ್ಕರ ಸೊ ನಮ್ಮ ಮಣ್ಣಿನಲ್ಲಿ ಯಾವಾಗಲೂ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಅಂದರೆ ಅದಕ್ಕೆ ಬೇಕಾದಂಥ FIM ಆಗ್ಬೋದು, ಅದಕ್ಕೆ ಬೇಕಾದಂಥ ಒಂದು ಬೆಳೆಗಳಿಂದ ಬರ್ತಕ್ಕಂಥ ಒಂದು ತ್ಯಾಜ್ಯ ಅಥವಾ ಪಳವಳಿಕೆ ಅವಶೇಷಗಳೇನಿದೆ ಅದನ್ನು ಹಾಕ್ಬೇಕಾಗತ್ತೆ.

0: ಯಾಕಂತಂದರೆ ತ್ಯಾಜ್ಯಗಳಲ್ಲಿ ಅವಶೇಷಗಳಲ್ಲಿ ಏನಿದೆಪ್ಪ ಅಂತಂದರೆ ಸೆಲ್ಯುಲೋಸು, ಲಿಗ್ನಿನ್ನು ಮತ್ತು ಎಮಿಸೆಲ್ಯುಲೋಸು, ಎಲ್ಲ ಕಾರ್ಬೋಹೈಡ್ರೇಟ್ಸು, ಪೆಕ್ಟಿನ್ನು, ಸ್ಟಾರ್ಚು, ಹೀಗೆ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಅದನ್ನು ಸುಟ್ಟಾಕೋ ಬದಲು ಅದನ್ನು ನೀವೇನು ಮಾಡಬೇಕು, ಈ ಸೂಕ್ಷ್ಮ ಜೀವಿಗಳ ಸಹಾಯದಿಂದ ಅದನ್ನು ಆ ಒಂದು ಬೇರೆ ಪ್ರಮಾಣದಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಬೆಳೆಗಳಿಗೆ ಒದಗಿಸುವಂಥ ಒಂದು ಪರಿಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ.
1: ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಒಂದು ರಕ್ಷಣೆಯನ್ನು ಮಾಡಬೇಕಾಗಿತ್ತು ಅಂತಂದರೆ ಅವುಗಳ ಸಂಖ್ಯೆಯನ್ನು ವೃದ್ಧಿ ಮಾಡಬೇಕು, ಇದ್ದಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹಾಗೆ ನಾವು ಉಳಿಸ್ಕೊಂಡು ಹೋಗಬೇಕಾಗಿತ್ತಂದರೆ ಏನು ಮಾಡ್ಬೇಕಂತೀರಿ ರೈತರು, ಏನು ಮಾಡಬೇಕು?
0: ಈಗ ನಮ್ಮ ರೈತರು ಏನು ಮಾಡ್ತಾರೆ, ನಾನು ಆಗಲೇ ಹೇಳಿದೆ 40-60% ತೇವಾಂಶ ಬೇಕಂತ. ಅಂದರೆ ಸೊ ನಾವೊಂದು ನೀರಾವರಿಯನ್ನು ಏನು ಕೊಡ್ತೀವಲ್ಲ, ನೀರಾವರಿ ಕೊಡೋದನ್ನು ಒಂದು ಪದ್ಧತಿನೇ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನೀರಾವರಿನ ಕೊಡಬೇಕಾಗ್ತದೆ. ಬಹಳಷ್ಟು ನೀರು ನಿಲ್ಲಿಸಬಾರ್ದು. ಬಹಳಷ್ಟು ನೀರು ನಿಲ್ಲಿಸಿದ್ರೆ ಏನಾಗುತ್ತೆ, ಎನರೋಬಿಕ್ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಸೊ ಎನರೋಬಿಕ್ ಸಿಚುಯೇಷನ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಯಾಕೆ ನಮ್ಮ ಎಲ್ಲ ಸೂಕ್ಷ್ಮಜೀವಿಗಳು ಉಸಿರಾಟ ಮಾಡ್ತಕ್ಕಂಥ ಸೂಕ್ಷ್ಮಜೀವಿಗಳು, ಅದಕ್ಕೆ ನಮಗೆ ಉಸಿರಾಟಕ್ಕೆ ನಾವೆಂಗೆ ನಮಗೆ ಆಕ್ಸಿಜನ್ ಬೇಕೋ ನಮ್ಮ ಸೂಕ್ಷ್ಮ ಜೀವಿಗಳಿಗೂ ಕೂಡ ಆಕ್ಸಿಜನ್ ಬೇಕಾಗುತ್ತೆ. ಸೊ ಆಕ್ಸಿಜನ್ ಪ್ರಮಾಣ ಕಮ್ಮಿ ಆಗಿಬಿಟ್ಟು ಎನರೋಬಿಕ್ ಸಿಚುಯೇಷನ್ ಆಗಿ ಆ ಸೂಕ್ಷ್ಮಜೀವಿಗಳು ಸೋತೋಗ್ಬಿಡ್ತವೆ. ಸೊ ಅದಕ್ಕೋಸ್ಕರ ವಾಟರ್ ಲಾಗಿಂಗ್ ಅಂದರೆ ನೀರನ್ನು ಜಾಸ್ತಿ ನಿಲ್ಲಿಸಬಾರ್ದು. ನಮಗೆ 40-60% ಅಷ್ಟು ತೇವಾಂಶ ಬೇಕು ಮತ್ತು 37-38 ಉಷ್ಣಾಂಶ ಬೇಕು. ಸೊ ಜೊತೆಗೆ ಸಾವಯವ ವಸ್ತುಗಳು ಏನಿರ್ತವಲ್ಲ ಅವು ಕೂಡ ಅಲ್ಲಿ ಇರುವ ಹಾಗೆ ನಾವು ನೋಡ್ಕೋಬೇಕು. ಈಗ ಹ್ಯೂಮಸ್ ಕಂಟೆಂಟ್ ಆಗ್ಬೋದು ಅಂಥವೆಲ್ಲ ಅಲ್ಲಿ ಪ್ರಮಾಣ ಒಂದು ನಿಶ್ಚಿತ ಪ್ರಮಾಣದಲ್ಲಿ ಅಲ್ಲಿ ಇರಬೇಕಾಗ್ತದೆ. ಸೊ ಅಲ್ಲಿ ನಿಶ್ಚಿತ ಪ್ರಮಾಣದಲ್ಲಿ ಅಲ್ಲಿ ಇಲ್ಲ ಅಂತಂದರೆ ಆ ಸೂಕ್ಷ್ಮಜೀವಿಗಳು ತಮ್ಮ ಕ್ರಿಯೆಯನ್ನು ಮಾಡೋದಿಲ್ಲ ಮತ್ತು ಸಂತತಿಯನ್ನು ವೃದ್ಧಿ ಮಾಡ್ಕೊಳ್ಳೋದಿಲ್ಲ. ಸೊ ಆವಾಗ ಏನಾಗ್ತದೆ, ಎಲ್ಲ ಥರದ ಒಂದು ಕ್ರಿಯೆಗಳು ನಾನು ಆರೋಗ್ಯ ಹೇಳಿದ್ನಲ್ಲ, ಸಾರ್ವಜನಿಕನ ಸ್ಥಿರೀಕರಣ ಮಾಡ್ತಕ್ಕಂಥದ್ದು, ರಂಜಕವನ್ನು ಕರಗಿಸುವಂಥದ್ದು, ಇದು ಯಾವುದು ಕ್ರಿಯೆಗಳಲ್ಲಿ ಸರಿಯಾಗಿ ಜರುಗೋದಿಲ್ಲ. ಸೊ ಅದಕ್ಕೋಸ್ಕರ ಸೊ ನೀವು ಮಣ್ಣಲ್ಲಿ ಏನು ಮಾಡಬೇಕಾಗ್ತದೆ ಅಂತಂದರೆ ಸಾವಯವ ವಸ್ತುಗಳು ಇರುವಾಗೆ ನೋಡ್ಕೋಬೇಕು. ಸೊ ತೇವಾಂಶ ಮತ್ತು ವಾತಾವರಣವನ್ನು ಸರಿಯಾಗಿರತಕ್ಕಂಥ ಒಂದು ಈವನ್ ಸಮಟೈಮ್ಸ್ ಏನು ಮಾಡಬೇಕು ಅಂದರೆ ಮಲ್ಚಿಂಗು ಕೂಡ ಮಾಡಬೇಕಾಗ್ತದೆ. ಈಗ ದ್ವಿದಳ ಧಾನ್ಯಗಳ ಒಂದು ದಂಟುಗಳು ಏನಿರ್ತವೆ ಅವನ್ನು ನೀವು ಮಕ್ಕಳ ಮಲ್ಚ್ ಮಾಡಿ ಅದರಲ್ಲಿ ನೀರಾವರಿ.
1: ಈಗ ಇತ್ತೀಚೆಗೆ ಭಾಳಷ್ಟು ಒಂದು ರೈತರ ಹೊಲಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಏನಪ್ಪಾ ಅಂತಂದರೆ ರೈತರು ಭತ್ತದ ಗದ್ದೆಗಳಿಗೆ ಬೆಂಕಿ ಹಚ್ತಾರೆ, ಹತ್ತಿ ಕಟ್ಟಿಗೆಗಳಿಗೆಲ್ಲ ಬೆಂಕಿ ಹಚ್ತಾರೆ, ಆಮೇಲೆ ಬೇರೆ ಬೇರೆ ಪಳಿಗುಳಿಕೆಗಳಿಗೆ ಎಲ್ಲ ಭೂಮಿಯಲ್ಲಿ ಅಲ್ಲಲ್ಲಲ್ಲಿ ಗುಂಪಿ ಹಾಕಿ ಬೆಂಕಿ ಹಚ್ಚಿಬಿಡ್ತಾರೆ. ಈ ಒಂದು ಪದ್ಧತಿಯಿಂದ ಇವುಗಳನ್ನು ಸುಡುವುದರಿಂದ ಯಾವ ರೀತಿ ಒಂದು ಸೂಕ್ಷ್ಮಾಣುಜೀವಿಗಳ ಮೇಲೆ ಪರಿಣಾಮ ಆಗುತ್ತೆ, ಇದು ಯಾವ ರೀತಿ ನಮ್ಮ ಉತ್ಪಾದನೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತಂತಿರ್ತಾವೆ?
0: ಈ ಸುಟ್ಟಾಕೋದ್ರಿಂದ ಏನಾಗುತ್ತೆ, ಆ ಒಂದು ಸಾವಯವ ವಸ್ತುಗಳಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಸುಟ್ಟೋಗ್ತವೆ. ಸೊ ಜೊತೆಗೆ ಅದಕ್ಕೆ ಪೋಷಕಾಂಶಗಳು ಈ ಒಂದು ಸೂಕ್ಷ್ಮಜೀವಿಗೆ ಸಿಗಲಿಲ್ಲ ಅಂತಂದಾಗ ಅವು ಕೂಡ ತಮ್ಮ ಕಾರ್ಯಗಳನ್ನು ನಿರ್ವಹಿಸೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನಾಗುತ್ತೆ, ನಮ್ಮ ರೈತರು ಏನು ಮಾಡ್ತಾರೆ, ಸೊ ಹೆಚ್ಚಾಗಿ ಈ ಪೆಸ್ಟಿಸೈಡ್ ಪ್ರಮಾಣವನ್ನು ಬಳಕೆ ಮಾಡ್ತಕ್ಕಂಥದ್ದು, ಆಮೇಲೆ ಹೆಚ್ಚಾಗಿ ಸಾರಜನಕವನ್ನು ಬಳಕೆ ಮಾಡ್ತಕ್ಕಂಥದ್ದು, ಯೂರಿಯಾ ಅಂತದೆಲ್ಲ. ಸೊ ಅವಾಗೇನಾಗುತ್ತೆ, ಮಣ್ಣಿನಲ್ಲಿ ಒಂದು ಈ ಒಂದು NO3 ಎಲ್ಲ ಅಕ್ಯುಮುಲೇಟ್ ಆಗ್ತದೆ, ಅಂದರೆ ನೈಟ್ರೇಟ್ ಪ್ರಮಾಣ ಜಾಸ್ತಿ ಆಗ್ತದೆ, ಆಮೇಲೆ ಫಾಸ್ಫೇಟ್ ಪ್ರಮಾಣ ಜಾಸ್ತಿ ಆಗ್ತದೆ. ಸೊ ಈ ರೀತಿ ಫಾಸ್ಫೇಟ್ ಪ್ರಮಾಣ ಮತ್ತು ನೈಟ್ರೇಟ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಏನಾಗ್ಬಿಡ್ತದೆ, ಸೂಕ್ಷ್ಮಜೀವಿಗಳಿಗೆ ಹಾನಿಕರಕ್ಕಾಗಲ್ಲ. ಯಾಕಂತಂದರೆ ಆ ಒಂದು ನೈಟ್ರೇಟ್ ಪ್ರಮಾಣ ಆಗಲಿ ಫಾಸ್ಫೇಟ್ ಪ್ರಮಾಣ ಆಗಲಿ ಅದು ಬೇರೆ ರೂಪದಲ್ಲಿ ಕನ್ವರ್ಟ್ ಆಗಬೇಕು. ಸೊ ಎಲ್ಲ ಈಗ ನೈಟ್ರಿಫಿಕೇಶನ್ ಅಂತ ಹೇಳ್ತೀವಿ, ಡಿನೈಟ್ರಿಫಿಕೇಶನ್ ಅಂತ ಹೇಳ್ತೀವಿ, ಇದೆಲ್ಲ ಪ್ರೋಸೆಸ್ಗಳು ನಾವು ಆಗಬೇಕು. ಆಗಿ ವಾತಾವರಣದಲ್ಲಿ ಅದು 78% ಸಾರ್ವಜನಿಕ ಮೇಲಿರ್ತದೆ. ಆ 78% ಸಾರ್ವಜನಿಕವನ್ನು ನಮ್ಮ ಸೂಕ್ಷ್ಮ ಜೀವಿಗಳ ಸಹಾಯದಿಂದ ಸಾರ್ವಜನಿಕ ಸ್ಥಿರೀಕರಣವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಇದೆಲ್ಲ ಮಾಡಬೇಕಂದ್ರೆ ಇದೆಲ್ಲ ಥರದ ಒಂದು ವ್ಯವಸ್ಥೆ ನಾವು ಭಾಳ ಅಚ್ಚುಕಟ್ಟಾಗಿ ಮಾಡ್ಕೋಬೇಕಾಗ್ತದೆ.
1: ಈಗ ಪಳಿಯುಳಿಕೆಗಳನ್ನು ಅಥವಾ ಭತ್ತದ ಗದ್ದೆಗೆ ಒಂದು ಬೆಂಕಿ ಹಚ್ಚಿಬಿಡ್ತೀವಲ್ಲ, ಅಲ್ಲೆಲ್ಲ ಭೂಮಿ ಸುಟ್ಟು ಕರ್ರಗಾಗಿರ್ತದೆ. ಆ ಸುಟ್ಟಂಥ ಒಂದು ಜಾಗದಲ್ಲಿ ಸೂಕ್ಷ್ಮಾಣುಜೀವಿಗಳು ಸಂಖ್ಯೆ ಕಡಿಮೆ ಆಗತ್ತಂತೀರಾ, ಹೇಗೆ ತಾವು?
0: ಹೌದು ಹೌದು, ಕಡಿಮೆ ಆಗ್ತದೆ. ಸೊ ಕಡಿಮೆ ಆಗುತ್ತೆ ಯಾಕೆ ಅಂತಂದರೆ ಅದು ಬರೀ ಆ ಒಂದು ಭತ್ತದ ಒಂದು ಸಾವಯವ ವಸ್ತುವನ್ನು ನಾವು ಸುಟ್ಟಾಕೋಲ್ಲ, ಜೊತೆಗೆ ಅಲ್ಲಿ ಸುತ್ತ ಇರ್ತಕ್ಕಂಥ ಮಣ್ಣಿನ ಒಂದು ಇದನ್ನು ಕೂಡ ನಾವು ಸುಟ್ಟಾಕ್ತಿದ್ದೀವಿ. ಸೊ ಅಲ್ಲಿರ್ತಕ್ಕಂಥ ಪರಿಸರವನ್ನು ಹಾಳು ಮಾಡ್ತೀವಿ. ಸೊ ಮಣ್ಣಿನ ಪರಿಸರ ಜೊತೆಗೆ ಅದು ಸುಟ್ಟೋಗ್ಬಿಟ್ಟು ಆಶಾಗಿ ಬೀಳ್ತದೆ, ಅದು ಆಶಾಗಿ ಬಿದ್ದಾಗ ಅದರಲ್ಲಿರ್ತಕ್ಕಂಥ ಏನು ಪೋಷಕಾಂಶಗಳು ಇರೋದಿಲ್ಲ. ಸೊ ಜೊತೆಗೆ ಏನಾಗುತ್ತದೆ, ಅದು ಟೆಂಪ್ರೇಚರು ಉಷ್ಣಾಂಶ ಜಾಸ್ತಿನೂ ಆಗುತ್ತೆ ಸುಟ್ಟಾಕುವಾಗ, ಬೆಂಕಿ ಬಂದಾಗ ಆ ಉಷ್ಣಾಂಶ ಎಲ್ಲ ಥರದ ಸೂಕ್ಷ್ಮಜೀವಿಗಳನ್ನು ಕೊಂದಾಗ್ತವೆ. ಯಾಕಂದರೆ ನಮ್ಮ ಸೂಕ್ಷ್ಮಜೀವಿಗಳು 37-38 or 39 ಉಷ್ಣಾಂಶ ಅಷ್ಟೇ ತಳ್ಕೊತವೆ. ಕೆಲವು ಸೂಕ್ಷ್ಮಜೀವಿಗಳು ಮಾತ್ರ ನಾವು ಹೆಚ್ಚಿನ ಉಷ್ಣಾಂಶ ಇರತಕ್ಕಂಥ ಒಂದು ವಾತಾವರಣವನ್ನು ಒಗ್ಗಿಕೊಳ್ತವೆ. ಬಟ್ ಎಲ್ಲ ಸೂಕ್ಷ್ಮಜೀವಿಗಳು 38-37 ಉಷ್ಣಾಂಶವನ್ನು ತಡ್ಕೊಡ್ತವೆ. ಅದರಿಂದ ಬೆಂಕಿ ಹಾಕಿದಾಗ ಏನಾಗುತ್ತೆ, ಆ ಒಂದು ಉಷ್ಣಾಂಶಕ್ಕೆ ಎಲ್ಲ ಥರದ ಸೂಕ್ಷ್ಮಜೀವಿಗಳು ಹಾಳಾಗ್ತವೆ.
1: ಈಗ ಯಾವ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಆ ಮಣ್ಣು ಫಲವತ್ತಾದ ಮಣ್ಣು ಅಂತ ಹೇಳ್ತೀರಾ ನೀವು ಹೇಗೆ?
0: ಹೌದು, ಹೆಚ್ಚಾಗಿ ನಮ್ಮ ಸೂಕ್ಷ್ಮಜೀವಿಗಳು ಇದ್ದರೆ ಆ ಮಣ್ಣು ಫಲವತ್ತಾದ ಮಣ್ಣು ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಆ ಸೂಕ್ಷ್ಮಜೀವಿಗಳು ಎಲ್ಲ ಥರದ ಪ್ರೋಸೆಸ್ಸನ್ನು ಮಾಡ್ತವೆ. ಸಾರ್ವಜನಿಕ ಸ್ಥಿರೀಕರಣ ಆಗ್ಬೋದು, ರಂಜಕವನ್ನು ಕರಗಿಸ್ತಕ್ಕಂಥದ್ದು, ಮತ್ತು ಪೊಟಾಸನ್ನು ಕರಗಿಸ್ತಕ್ಕಂಥದ್ದು.

0: ಸೊ ಅಲ್ಲಿಂದ ಈಗ ಇನ್ನೊಂದು ಮೈಕೋರೇಜ ಅಂತ ಹೇಳಿದೆ. ಈ ಮೈಕೋರೇಜ ಏನು ಮಾಡ್ತದೆ, ನೀವು ರಂಜಕವನ್ನು ಕರಗಿಸಿದ್ರು ಕೂಡ ನಾವು ಈಗ ಡಿ ಎ ಪಿ ಸಿಂಗಲ್ ಸೂಪರ್ ಹಾಕಿದಾಗ ಅದು ಸಾಲುಬಲೈಸ್ ಆಗಿ ಬೆಳೆಗಳಿಗೆ ಸಿಗದೇ ಇರತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆಯನ್ನು ಬೆಳೆಗಳಿಗೆ ದಕ್ಕುವಂತೆ ಮಾಡ್ತಕ್ಕಂಥದ್ದು ಅಂದರೆ ಸಾಲುಬಲೈಸ್ ಆಗತಕ್ಕಂಥ ಒಂದು ರಂಜಕವನ್ನು ಈ ಮೈಕ್ರೋಜೆ ಏನು ಮಾಡ್ತದೆ ಸಸ್ಯಗಳಿಗೆ ಒದಗಿಸ್ಕೊಡುತ್ತೆ ಒಳಗಡೆಯಿಂದ ಎಕ್ಸೈಲಮ್ ಮುಖಾಂತರ ಒದಗಿಸ್ಕೊಡುತ್ತೆ. ಸೊ ಆ ರೀತಿ ಇದ್ದಾಗ ನಾವು ನಿಜವಾಗ್ಲೂ ಅದು ಸೂಕ್ಷ್ಮಜೀವಿಗಳ ಒಂದು ಉಪಯುಕ್ತತೆ ಬಹಳ ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ.
1: ಈಗ ಕೊನೆಯದಾಗಿ ರೈತರಿಗೆ ತಮ್ಮ ಸಲಹೆ ಸೂಚನೆಗಳನ್ನು, ಯಾಕಂದರೆ ಮಣ್ಣು ಫಲವತ್ತಾಗಿದೆ ಅಂತಂದರೆ ಆ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಇರ್ತಾವಂತಕ್ಕಂಥ ವಿಚಾರ ಹೇಳಿದಿರ್ತಾವೆ. ಈಗ ರೈತರು ಈ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಮಣ್ಣಿನಲ್ಲಿ ಜಾಸ್ತಿ ಮಾಡಬೇಕು ಮತ್ತು ಅವುಗಳ ಸಂರಕ್ಷಣೆಯನ್ನು ಮಾಡ್ಕೊಂಡು ಹೋಗಬೇಕಾಗಿತ್ತಂತಂದರೆ ಏನು ಮಾಡಬೇಕಾಗಿದೆ ರೈತರು?
0: ಮೊದಲನೇದಾಗಿ ಈಗ ಉಷ್ಣಾಂಶ ಜಾಸ್ತಿ ಇದೆ, ಯಾಕಂದರೆ ಬೇಸಿಗೆ ಕಾಲ. ಸೊ ಈ
1: ನೇಚರ್ ಕಂಟ್ರೋಲ್ ಬೈ ನೇಚರ್
0: ನೇಚರ್ ಅದಕ್ಕೆ ಇವಾಗ ಏನು ಮಾಡಬೇಕು, ಇಂಥ ಸಮಯದಲ್ಲಿ ನೀವೇನು ಮಾಡಬೇಕು, ಉಳುಮೆಯನ್ನು ಮಾಡಿ ಟೆಂಪರೇಚರ್ನ ಒಂದು ಬೇರೆ ಕಡೆಗೆ ಹೋಗುವ ರೀತಿ ಮಾಡ್ತಕ್ಕಂಥದ್ದು. ಸೊ ಒಳಗಡೆ ಇರ್ತಕ್ಕಂಥ ಮಣ್ಣನ್ನು ಮತ್ತೆ ರೊಟೇಟ್ ಮಾಡಿದಾಗ ಆ ಒಂದು ಉಷ್ಣಾಂಶ ಕಮ್ಮಿ ಆಗುತ್ತೆ. ಸೊ ಆಮೇಲೆ ಇಮೇಲೆ ಒಂದು ಒಂದು ಅಥವಾ ಎರಡು ಮಳೆ ಬಂದಾಗ ನಿಮಗೆ ಒಂದು ಸರಿಯಾದ ಪ್ರಮಾಣದಲ್ಲಿ ಉಷ್ಣಾಂಶ ಮತ್ತು ತೇವಾಂಶ ಸಿಗುತ್ತೆ. ಸೊ ಜೊತೆಗೆ ಬಿತ್ತನೆ ಮಾಡೋದಕ್ಕಿಂತ ಒಂದು ತಿಂಗಳು ಮುಂಚಿತವಾಗಿಯೇ ನಾವು ಒಂದು ಈ ಕೊಟ್ಟಿಗೆ ಗೊಬ್ಬರ, ವರ್ಮಿ ಕಂಪೋಸ್ಟ್ ಗೊಬ್ಬರ ಮತ್ತು ಸಾವಯವ ವಸ್ತುಗಳಿಂದ ತಯಾರಿರ್ತಕ್ಕಂಥ ಒಂದು ಗೊಬ್ಬರಗಳನ್ನ ಹಾಕಬೇಕಾಗ್ತದೆ. ಸೊ ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ನೀರಾವರಿಯನ್ನು ಮಾಡ್ತಕ್ಕಂಥದ್ದು, ಮತ್ತು ಬಿತ್ತನೆ ಮಾಡೋದಕ್ಕಿಂತ ಮೊದಲೇ ಅಥವಾ ನೀವು ಭತ್ತ ಆದರೆ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಿಂತ ಮೊದಲೇ ಸೊ ನಮಗೆ ಬೇಕಾದಂಥ ಒಂದು ಈಗ ಅಜೋಲಾ ಇದೆ ಅದನ್ನು ಹಾಕ್ತಕ್ಕಂಥದ್ದು, ಸೊ ಅಲ್ಲಿಂದ ಬರ್ತಾ ಸೈನೋಬ್ಯಾಕ್ಟ್ರಿಯಾ ಅಂತ ಇದೆ ಅದನ್ನು ಸಂತತಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಇದೆಲ್ಲನೂ ಮಾಡೋದ್ರಿಂದ ಸೊ ನಾವು ಈ ಒಂದು ಸೂಕ್ಷ್ಮಜೀವಿಗಳ ಸಂತತಿಯನ್ನು ಜಾಸ್ತಿ ಮಾಡ್ಬೋದು. ಮತ್ತು ನಮಗೇನಂತಂದರೆ ಈ ಪ್ರೊಡಕ್ಟಿವಿಟಿ ಮತ್ತು ನಮಗೆ ಬರ್ತಕ್ಕಂಥ ಇಳುವರಿಗಿಂತ ಮುಖ್ಯವಾಗಿ ನಮ್ಮ ಮಣ್ಣನ್ನು ಮುಂದಿನ ಒಂದು ಜನರೇಷನ್ಗೆ ನಾವು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾವು ಏನಂದ್ರೆ 40 ಬಂದಿದೆ 50 ಬರಬೇಕು ಕ್ವಿಂಟಾಲ್ಸ್ ಅನ್ನೋದು ನಮ್ಮ ಮುಖ್ಯ ಅಲ್ಲ ನಮಗೆ. ಸೊ ಈ ಮಣ್ಣನ್ನು ಫಲವತ್ತತೆಯನ್ನು ಸುಸ್ಥಿರತೆಯನ್ನು ನಾವು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ರಾಸಾಯನಿಕಗಳಂದ್ರೆ ನೀವು ಹೆಚ್ಚಾಗಿ ಯೂರಿಯಾ ಗೊಬ್ಬರನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದನೂ ಕೂಡ ನಿಮಗೆ ಹಾನಿ ಆಗ್ತದೆ. ಸೊ ಜೊತೆಗೆ ಪೆಸ್ಟಿಸೈಡ್ ಅನ್ನು ಹೆಚ್ಚಾಗಿ ಬಳಕೆ ಮಾಡತಕ್ಕಂಥ ಒಂದು ಪದ್ಧತಿ ಇದ್ರೂ ಕೂಡ ನಾವು ಇದಾಗ್ತದೆ. ಮತ್ತೆ ಜೊತೆಗೆ ಏನಾಗುತ್ತೆ, ಈ ಕೆಮಿಕಲ್ಸು ಯಾವ ಥರ ಅಂತಂದ್ರೆ ಹೆವಿ ಮೆಟಲ್ಸ್ ಇರ್ಬೋದು, ಆರ್ಸೆನಿಕ್ ಕಂಟೆಂಟ್ ಇರ್ಬೋದು. ಈಗ ನೀವು ನೀರನ್ನು ಯಾವ ಥರ ನೀರು ಬಳಕೆ ಮಾಡ್ತೀರಿ ಅದು ಬಹಳ ಮುಖ್ಯ. ಸೊ ನೀರಿನಲ್ಲಿ ಆರ್ಸೆನಿಕ್ ಕಂಟೆಂಟ್ ಇದ್ರೂ ಕೂಡ ಅದು ಬಹಳ ನಮಗೆ ತೊಂದರೆ ಆಗ್ತದೆ. ಸೊ ಆ ಥರ ಏನಾದ್ರು ನೀವು ನೀರು ಆ ಥರ ನೀರು ಇತ್ತು ಅಂತಂದ್ರೆ ನಿಮಗೆ ಅಥವಾ ಆ ಥರ ಮಣ್ಣು ಇತ್ತು ಅಂದರೆ ನೀವು ನಮ್ಮಲ್ಲಿ ಪೆಸ್ಟಿಸೈಡ್ ರೆಸಿಡ್ಯೂ ಕಂಟ್ರೋಲ್ ಲ್ಯಾಬ್ ಅಂತ ಒಂದು ಲ್ಯಾಬ್ ಇದೆ, ನೀವು ಅಲ್ಲಿಗೆ ತಂದುಬಿಟ್ಟು ನಮ್ಮ ನಿಮಗೆ ಬೇಕಾದಂಥ ಒಂದು ಆರ್ಸೆನಿಕ್ ಕಂಟೆಂಟ್ ಆಗ್ಬೋದು, ಹೆವಿ ಮೆಟಲ್ ಕಂಟೆಂಟ್ ಆಗ್ಬೋದು, ಪೆಸ್ಟಿಸೈಡ್ ಕಂಟೆಂಟ್ ಅದನ್ನು ಕೂಡ ನೀವು ಒಂದು ಚೆಕ್ ಮಾಡಿಸ್ಕೋಬೋದು. ಚೆಕ್ ಮಾಡಿಸ್ಕೊಂಡು ನೀವು ಆಮೇಲೆ ನೀವು ಆ ಮಣ್ಣು ಹೆಂಗೆ ನೀವು ಮಾರ್ಪಾಡು ಮಾಡ್ಕೋಬೋದು ಅಂತೇಳಿ ನೀವು ವಿಜ್ಞಾನಿಗಳನ್ನ ಕೇಳಿ ನೀವು ತಿಳ್ಕೊಂಡು ಅದರಂತೆ ನೀವು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು
1: ಒಳ್ಳೆಯದು ಮಾದೇವಸ್ವಾಮಿ ಅವರು, ಇದುವರೆಗೆ ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಯಾವ ರೀತಿ ಫಲವತ್ತತೆಗೆ ಸಹಕಾರಿ ಮಾಡ್ತವೆ, ಜೊತೆಗೆ ಅವುಗಳ ಒಂದು ವೃದ್ಧಿ ಮಾಡೋದಾಯಿತು, ಅವುಗಳ ಸಂರಕ್ಷಣೆಯನ್ನು ಮಾಡೋದಾದರೆ ಏನು ಮಾಡಬೇಕಾಗಿದೆ ರೈತರು ಅಂತಕ್ಕಂಥ ವಿಚಾರ ಹೇಳಿದ್ರಿ. ಕೊನೆಯದಾಗಿ, ಮಣ್ಣು ಅಂತಂದರೆ ಇದು ನಿರ್ಜೀವ ವಸ್ತು ಅಲ್ಲ, ಇದು ಜೀವಂತ ವಸ್ತು ಅಂತಕ್ಕಂಥ ವಿಚಾರ ನಾವು ಮನಗರಂಬೇಕಾಗಿದೆ. ಯಾಕಂದರೆ ಒಂದು ಗ್ರಾಮ್ ಮಣ್ಣಲ್ಲಿ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಒಂದು ಸೂಕ್ಷ್ಮಾಣುಜೀವಿಗಳು ಇರ್ತವೆ ಅಂತಕ್ಕಂಥಂದಮೇಲೆ ಇದು ಮಣ್ಣು ನಿರ್ಜೀವ ವಸ್ತು ಅಲ್ಲ, ಜೀವಂತ ವಸ್ತು. ಈ ಒಂದು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ರೈತರು ಹೋದರೆ ಖಂಡಿತ ಮಣ್ಣು ಫಲವತ್ತಾಗಿರುತ್ತೆ, ಮುಂದಿನ ಜನಾಂಗಕ್ಕೂ ಒಂದು ಒಳ್ಳೆಯ ಫಲವತ್ತಾದ ಮಣ್ಣನ್ನು ಕೊಡಬಹುದು. ನಮ್ಮ ರೈತರು ಈ ಸಸ್ಯದ ಅವಶೇಷಗಳನ್ನು ಭೂಮಿ ಮೇಲೆ ಅಲ್ಲಲ್ಲಿ ಹಾಕಿ ಸುಡುವುದನ್ನು ಬಿಡಬೇಕು. ಕಾಂಪೋಸ್ಟ್ ಗೊಬ್ಬರವನ್ನು ಬಿತ್ತನೆ ಮಾಡೋಕ್ಕಿಂತ ಮುಂಚೆ 15-20 ನಿಮಿಷ ಮುಂಚೆ ಭೂಮಿಗೆ ಸೇರಿಸ್ಬೇಕಂತಕ್ಕಂಥ ವಿಚಾರ. ನೀರಾವರಿಯಲ್ಲಿದ್ದಂಥವ್ರು ಹಿತಮಿತವಾಗಿ ನೀರನ್ನು ಬಳಸಬೇಕು, ಯಾಕಂದರೆ ನೀರು ಮಣ್ಣಿಗೆ ಸೂಕ್ಷ್ಮಾಣುಜೀವಿಗಳಿಗೆ ಅವಕ್ಕೂ ಗಾಳಿ ಬೇಕು ಉಸಿರಾಡಲಿಕ್ಕೆ, ಮತ್ತು ತೇವಾಂಶ ಇರಬೇಕು ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದಾಗ ಹಿತಮಿತವಾಗಿ ನೀರಾವರಿಯನ್ನು ಮಾಡಲಿ, ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಲಿ. ಮತ್ತೊಂದು ವಿಚಾರ ತಾವು ಹೇಳಿದ್ರೆ ಏನಂತಂದರೆ, ಈ ಒಂದು ಹೊದಿಕೆಯನ್ನು ಹಾಕೋದು, ಮಲ್ಚಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಹೊದಿಕೆಯನ್ನು ಹಾಕೋದು ಸಹ ಅಷ್ಟೇ ಒಂದು ಭಾಳ ಒಳ್ಳೆಯ ಕ್ರಮ ಅಂತಕ್ಕಂಥ ವಿಚಾರ ಹೇಳಿದರೆ, ರೈತರು ಇಂಥ ಒಂದು ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಕೃಷಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ಅವುಗಳ ಪಾತ್ರ ಕುರಿತು ಡಾಕ್ಟರ್ ಮಹಾದೇವಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. ಈ ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಹವಾಮಾನ ವರದಿ.
3: ರೈತ ಬಾಂಧವರು, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಗುಡುಗು, ಮಿಂಚು, ಬಿರುಗಾಳಿ ಹಾಗೂ ಅಲ್ಪ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 26-27 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 55-57 ಹಾಗೂ ಕನಿಷ್ಠ ಆರ್ದ್ರತೆ 30-31% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರೋದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಅಥವಾ ರಾಶಿ ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಶೇಖರಣೆ ಮಾಡ್ಕೋಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾ ಬೀಜವನ್ನು ಬೇರ್ಪಡಿಸಿ ಶೇಖರಣೆ ಮಾಡೋದರಿಂದ ಕೊಯ್ಲೋತ್ತರ ರೋಗಗಳನ್ನು ನಿರ್ವಹಣೆ ಮಾಡಬೇಕು. ಇನ್ನು ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡೋದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಯುನ್ ಬೆಂಜೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊದಲ್ಲಿ ಎಲೆ ಮೊಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸೆಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಯುನ್ ಬೆಂಜೇಟ್ 5 HG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ರೊನಾನ್ ಎಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೀಥೈಲ್ ಯೂಜಿನಾಲ್ ಅನ್ನು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣವನ್ನು ಬೆರೆಸಿ ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕಾಗ್ತದೆ. ಮಾವಿನಕಾಯಿಯಲ್ಲಿ ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಿರುವಂತೆ ರೈತ ಬಾಂಧವರು ನೋಡ್ಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಕೆರೆ ಹೊಂಡಗಳಲ್ಲಿ ಬಿಡುವುದು ಉತ್ತಮ. ಇಲ್ಲದೆ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತ ಸಮಯವಾಗಿದ್ದು ಗಾಯದ ನಿರ್ವಹಣೆಯು ಕೂಡ ಸುಲಭ. ಒಣಮೇವು ಸ್ವಾದಿಷ್ಟತೆಯನ್ನು ಉತ್ತಮಗೊಳಿಸಲು 2% ಯೂರಿಯಾ ಮತ್ತು 10% ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವನ್ನು ನೀಡಬಹುದು. ಕೇಳಿದ್ವರ ರೈತ ಬಾಂಧವರ ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು.
2: ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ಪ್ರಮಾಣ ಹೇಗಿವೆ? ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ: ಸಜ್ಜೆ 2244 ರೂಪಾಯಿಗಳು, ಕಡಲೆಕಾಳು 5570 ರೂಪಾಯಿಯಿಂದ 5748 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 7800 ರೂಪಾಯಿಯಿಂದ 9100 ರೂಪಾಯಿಗಳು, ಇನ್ನು ಅಲಸಂದೆ 5390 ರೂಪಾಯಿಗಳು, ಹೆಸರುಕಾಳು 4900 ರೂಪಾಯಿಗಳು, ಇನ್ನು ಶೇಂಗಾ ಗುಂಗ್ರಿ 4665 ರೂಪಾಯಿಯಿಂದ 7120 ರೂಪಾಯಿಗಳು, ಜೋಳ 3126 ರೂಪಾಯಿಯಿಂದ 4755 ರೂಪಾಯಿಗಳು, ಭತ್ತ 1431 ರೂಪಾಯಿಯಿಂದ 1431 ರೂಪಾಯಿಗಳು, ಕುಸುಬೆ 4856 ರೂಪಾಯಿಗಳು, ಕೆಂಪು ತೊಗರಿ 6743 ರೂಪಾಯಿಯಿಂದ 7889 ರೂಪಾಯಿಗಳು, ಇನ್ನು ಲಿಂಗಸೂಗೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೇಗಿದೆ? ಸಜ್ಜೆ ಹೈಬ್ರಿಡು 1900 ರೂಪಾಯಿಯಿಂದ 2500

0: ಐವತ್ತು ರೂಪಾಯಿಗಳು, ಮೆಕ್ಕೆಜೋಳ 1700 ರೂಪಾಯಿಗಳು, ಭತ್ತ 2100 ರೂಪಾಯಿಯಿಂದ 2580 ರೂಪಾಯಿಗಳು, ತೊಗರಿ 700 ರೂಪಾಯಿಯಿಂದ 7950 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದಿರಿ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಅಜ್ಜ, ಇದು ಯಾವ ಗಿಡ?
4: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ
3: ಅಜ್ಜ. ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
4: ಯಾಕೆ?
3: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
4: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
5: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: ಯಾರ್
1: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
2: ಶರಣರ ಸತ್ಯಾನುಸಂಧಾನದ ಸರಣಿ.
3: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
1: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
2: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
4: ಈಗ ಕೇಳಿ ಜಾನಪದ ಸಂಗೀತ. ರಾಯಚೂರು ತಾಲೂಕಿನ 10 ಗ್ರಾಮದ ಭೀಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು.

ಇದುವರೆಗೆ ರಾಯಚೂರು ತಾಲೂಕಿನ ಅತ್ತನೂರು ಗ್ರಾಮದ ಭೀಮಮ್ಮ ಮತ್ತು ಸಂಗಡೆಯರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಿದಿರಿ. ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 7:34. ಮೊದಲಿ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ.

0: ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಬೆಳೆಗಾರರಿಗೆ ತಮ್ಮ ಉತ್ಪನ್ನಗಳಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. ಮುಂಗಾರು ಋತುವಿನಲ್ಲಿ ರೈತರಿಗೆ ಅಂದಾಜು ಪಾವತಿ 2,66,000 ಕೋಟಿ ರೂಪಾಯಿಗಳಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಯನ್ನು ಖರೀದಿ ಮಾಡಲಾಗುವುದು. ಸೂರ್ಯಕಾಂತಿ ಬೀಜಕ್ಕೆ ಪ್ರತಿ ಕ್ವಿಂಟಾಲ್ಗೆ 622 ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಇದೇ ರೀತಿ ಹತ್ತಿಗೆ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 4,023 ರೂಪಾಯಿ, ಸಜ್ಜೆ ಕ್ವಿಂಟಾಲ್ಗೆ 2,900 ರೂಪಾಯಿ ಮತ್ತು ತೊಗರಿ ಬೆಳೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇರಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ವಿಶ್ವಾಸಮತ ಯಾಚನೆ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದಂತಹ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಎನ್ಡಿಎ ಮೈತ್ರಿಕೂಟದ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5 ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಮತ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದಾದ್ಯಂತ ವ್ಯಾಪಕ ಶೋಧವನ್ನು ನಡೆಸಿ 5 ಆರೋಪಿಗಳನ್ನು ಬಂಧಿಸಿದೆ. ತನಿಖಾ ಸಂಸ್ಥೆಯು ರಾಜಸ್ಥಾನದ ಜೈಪುರದಿಂದ 3, ಹರಿಯಾಣದ ಗುರುಗ್ರಾಮದಿಂದ 1 ಮತ್ತು ಮಹಾರಾಷ್ಟ್ರದ ನಾಸಿಕ್ನಿಂದ 1 ವ್ಯಕ್ತಿಯನ್ನು ಬಂಧಿಸಿದೆ. ಇದೇ ವೇಳೆ ದೇಶದ ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿರುವ ಸಿಬಿಐ ಅಧಿಕಾರಿಗಳು ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಪುರಾವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪರೀಕ್ಷಾ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ಜಾಲದ ಹಿಂದಿರುವ ಇತರ ವ್ಯಕ್ತಿಗಳ ಪತ್ತೆಗಾಗಿ ತೀವ್ರ ತನಿಖೆ ನಡೆಸಲಾಗುತ್ತಿದೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಬೀಜಿಂಗ್ ತಲುಪಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಸಭೆಯಲ್ಲಿ ಉಭಯ ನಾಯಕರು ಇರಾನ್ಗೆ ಸಂಬಂಧಪಟ್ಟಂತಹ ಯುದ್ಧ, ತೈವಾನ್ಗೆ ಅಮೆರಿಕದ ಶಸ್ತಾಸ್ತ್ರ ಮಾರಾಟ, ವ್ಯಾಪಾರ ಮತ್ತು ಕೃತಕ ಬುದ್ದಿಮತ್ತೆ ಹಾಗೂ ವಿಶ್ವದ 2 ದೊಡ್ಡ ಆರ್ಥಿಕತೆಗಳ ನಡುವೆ ಬೆಳೆಯುತ್ತಿರುವಂತಹ ಆರ್ಥಿಕ ಮತ್ತು ತಾಂತ್ರಿಕ ಪೈಪೋಟಿಯ ನಡುವೆ ಸುಂಕ ಸೇರಿದಂತೆ ಹಲವಾರು ನಿರ್ಣಾಯಕ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಜಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಮತ್ತು ಬ್ಲಾಕ್ ರಾಕ್ ಸಿಇಒ ಲಾರಿ ಪಿಂಗ್ ಸೇರಿದಂತೆ ಮೆಟಾ, ವೀಸಾ, ಜೆಪಿ ಮೋರ್ಗಾನ್ ಮತ್ತು ಬೋಯಿಂಗ್ ಕಂಪನಿಗಳ ಹಿರಿಯ ಪ್ರತಿನಿಧಿಗಳು ನಿಯೋಗದ ಭಾಗವಾಗಿ ಇರಲಿದ್ದಾರೆ. 2017 ನಂತರ ಚೀನಾಗೆ ಟ್ರಂಪ್ ಅವರ ಮೊದಲ ಅಧಿಕೃತ ಭೇಟಿ ಇದಾಗಿದೆ. ಅಲ್ಲದೆ 2 ಅವಧಿಗೆ ಅಮೆರಿಕ ಅಧ್ಯಕ್ಷರಾದ ನಂತರ ಚೀನಾಗೆ ಅವರ ಮೊದಲ ಭೇಟಿ ಇದಾಗಿದೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೊ ಅವರು ಇಂದು ಬೆಳಗ್ಗೆ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ನಾಳೆಯಿಂದ ಪ್ರಾರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳುವ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದು, ಬ್ರಿಕ್ಸ್ ವಿದೇಶಾಂಗ ಸಚಿವರು ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐ

0: ಪೆರೆಜ್ ಮೆಕನ್ನಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಮಾರುಕಟ್ಟೆಗಳನ್ನು ವೈವಿಧ್ಯಮಯಗೊಳಿಸಲು, ಆದ್ಯತೆಯ ಸರಕುಗಳ ರಫ್ತು ಉತ್ತೇಜಿಸಲು ಹಾಗೂ ಸೇವಾ ಆರ್ಥಿಕತೆಯನ್ನು ಸುಗಮಗೊಳಿಸಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಸಂಬಂಧ ಚರ್ಚೆ ನಡೆದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವಂತಹ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಚಿಲಿ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಶುಕ್ರವಾರದಿಂದ ಆರು ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ ಐದು ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಅಸ್ಸಾಂ ಸರ್ಕಾರ ಈ ತಿಂಗಳ 26ರಂದು ರಾಜ್ಯ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಮಸೂದೆಯನ್ನು ಮಂಡಿಸಲಿದೆ. ನೂತನ ಸರ್ಕಾರದ ಮೊದಲ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಿದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಈ ಘೋಷಣೆ ಮಾಡಿದ್ದಾರೆ. ಮೇ 21ರಿಂದ 26ರವರೆಗೆ ಅಸ್ಸಾಂ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಯಲಿದ್ದು, ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಧಿವೇಶನದ ಮುಕ್ತಾಯದ ದಿನದಂದು ಯುಸಿಸಿ ಮಸೂದೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದಂತಹ ಏಕನಾಥ್ ಶಿಂದೆ ಮತ್ತು ಸುನೇತ್ರಾ ಪವಾರ್ ಅವರು ಇಂದು ನಾಸಿಕ್ ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭಮೇಳದ ಲಾಂಛನವನ್ನು ಅನಾವರಣಗೊಳಿಸಿದರು. ಈ ಲಾಂಛನ ನಾಸಿಕ್ನ ಪ್ರಸಿದ್ಧ ತ್ರಯಂಬಕೇಶ್ವರ ದೇಗುಲದ ಪ್ರಾತಿನಿಧ್ಯವಾದ ತ್ರಿಶೂಲ ಮತ್ತು ಶಿವಲಿಂಗದ ಆಕಾರದಲ್ಲಿರುವಂತಹ ಗೋದಾವರಿ ನದಿಯನ್ನು ಚಿತ್ರಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದೇವೇಂದ್ರ ಫಡ್ನವೀಸ್, ಈ ಲಾಂಛನ ಭಾರತದ ಸಾಂಸ್ಕೃತಿಕ ಪರಂಪರೆ, ಸಂಪ್ರದಾಯ ಮತ್ತು ರಾಷ್ಟೀಯ ಏಕೀಕರಣದ ಬಲವಾದ ಸಂದೇಶವನ್ನು ಸಾರುತ್ತದೆ ಎಂದು ಹೇಳಿದ್ದಾರೆ. ನವರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾನ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಮಳೆಯ ಕಾರಣ ಟಾಸ್ ವಿಳಂಬವಾಗಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವಂತಹ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ಪಂದ್ಯದಲ್ಲಿ ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕೇವಲ 33 ನಿಮಿಷಗಳಲ್ಲಿ ಚೈನೀಸ್ ತೈಪೆಯ ತುಂಗ್ ಸಿಯೋ ಟಾಂಗ್ ಅವರನ್ನು 21-9, 21-12 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. 16ನೇ ಸುತ್ತಿನಲ್ಲಿ ಅವರು ಡೆನ್ಮಾರ್ಕ್ನ ಅಮಾನೆ ತುಲ್ಜಾ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಿಡಂಬಿ ಶ್ರೀಕಾಂತ್ ಅವರು ಸಿಂಗಾಪುರದ ಲೋಹ್ ಕೀನ್ ಯು ಅವರನ್ನು 21-14, 21-15 ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಸುತ್ತಿನಲ್ಲಿ ಅವರು ಚೈನೀಸ್ ತೈಪೆಯ ಸು ಲೀ ಯಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇನ್ನೊಂದೆಡೆ ಭಾರತದ ಆಯುಷ್ ಶೆಟ್ಟಿ ಅವರು ಜಪಾನ್ನ ಕೊಡೆ ನೊರೋಕಾ ಅವರ ವಿರುದ್ಧ ಪರಾಭವಗೊಂಡ ನಂತರ ಪಂದ್ಯದಿಂದ ನಿರ್ಗಮಿಸಿದರು. ಅಂತಾರಾಷ್ಟೀಯ ವಿಮಾನ ಯಾನಗಳನ್ನು ಕಡಿಮೆ ಮಾಡಲು ಏರ್ ಇಂಡಿಯಾ ನಿರ್ಧರಿಸಿದ್ದು, ಕೆಲವು ವಿದೇಶಿ ಮಾರ್ಗಗಳಲ್ಲಿ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ವಾಯು ಪ್ರದೇಶದ ನಿರ್ಬಂಧಗಳು ಮತ್ತು ವಿಮಾನ ಇಂಧನ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ ಒಂದಾಗಿ ಬಾಳು ಚಿತ್ರದ ಗೀತೆಯನ್ನು.

ಅರುಣರಾಗ ಚಿತ್ರದ ಗೀತೆಯನ್ನು ಕೇಳಿ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್, ಸಾಹಿತ್ಯ ದೊಡ್ಡರಂಗೇಗೌಡ.

ಈಗ ಕೇಳಿ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರ ಧ್ವನಿಯಲ್ಲಿ ಸೂರ್ಯವಂಶ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್, ಸಾಹಿತ್ಯ ಎಸ್ ನಾರಾಯಣ್.

ಈಗ ಕೇಳಿ ಕೆಜೆ ಯೇಸುದಾಸಿವರ ಧ್ವನಿಯಲ್ಲಿ ಕೆಂಪು ಗುಲಾಬಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಈಗ ಕೇಳಿ ನಾ ಮೆಚ್ಚಿದ ಹುಡುಗಿ ಚಿತ್ರದ ಗೀತೆಯನ್ನು. ಗಾಯಕರು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ವಿಜಯ ಆನಂದ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್.

ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆಯನ್ನು ಕೇಳಿ ಗಾಯಕರು ಎಸ್ ಜಾನಕಿ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಜಿ ಉದಯ್ ಶಂಕರ್.

ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಸ್ತೂರಿ ಶಂಕರ್ ಇವರ ಧ್ವನಿಯಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಟಿ ಜಿ ಲಿಂಗಪ್ಪ, ಸಾಹಿತ್ಯ ಚಿ ಉದಯ್ ಶಂಕರ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 8:30. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ, ವಿವಿಧ ಕಲಾವಿದರಿಂದ ಲಂಬಾಣಿ ಪದಗಳು.

ಗ್ರಾಮೀಣ ಕಾಯ್ದೆ 2025 2026 ಜುಲೈ 1 ಜಾರಿಗೆ ಬರುವಂತೆ ದೇಶದಾದ್ಯಂತ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಅಧಿಸೂಚಿಸಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಅದೇ ದಿನಾಂಕದಿಂದ ರದ್ದಾಗುತ್ತದೆ. ಕೌಶಲ್ಯರಹಿತ ಶಾರೀರಿಕ ಕೆಲಸವನ್ನು ಮಾಡಲು ಸ್ವಯಂ ಪ್ರೇರಿತರಾಗಿ ಮುಂದೆ ಬರುವ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗದ ಶಾಸನಬದ್ಧ ಖಾತ್ರಿಯನ್ನು ಈ ಕಾಯ್ದೆಯು ಪ್ರಸ್ತಾಪಿಸುತ್ತದೆ. ಈ ವರ್ಧಿತ ಕ್ರಾಂತಿಯು ಗ್ರಾಮೀಣ ಕುಟುಂಬದ ಆದಾಯ, ಜೀವನೋಪಾಯದ ಭದ್ರತೆ, ಗ್ರಾಮ ಮಟ್ಟದ ಮೂಲಸೌಕರ್ಯ ಸೃಷ್ಟಿ ಮತ್ತು ಸುಸ್ಥಿರ ಗ್ರಾಮೀಣಾಭಿವೃದ್ಧಿಗೆ ನೂತನ ಚೈತನ್ಯವನ್ನು ನೀಡುವ ನಿರೀಕ್ಷೆ ಇದೆ. ಅದೇ ಸಮಯದಲ್ಲಿ ಇದು ಜಲಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಗ್ರಾಮೀಣ ಜೀವನೋಪಾಯಗಳು, ಸ್ಥಳೀಯ ಆರ್ಥಿಕ ಬೆಳವಣಿಗೆ ಮತ್ತು ಹವಾಮಾನ ಸಂಬಂಧಿತ ಸವಾಲುಗಳ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ, ಬಾಳಿಕೆ ಬರುವ ಮತ್ತು ಉತ್ಪಾದಕ ಗ್ರಾಮೀಣ ಮೂಲಸೌಕರ್ಯವನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತದೆ. ಹಲವು ದಶಕಗಳಿಂದ ಕೂಲಿ ಉದ್ಯೋಗ ಕಾರ್ಯಕ್ರಮಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಕಾರ್ಯತಂತ್ರದ ಅವಿಭಾಜ್ಯ ಅಂಗವಾಗಿವೆ. ಅರೆ ಉದ್ಯೋಗ ಮತ್ತು ಜೀವನೋಪಾಯದ ಅಭದ್ರತೆಯನ್ನು ಎದುರಿಸುತ್ತಿರುವಂತಹ ಗ್ರಾಮೀಣ ಕುಟುಂಬಗಳಿಗೆ ಆದಾಯದ ಬೆಂಬಲವನ್ನು ನೀಡುತ್ತವೆ. ಕಾಲಾನಂತರದಲ್ಲಿ ವಿಸ್ತರಿತ ಸಾಮಾಜಿಕ ರಕ್ಷಣೆ, ಸುಧಾರಿತ ಭೌತಿಕ ಮತ್ತು ಡಿಜಿಟಲ್ ಸಂಪರ್ಕ, ವರ್ಧಿತ ಹಣಕಾಸು ಒಳಗೊಳ್ಳುವಿಕೆ ಮತ್ತು ಜೀವನೋಪಾಯದ ವೈವಿಧೀಕರಣಗಳಿಂದಾಗಿ ಗ್ರಾಮೀಣ ಆರ್ಥಿಕತೆಯು ಗಮನಾರ್ಹ ರೂಪಾಂತರಕ್ಕೆ ಒಳಗಾಗಿದೆ. ವರ್ಧಿತ ಖಾತ್ರಿಯು ಗ್ರಾಮೀಣಾಭಿವೃದ್ಧಿಯ ವೇಗ ವರ್ಧಿತ ಗತಿಗೆ ಬೆಂಬಲ ನೀಡಲು, ಹೆಚ್ಚಿನ ಆದಾಯದ ಭದ್ರತೆಯನ್ನು ಒದಗಿಸಲು ಮತ್ತು ವಿಸ್ತರಿತ ಉದ್ಯೋಗದ ಅವಕಾಶಗಳ ಮೂಲಕ ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಿದೆ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಎಂಬುದು ಗ್ರಾಮೀಣ ಉದ್ಯೋಗವನ್ನು ವಿಕಸಿತ ಭಾರತ 2047 ರಾಷ್ಟ್ರೀಯ ದೂರದೃಷ್ಟಿಯೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದಂತಹ ಸಮಗ್ರ ಶಾಸನಾತ್ಮಕ ಮರುಹೊಂದಿಕೆಯಾಗಿದೆ. ಡಿಸೆಂಬರ್ 2025 ಸಂಸತ್ತಿನಿಂದ ಅಂಗೀಕರಿಸಲ್ಪಟ್ಟ ಈ ಕಾಯ್ದೆಯು 2 ದಶಕಗಳ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಬದಲಿಸುತ್ತದೆ. ಇದು ಕೇವಲ ಕಲ್ಯಾಣ ಮಧ್ಯಸ್ಥಿಕೆಯ ಬದಲಾಗಿ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಮೂಲಸೌಕರ್ಯದ ಸಮಗ್ರ ಸಾಧನವಾಗಿ ಗಮನವನ್ನು ಬದಲಾಯಿಸುತ್ತದೆ. ಈ ವರ್ಧಿತ ಖಾತ್ರಿಯು ಜೀವನೋಪಾಯದ ಭದ್ರತೆಯನ್ನು ಬಲಪಡಿಸಲು, ಆದಾಯದ ಸ್ಥಿರತೆಯನ್ನು ಸುಧಾರಿಸಲು, ಗ್ರಾಮೀಣ ಬಳಕೆಯನ್ನು ಬೆಂಬಲಿಸಲು ಮತ್ತು ದುರ್ಬಲ ಕುಟುಂಬಗಳಿಗೆ ಹೆಚ್ಚಿನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಒದಗಿಸಲು ಉದ್ದೇಶಿಸಿದೆ. ಈ ಚೌಕಟ್ಟನ್ನು ಉದ್ಯೋಗ್ ಭಿ ಸಮ್ಮಾನ್ ಭಿ, ಅಂದರೆ ಉದ್ಯೋಗವೂ ಕೂಡ ಗೌರವವೂ ಕೂಡ, ಅಂದರೆ ಗೌರವದೊಂದಿಗೆ ಉದ್ಯೋಗ ಎಂಬ ತತ್ವದ ಸುತ್ತ ವಿನ್ಯಾಸಗೊಳಿಸಲಾಗಿದೆ. ಇದರ ಉದ್ದೇಶ ಕೇವಲ ಕೂಲಿ ಉದ್ಯೋಗವನ್ನು ಒದಗಿಸುವುದು ಮಾತ್ರವಲ್ಲದೆ ದೀರ್ಘಕಾಲೀನ ಗ್ರಾಮದ ಅಭಿವೃದ್ಧಿಗೆ ಕೊಡುಗೆ ನೀಡುವ, ಬಾಳಿಕೆ ಬರುವ ಮತ್ತು ಉತ್ಪಾದಕ ಸಾರ್ವಜನಿಕ ಆಸ್ತಿಯ ಸೃಷ್ಟಿಯಲ್ಲಿ ಗ್ರಾಮೀಣ ಕಾರ್ಮಿಕರು ಸಕ್ರಿಯ ಭಾಗಿಯಾಗುವುದನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಮಹಾತ್ಮ ಗಾಂಧಿ ನರೇಗಾದಿಂದ ನೂತನ ಚೌಕಟ್ಟಿಗೆ ಪರಿವರ್ತನೆಯನ್ನು ತಡೆರಹಿತ ಮತ್ತು ಕಾರ್ಮಿಕ ಸ್ನೇಹಿ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಅಸ್ತಿತ್ವದಲ್ಲಿರುವಂತಹ ಈ ಕೆವೈಸಿ ಪರಿಶೀಲಿಸಿದ ಜಾಬ್ ಕಾರ್ಡ್ಗಳು ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಡ್ಗಳನ್ನು ವಿತರಿಸುವವರೆಗೆ ಮಾನ್ಯವಾಗಿರುತ್ತದೆ. ಪ್ರಸ್ತುತ ಜಾಬ್ ಕಾರ್ಡ್ಗಳನ್ನು ಹೊಂದಿರದ ಕಾರ್ಮಿಕರು ನೋಂದಣಿ ಮತ್ತು ನೂತನ ಕಾರ್ಡ್ಗಳ ವಿತರಣೆಗಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇವಲ ಈ ಕೆವೈಸಿ ಬಾಕಿ ಇರುವ ಕಾರಣಕ್ಕಾಗಿ ಕಾರ್ಮಿಕರಿಗೆ ಉದ್ಯೋಗವನ್ನು ನಿರಾಕರಿಸಲಾಗುವುದಿಲ್ಲ ಮತ್ತು ಅಗತ್ಯವಿರುವ ಕಡೆಗಳಲ್ಲಿ ಕೆಲಸದ ಸ್ಥಳಗಳೂ ಸೇರಿದಂತೆ ಈ ಕೆವೈಸಿ ಪೂರ್ಣಗೊಳಿಸಲು ಸುಗಮಗೊಳಿಸುವ ಕಾರ್ಯವಿಧಾನಗಳನ್ನು ಒದಗಿಸಲಾಗಿದೆ. ಕಾರ್ಮಿಕರು ಮೌಖಿಕವಾಗಿ ಅಸ್ತಿತ್ವದಲ್ಲಿರುವಂತಹ ಫಾರ್ಮ್ 6 ಚೌಕಟ್ಟಿನ ಮೂಲಕ ಲಿಖಿತವಾಗಿ ಅಥವಾ ಡಿಜಿಟಲ್ ವೇದಿಕೆಗಳ ಮೂಲಕ ಉದ್ಯೋಗಕ್ಕಾಗಿ ಬೇಡಿಕೆಯನ್ನು ಮುಂದುವರಿಸಬಹುದು. ನಿಗದಿತ ಕಾಲಮಿತಿಯೊಳಗೆ ಉದ್ಯೋಗವನ್ನು ಒದಗಿಸುವುದನ್ನು ಮುಂದುವರಿಸಲಾಗುವುದು. ಒಂದು ವೇಳೆ ವಿಫಲವಾದಲ್ಲಿ ಕಾರ್ಮಿಕರು ಕಾಯ್ದೆಯ ನಿಬಂಧನೆಗಳ ಪ್ರಕಾರ ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ನಿರುದ್ಯೋಗ ಭತ್ಯೆಯು ಹಣಕಾಸು ವರ್ಷದ ಮೊದಲ 30 ದಿನಗಳವರೆಗೆ ಅಧಿಸೂಚಿತ ವೇತನ ದರದ 1/4 ಕಡಿಮೆ ಇಲ್ಲದಂತೆ ಮತ್ತು ಹಣಕಾಸು ವರ್ಷದ ಉಳಿದ ಅವಧಿಗೆ ಅಧಿಸೂಚಿತ ವೇತನ ದರದ 1/2 ಕಡಿಮೆ ಇಲ್ಲದಂತೆ ಪಾವತಿಸಬೇಕಾಗುತ್ತದೆ. ಆ ಮೂಲಕ ಉದ್ಯೋಗದ ಕಾನೂನು ಖಾತ್ರಿ ಮತ್ತು ಅನುಷ್ಠಾನ ಚೌಕಟ್ಟಿನ ಹೊಣೆಗಾರಿಕೆಯನ್ನು ಬಲಪಡಿಸಲಾಗುತ್ತದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಪಾರದರ್ಶಕತೆಯನ್ನು ಬಲಪಡಿಸಲು ಮತ್ತು ವಿಳಂಬವನ್ನು ಕಡಿಮೆ ಮಾಡಲು ವೇತನವನ್ನು ನೇರ ಲಾಭ ವರ್ಗಾವಣೆ ಮೂಲಕ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸುವುದನ್ನು ಮುಂದುವರಿಸಲಾಗುವುದು. ಈ ಚೌಕಟ್ಟಿನ ಅಡಿಯಲ್ಲಿ ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಸ್ಟರ್ ರೋಲ್ ಮುಚ್ಚಿದ 15 ದಿನಗಳ ಒಳಗೆ ಪಾವತಿಸಬೇಕು. ನಿಗದಿತ ಅವಧಿಗಿಂತ ವೇತನ ಪಾವತಿ ವಿಳಂಬವಾದ ಸಂದರ್ಭಗಳಲ್ಲಿ ಕಾರ್ಮಿಕರು ಕಾಯ್ದೆಗಳ ನಿಬಂಧನೆಗಳ ಪ್ರಕಾರ

ವಿಳಂಬ ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಮಸ್ಟರ್ ರೋಲ್ ಮುಚ್ಚಿದ ದಿನಾಂಕದಿಂದ 15 ದಿನಗಳ ಒಳಗೆ ವೇತನ ಪಾವತಿ ಮಾಡದಿದ್ದರೆ ಉದ್ಯೋಗದ ಆಕಾಂಕ್ಷಿಗಳು 16ನೇ ದಿನದಿಂದ ಅನ್ವಯವಾಗುವಂತೆ ವಿಳಂಬದ ಪ್ರತಿದಿನಕ್ಕೆ ಪಾವತಿಸಬೇಕಾದ ವೇತನದ ಶೇಕಡ 0.05% ದರದಲ್ಲಿ ವಿಳಂಬ ಪರಿಹಾರ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಕಾಯ್ದೆಯು ಮತ್ತಷ್ಟು ನಿಬಂಧನೆ ನೀಡುತ್ತದೆ. ಈ ಕ್ರಮಗಳು ವೇತನ ವಿತರಣೆಯಲ್ಲಿ ಹೊಣೆಗಾರಿಕೆಯನ್ನು ಬಲಪಡಿಸಲು ಮತ್ತು ಕಾರ್ಮಿಕರಿಗೆ ಸಕಾಲಿಕ ಪಾವತಿಯನ್ನು ಖಚಿತಪಡಿಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಕೆಲಸದ ಸ್ಥಳಗಳಲ್ಲಿ ಹಾಜರಾತಿಯನ್ನು ಎನ್ಎಂಎಂಎಸ್ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳು ಮತ್ತು ಮುಖದ ದೃಢೀಕರಣ ಆಧಾರಿತ ಹಾಜರಾತಿ ಕಾರ್ಯವಿಧಾನಗಳ ಮೂಲಕ ಸೆರೆ ಹಿಡಿಯಲಾಗುತ್ತದೆ. ಅದೇ ಸಮಯದಲ್ಲಿ ತಾಂತ್ರಿಕ ಅಥವಾ ನೆಟ್ವರ್ಕ್ ಸಂಪರ್ಕ ಸಂಬಂಧಿತ ಸಮಸ್ಯೆಗಳಿಂದಾಗಿ ನೈಜ ಕಾರ್ಮಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಕ್ತವಾದ ವಿನಾಯಿತಿ ನಿರ್ವಹಣೆ ನಿಬಂಧನೆಗಳನ್ನು ಸಹ ಸೇರಿಸಲಾಗಿದೆ. ಕಾಯ್ದೆಯ ಅಡಿಯಲ್ಲಿ ಗ್ರಾಮೀಣ ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸುವ ಒಂದು ಸುಗಮ ಪರಿವರ್ತನೆಯೇ ಸರ್ಕಾರದ ಪ್ರಾಥಮಿಕ ಉದ್ದೇಶವಾಗಿದೆ. ಈ ಕಾಯ್ದೆಯ ನಿಬಂಧನೆಗಳು ಪ್ರಾರಂಭವಾದ ದಿನಾಂಕದಿಂದ ದೇಶದಾದ್ಯಂತ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಏಕಕಾಲದಲ್ಲಿ ಜಾರಿಗೆ ಬರುತ್ತವೆ. ಅದೇ ಸಮಯದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಅದೇ ದಿನಾಂಕದಿಂದ ಅಂದರೆ ಜುಲೈ 1, 2026 ಜಾರಿಗೆ ಬರುವಂತೆ ರದ್ದಾಗುತ್ತದೆ. ವಿಬಿ ಜಿ ರಾಮ್ಜಿ ಕಾಯ್ದೆ ಪ್ರಾರಂಭವಾಗುವವರೆಗೆ ಮಹಾತ್ಮ ಗಾಂಧಿ ನರೇಗಾ ಅಡಿಯಲ್ಲಿ ಉದ್ಯೋಗವು ತಡೆರಹಿತ ಮತ್ತು ಸುಗಮ ರೀತಿಯಲ್ಲಿ ಮುಂದುವರಿಯುತ್ತದೆ. ಸರ್ಕಾರದ ಅತ್ಯುನ್ನತ ಆದ್ಯತೆಯು ಉದ್ಯೋಗದ ಸಕಾಲಿಕ ಲಭ್ಯತೆ ಮತ್ತು ಕಾರ್ಮಿಕರಿಗೆ ತ್ವರಿತವಾಗಿ ವೇತನ ಪಾವತಿಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ. ಅಡೆತಡೆ ಇಲ್ಲದ ಉದ್ಯೋಗದ ಅವಕಾಶಗಳನ್ನು ಖಚಿತಪಡಿಸಿಕೊಳ್ಳಲು ಬೇಡಿಕೆಯ ಮಾದರಿಗಳು ಮತ್ತು ಕ್ಷೇತ್ರಗಳ ಅಗತ್ಯಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನವನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ನೂತನ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಡ್ಗಳನ್ನು ನೀಡುವವರೆಗೆ ಈ ಕೆವೈಸಿ ಪೂರ್ಣಗೊಳಿಸಿದ ಕಾರ್ಮಿಕರ ಅಸ್ತಿತ್ವದಲ್ಲಿರುವಂತಹ ಜಾಬ್ ಕಾರ್ಡ್ಗಳು ಪರಿವರ್ತನೆಯ ಅವಧಿಯಲ್ಲಿ ಮಾನ್ಯವಾಗಿರುತ್ತವೆ. ಪ್ರಾರಂಭವಾದ ದಿನಾಂಕದಂದು ನರೇಗಾ ಅಡಿಯಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿಗಳು ನೂತನ ಕಾಯ್ದೆಯ ಅಡಿಯಲ್ಲಿ ಮುಂದುವರಿಯಬಹುದು. ಉದ್ಯೋಗದ ಬೇಡಿಕೆಯನ್ನು ಪೂರೈಸಲು ನಡೆಯುತ್ತಿರುವಂತಹ ಕಾಮಗಾರಿಗಳು ಸಾಕಾಗದೇ ಇರುವಲ್ಲಿ ಹೊಸ ಕಾಯ್ದೆಯ ಅನುಸೂಚಿ 1ಕ್ಕೆ ಅನುಗುಣವಾಗಿ ಹೊಸ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬಹುದಾಗಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಅನುಷ್ಠಾನಕ್ಕಾಗಿ ಭಾರತ ಸರ್ಕಾರವು ವ್ಯಾಪಕವಾದ ಹಣಕಾಸಿನ ನಿಬಂಧನೆಗಳನ್ನು ಮಾಡಿದೆ. ಈ ಕಾರ್ಯತಂತ್ರದ ಅಡಿಯಲ್ಲಿ 2026-27 ಹಣಕಾಸು ವರ್ಷಕ್ಕೆ ಕೇಂದ್ರದ ಪಾಲಾಗಿ 95,692.31 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ಇದು ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವೊಂದಕ್ಕೆ ಬಜೆಟ್ ಅಂದಾಜು ಹಂತದಲ್ಲಿ ಈವರೆಗೆ ನೀಡಲಾದ ಅತಿ ದೊಡ್ಡ ಹಂಚಿಕೆಯಾಗಿದೆ. ಈ ನಿಬಂಧನೆಯು ಸರ್ಕಾರದ ಆದ್ಯತೆ, ಪ್ರಮಾಣ ಮತ್ತು ಬದ್ಧತೆಯನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಇದರ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಮತ್ತು ಜೀವನೋಪಾಯದ ಅವಕಾಶಗಳು ನೂತನ ವೇಗವನ್ನು ಪಡೆಯುವ ನಿರೀಕ್ಷೆ ಇದೆ. ಅಂದಾಜು ರಾಜ್ಯದ ಪಾಲನ್ನು ಒಳಗೊಂಡಂತೆ ಒಟ್ಟು ಕಾರ್ಯಕ್ರಮದ ವೆಚ್ಚವು 151,000 ಕೋಟಿಗಿಂತ ಹೆಚ್ಚಾಗುವ ನಿರೀಕ್ಷೆ ಇದೆ. ಈ ಬೃಹತ್ ಹಣಕಾಸು ಒದಗಿಸುವಿಕೆಯು ಗ್ರಾಮೀಣ ಆರ್ಥಿಕತೆಯಲ್ಲಿ ದೊಡ್ಡ ಪ್ರಮಾಣದ ರೂಪಾಂತರವನ್ನು ತರುವ, ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ, ಗ್ರಾಮ ಮಟ್ಟದಲ್ಲಿ ಬಾಳಿಕೆ ಬರುವ ಆಸ್ತಿಗಳನ್ನು ಸೃಷ್ಟಿಸುವ ಮತ್ತು ಗ್ರಾಮೀಣ ಕುಟುಂಬಗಳ ಆದಾಯದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಖಚಿತಪಡಿಸುವ ಸರ್ಕಾರದ ವಿಶ್ವಾಸಾರ್ಹ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಪಿಇಒಗಳು, ಮೇಟ್ಗಳು ಮತ್ತು ಗ್ರಾಮ ಉದ್ಯೋಗ ಸೇವಕರು ಮತ್ತು ಇತರ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳ ಪಾತ್ರವು ವಿಬಿ ಜಿ ರಾಮ್ಜಿಗೆ ಸುಗಮವಾಗಿ ಪರಿವರ್ತನೆಯಾಗುವಲ್ಲಿ ಪ್ರಮುಖವಾಗಿದೆ. ಈ ಕಾಯ್ದೆಯಡಿ ಆಡಳಿತಾತ್ಮಕ ವೆಚ್ಚವನ್ನು 6%-9%ಕ್ಕೆ ಹೆಚ್ಚಿಸಲಾಗಿದೆ. ಇದು ಸಾಮರ್ಥ್ಯ ವೃದ್ಧಿ, ತರಬೇತಿ, ಮಾನವ ಸಂಪನ್ಮೂಲಗಳ ಬಲವರ್ಧನೆ, ಸಂಭಾವನೆ ಪಾವತಿ ಮತ್ತು ಕ್ಷೇತ್ರ ಮಟ್ಟದಲ್ಲಿ ಸುಧಾರಿತ ಅನುಷ್ಠಾನವನ್ನು ಉತ್ತೇಜಿಸುತ್ತದೆ. ಈ ವ್ಯವಸ್ಥಿತ ಸುಧಾರಣೆಯು ತಳಮಟ್ಟದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಹೆಚ್ಚು ದಕ್ಷರು ಮತ್ತು ಸಬಲೀಕರಣಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ಕೆಲಸಗಳನ್ನು 4 ಪ್ರಮುಖ ವಿಷಯಾಧಾರಿತ ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗಿದೆ. ಜಲಭದ್ರತೆ, ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ ಮತ್ತು ವಿಪರೀತ ಹವಾಮಾನ ಘಟನೆಗಳನ್ನು ತಗ್ಗಿಸುವ ಕೆಲಸಗಳು, ಇದು ಅನುಷ್ಠಾನದಲ್ಲಿ ಹೆಚ್ಚು ಫಲಿತಾಂಶ ಆಧಾರಿತ ಮತ್ತು ಸುಸಂಘಟಿತ ವಿಧಾನವನ್ನು ಶಕ್ತಗೊಳಿಸುತ್ತದೆ. ಕಾಯ್ದೆ ಅಡಿ ಅನುಮತಿಸಲಾದ ಕೆಲಸಗಳು ಕೇವಲ ಸಾಂಪ್ರದಾಯಿಕ ಕಾರ್ಮಿಕ ಆಧಾರಿತ ಚಟುವಟಿಕೆಗಳಿಗೆ ಸೀಮಿತವಾಗಿಲ್ಲ. ಆದರೆ ಗ್ರಾಮೀಣ ಜೀವನದ ಗುಣಮಟ್ಟವನ್ನು ನೇರವಾಗಿ ಹೆಚ್ಚಿಸುವ ಬಹು ಆಯಾಮದ ಕೆಲಸಗಳನ್ನು ಒಳಗೊಂಡಿವೆ. ಇದು ಹೆಚ್ಚಿನ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುವ, ಬಾಳಿಕೆ ಬರುವ ಆಸ್ತಿಗಳನ್ನು ಸೃಷ್ಟಿಸುತ್ತದೆ. ಈ ವಿಧಾನವು ಉದ್ಯೋಗದ ಜೊತೆಗೆ ಗೌರವ ಎಂಬ ತತ್ವವನ್ನು ಆಧರಿಸಿದೆ. ಇದರಲ್ಲಿ ಕಾರ್ಮಿಕರು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಕ್ರಿಯ ಭಾಗಿಗಳಾಗಿರುತ್ತಾರೆ. ಪ್ರತಿದಿನದ ಉದ್ಯೋಗವು ಬಾಳಿಕೆ ಬರುವ ಮತ್ತು ಉತ್ಪಾದಕ ಗ್ರಾಮೀಣ ಮೂಲಸೌಕರ್ಯಗಳ ಸೃಷ್ಟಿಗೆ ಕೊಡುಗೆ ನೀಡುವುದನ್ನು ಖಚಿತಪಡಿಸಿಕೊಳ್ಳಲು ಕೆಲಸಗಳ ವಿಷಯಾಧಾರಿತ ಆದ್ಯತೆಯನ್ನು ಪರಿಚಯಿಸಲಾಗಿದೆ. ಈ ಕೆಲಸಗಳು ಉದ್ಯೋಗ ಸೃಷ್ಟಿ, ಮೌಲ್ಯವರ್ಧನೆ, ಕೃಷಿ ಆಧಾರಿತ ಕೈಗಾರಿಕೆಗಳ ವಿಸ್ತರಣೆ ಮತ್ತು ಸುಧಾರಿತ ಸೇವೆಗಳ ಲಭ್ಯತೆಯನ್ನು ಖಚಿತಪಡಿಸುತ್ತದೆ. ಆ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಸ್ಥಿರತೆಯನ್ನು ತರುತ್ತದೆ ಮತ್ತು ಆದಾಯದ ಮೂಲಗಳನ್ನು

ವೈವಿಧ್ಯಗೊಳಿಸುತ್ತದೆ. ಬಿತ್ತನೆ ಮತ್ತು ಕೊಯ್ಲು ಕಾಲದಲ್ಲಿ ಕೃಷಿ ಕಾರ್ಮಿಕರ ಪೂರೈಕೆಯನ್ನು ಸುಗಮಗೊಳಿಸಲು ಒಂದು ಹಣಕಾಸು ವರ್ಷದಲ್ಲಿ ಒಟ್ಟು 60 ದಿನಗಳವರೆಗೆ ವಿರಾಮದ ಅವಧಿಯನ್ನು ಅಧಿಸೂಚಿಸಲು ಕಾಯ್ದೆಯು ರಾಜ್ಯಗಳಿಗೆ ಅಧಿಕಾರ ನೀಡುತ್ತದೆ. ಯೋಜನಾ ಪ್ರಕ್ರಿಯೆಯನ್ನು ಕೆಳಗಿನಿಂದ ಮೇಲಕ್ಕೆ ಎಂಬ ವಿಧಾನದಲ್ಲಿ ರೂಪಿಸಲಾಗಿದೆ. ಇಲ್ಲಿ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸಭೆಗಳ ಮೂಲಕ ಸ್ಥಳೀಯ ಅಗತ್ಯಗಳ ಆಧಾರದ ಮೇಲೆ ಕೆಲಸಗಳನ್ನು ಗುರುತಿಸುತ್ತವೆ ಮತ್ತು ಆದ್ಯತೆಯನ್ನು ನೀಡುತ್ತವೆ. ಈ ವ್ಯವಸ್ಥೆಯು ಪಿಎಂ ಗತಿಶಕ್ತಿ, ಜಿಐಎಸ್ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಇದು ವೈಜ್ಞಾನಿಕ ಮತ್ತು ಪ್ರಾದೇಶಿಕ ಯೋಜನೆಯನ್ನು ಖಚಿತಪಡಿಸುತ್ತದೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 2025 ಅನುಸೂಚಿ 2 ಅಡಿಯಲ್ಲಿ ಕೆಲಸದ ಸ್ಥಳದ ಸೌಲಭ್ಯಗಳಿಗೆ ಕಾನೂನು ಖಾತ್ರಿ ನೀಡಲಾಗಿದೆ. ಇದು ಕೇವಲ ಆಡಳಿತಾತ್ಮಕ ವ್ಯವಸ್ಥೆಯಾಗಿ ಉಳಿಯದೆ ಕಾರ್ಮಿಕರ ಗೌರವ ಮತ್ತು ಮಾನವ ಗೌರವದ ಪ್ರಬಲ ಸಂಕೇತವಾಗಿದೆ. ಈ ನಿಬಂಧನೆಯ ಅಡಿಯಲ್ಲಿ ಪ್ರತಿ ಕೆಲಸದ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರಿನ ಲಭ್ಯತೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಕಾರ್ಮಿಕರನ್ನು ಬಿಸಿಲಿನಿಂದ ರಕ್ಷಿಸಲು ನೆರಳು ಮತ್ತು ವಿಶ್ರಾಂತಿ ಸ್ಥಳಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಲಾಗಿದೆ. ಹೆಚ್ಚುವರಿಯಾಗಿ ಪ್ರತಿ ಕೆಲಸದ ಸ್ಥಳದಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯ ಲಭ್ಯತೆಯನ್ನು ಖಚಿತಪಡಿಸಲಾಗಿದೆ. ಇದರಿಂದ ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಆದ್ಯತೆ ನೀಡಲಾಗುತ್ತದೆ. ಮಹಿಳಾ ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕಾಯ್ದೆಯಲ್ಲಿ ಪ್ರಮುಖ ನಿಬಂಧನೆಗಳನ್ನು ಸೇರಿಸಲಾಗಿದೆ. ಇದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 5 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳು ಇರುವ ಕೆಲಸದ ಸ್ಥಳಗಳಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ಒಬ್ಬ ಮಹಿಳಾ ಕಾರ್ಮಿಕರನ್ನು ನೇಮಿಸಲಾಗುತ್ತದೆ ಮತ್ತು ಅವರಿಗೆ ನಿಗದಿತ ವೇತನದ ದರದಲ್ಲಿ ಹಣ ಪಾವತಿಸಲಾಗುತ್ತದೆ. ಇದರ ಜೊತೆಗೆ ಕಾರ್ಮಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅಪಘಾತಗಳ ಸಂದರ್ಭದಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸೆಯ ಹಕ್ಕನ್ನು ನೀಡಲಾಗಿದೆ. ಆಸ್ಪತ್ರೆಗೆ ದಾಖಲಿಸಬೇಕಾದ ಅಗತ್ಯವಿದ್ದರೆ ವಸತಿ, ಚಿಕಿತ್ಸೆಯ ಔಷಧಗಳು ಮತ್ತು ವೇತನ ದರದ ಅರ್ಧದಷ್ಟು ದೈನಂದಿನ ಭತ್ಯೆಗೆ ಅವಕಾಶ ಕಲ್ಪಿಸಲಾಗುತ್ತದೆ. ಸಾವು ಅಥವಾ ಶಾಶ್ವತ ಅಂಗವೈಕಲ್ಯದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ನಿಬಂಧನೆಗಳ ಪ್ರಕಾರ ಪರಿಹಾರ ಧನ ಪಾವತಿಸಲಾಗುತ್ತದೆ. ಮಂಜೂರಾದ ಕೆಲಸಗಳು, ಕಾರ್ಮಿಕರ ಅಂದಾಜುಗಳು, ವೆಚ್ಚ ಮತ್ತು ಸಾಮಗ್ರಿಗಳ ಬಳಕೆಗೆ ಸಂಬಂಧಿಸಿದ ವಿವರಗಳನ್ನು ಪ್ರದರ್ಶಿಸುವ ಕಡ್ಡಾಯ ಜನತಾ ಬೋರ್ಡ್ಗಳ ಮೂಲಕ ಕೆಲಸದ ಸ್ಥಳಗಳಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸಲಾಗುತ್ತದೆ. ಈ ಚೌಕಟ್ಟು ಸಾಪ್ತಾಹಿಕ ಸಾರ್ವಜನಿಕ ಬಹಿರಂಗಪಡಿಸುವಿಕೆ ವ್ಯವಸ್ಥೆಗಳು, ಆಸ್ತಿಗಳ ಜಿಯೋ ಟ್ಯಾಗಿಂಗ್, ನೈಜ ಸಮಯದ ಡ್ಯಾಶ್ಬೋರ್ಡ್ಗಳು, ಮೊಬೈಲ್ ಆಧಾರಿತ ಮೇಲ್ವಿಚಾರಣೆ ಮತ್ತು ತಳಮಟ್ಟದಲ್ಲಿ ಪಾರದರ್ಶಕತೆ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಪರಿಣಾಮಕಾರಿ ಸಾರ್ವಜನಿಕ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಬಲಪಡಿಸಿದ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳಿಗೆ ಅವಕಾಶ ನೀಡುತ್ತದೆ. ಸಂರಕ್ಷಣಾ ರಚನೆಗಳು, ನೀರಾವರಿ ಬೆಂಬಲ, ಅಂತರ್ಜಲ ಮರುಪೂರಣ, ಜಲಮೂಲಗಳ ಪುನಶ್ಚೇತನ, ಜಲಾನಯನ ಅಭಿವೃದ್ಧಿ ಮತ್ತು ಅರಣ್ಯೀಕರಣದಂತಹ ನೀರು ಸಂಬಂಧಿತ ಕಾಮಗಾರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಜಲಭದ್ರತೆಯನ್ನು ಬಲಪಡಿಸುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ఆకాశవాణి క్రీడాలోక సాప్తాహిక క్రీడా సంచికే ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಸೇಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಪುಟಾಣಿ ಕ್ರೀಡಾ ಪ್ರತಿಭೆ ಸಮನ್ವಿ ಅವರು, ಜೊತೆಗೆ ಪಾಲಕರಾದ ಅಶ್ವಿನಿ ಅವರು ಕೂಡ ಇದ್ದಾರೆ. ಸಮನ್ವಿ ಹಾಗೂ ಅಶ್ವಿನಿ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನನ್ನ ಸಮನ್ವಿನ ನಿಮ್ಮ ಸ್ಟುಡಿಯೋಗೆ ಇನ್ವೈಟ್ ಮಾಡೋದಕ್ಕೆ ಐ ಆಮ್ ರಿಯಲಿ ಗ್ಲಾಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಆಕಾಶವಾಣಿ. ಐ ಆಮ್ ಗ್ಲಾಡ್ ಟು ಬಿ ಹಿಯರ್.
0: ಅಶ್ವಿನಿ ಅವರೇ, ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಅಂತಹ ವಾಟರ್ ಸ್ಪೋರ್ಟ್ಗೆ ಮಗಳನ್ನ ಸೇರಿಸಲು ಕಾರಣ ಏನು? ಈ ಸ್ಪೋರ್ಟ್ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇತ್ತಾ ಮೊದಲಿಗೆ?
1: ಈ ಸ್ಪೋರ್ಟ್ಸ್ ಬಗ್ಗೆ ನನಗೆ ನಾಲೆಜ್ ಸ್ವಲ್ಪ ಇತ್ತು, ಬಟ್ ಇನಿಷಿಯಲಿ ಹೇಳ್ಬೇಕಂದ್ರೆ ಇವ್ರಿಗೆ ಜಾಯಿನ್ ಮಾಡ್ಬೇಕನ್ನೋ ಫಸ್ಟ್ ಪ್ಲಾನ್ ಅಂತೂ ಇರ್ಲಿಲ್ಲ. ಬಿಕಾಸ್ ಇವ್ರದ್ದು ಫಸ್ಟ್ ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಇವರು 5 years old. ಅಲ್ಲಿ ಇವರು ಅವ್ರ ಜರ್ನಿ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ರು. ಸ್ಲೋಲಿ ರೈಟ್ ಆಫ್ಟರ್ 3 years, ಅಟ್ ದ ಏಜ್ ಆಫ್ 8.5 years, ಒಂದು ಸಮ್ಮರ್

0: ನಡೀತಾ ಇತ್ತು ವಾಟರ್ ಸ್ಪೋರ್ಟ್ಸ್ದು. ಅಲ್ಲಿ ಇವ್ರಿಗೆ ಸ್ವಲ್ಪ ಎಕ್ಸ್ಪೋಜರ್ ಕೊಡೋಕೆ ಅಂತ ನಾನು ಇವ್ರಿಗೆ ವಾಟರ್ ಸ್ಪೋರ್ಟ್ಸ್ಗೆ ಕರ್ಕೊಂಡು ಹೋಗಿದ್ದೆ. ಬಿಕಾಸ್ ನನ್ನ ಪ್ರಕಾರ ಮಕ್ಕಳಿಗೆ ಸ್ವಲ್ಪ ಈ ಏಜಿಂದಾನೇ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್, ಫಿಯರ್ ಇಂದ ಫೈಟ್ ಮಾಡೋದನ್ನು ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟ್, ಸ್ಪೆಷಲಿ ಹೆಣ್ಮಕ್ಳಿಗೆ. ಎಲ್ಲ ಟೈಪ್ ಆಫ್ ಎಕ್ಸ್ಪೋಜರ್ ಕೊಡೋದು ಆಸ್ ಎ ಪೇರೆಂಟ್ ಐ ಥಾಟ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ಒಂದು ಫೈಟಿಂಗ್ ಸ್ಕಿಲ್ ಅನ್ನೋದು ಬರಬೇಕು. ವಾಟರ್ ಸ್ಪೋರ್ಟ್ಸ್ ಕ್ಯಾಂಪ್ಗೆ ಕರ್ಕೊಂಡು ಹೋದಾಗ 20 days ವಾಟರ್ ಕ್ಯಾಂಪ್ ಇತ್ತು. ಅಲ್ಲಿ ಸೇಲಿಂಗ್ ಮತ್ತೆ ರೋಯಿಂಗ್ ಎರಡನ್ನೂ ಇವ್ರಿಗೆ ಸ್ಟಾರ್ಟ್ ಮಾಡಿಸಿದ್ದೆ. ಬಟ್ ರೋಯಿಂಗ್ ಇವ್ರಿಗೆ ಅದು ಬ್ಯಾಲೆನ್ಸಿಂಗ್ ಅನ್ನೋದು ತುಂಬ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಿತ್ತು. ಮತ್ತೆ ಅದರಿಂದ ನಾನು ಮತ್ತೆ ಸೇಲಿಂಗ್ಗೆ ಶಿಫ್ಟ್ ಮಾಡಿದೆ. ದೋ 20 days ಕ್ಯಾಂಪ್ ಇತ್ತು, ಸೊ ಅಲ್ಲಿ ಸೀಲಿಂಗ್ ಅಲ್ಲಿ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಯಿತು. ಆಮೇಲೆ 20 days ಟ್ರೈನಿಂಗ್ ಆದ್ಮೇಲೆ ಸೀಲಿಂಗ್ ಅಲ್ಲಿ ಇವ್ರು ಬಂದು ನನಗೆ ಇವ್ರ ವ್ಯೂ ಹೇಳಿದ್ರು. ಮೋರ್ ಕಂಪೇರ್ಡ್ ಟು ಅಥ್ಲೆಟಿಕ್ಸ್ ಅಂಡ್ ಸೀಲಿಂಗ್ ಅಲ್ಲಿ ಶಿ ಸ್ಟಾರ್ಟೆಡ್ ಲವಿಂಗ್ ಸೀಲಿಂಗ್. ಹೇಳಿದ್ರು ಐ ವಾಂಟ್ ಟು ಕಂಟಿನ್ಯೂ ಮೈ ಸೀಲಿಂಗ್ ಜರ್ನಿ.
1: ಸಾಮಾನ್ಯವಾಗಿ ಮಕ್ಕಳು ನೀರೊಟ್ಟಿಗೆ ಆಟ ಆಡೋದಂದ್ರೆ ಬಹಳ ಇಷ್ಟ,
0: ಬಹಳ ಇಷ್ಟ. ಸೊ ಇದು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಅನ್ಸಿರ್ಬೋದು, ಬಿಕಾಸ್ ಅಲ್ಲಿ ಸ್ವಲ್ಪ ಎಲ್ಲ ವಿತ್ ಗಾರ್ಡ್ಸ್ ಅಂಡ್ ಫುಲ್ ಸೆಕ್ಯೂರಿಟಿ ಸಿಸ್ಟಮ್ ಇಂದ 20 days ಇರೋದ್ರಿಂದ ಅಷ್ಟೊಂದು ಕಾಂಪ್ಲಿಕೇಟೆಡ್ ಟ್ರೈನಿಂಗ್ ಇರಲ್ಲ. ಸೊ ಅದು ವಾಟರ್ ಇರೋದ್ರಿಂದ, ಬೋಟ್ ಇರೋದ್ರಿಂದ, ಸೇಫ್ಟಿ ಇರೋದ್ರಿಂದ ಅವ್ರಿಗೆ ಅದು ತುಂಬಾ ಒಂದು ಪ್ಲೇ ಮೋಡ್ ಆಗಿತ್ತು ಗೇಮ್. ಅದರಿಂದ ಅವ್ರಿಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಜನರೇಟ್ ಆಗಿರ್ಬೋದು. ಬಟ್ ಆಮೇಲೆ ರಿಯಲ್ ಸೇಲಿಂಗ್ ಅನ್ನೋದು ಇವ್ರ ಇಂಟ್ರೆಸ್ಟ್ ಜನರೇಟ್ ಆದ್ಮೇಲೆ, ಇವ್ರು ಟ್ರೈನಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಇವ್ರಿಗೆ ಗೊತ್ತಾಯ್ತು ಸೇಲಿಂಗ್ ಎಷ್ಟು ಕಾಂಪ್ಲಿಕೇಟೆಡ್ ಅಂಡ್ ಎಷ್ಟು ಡೇಂಜರಸ್ ಗೇಮ್, ಎಷ್ಟು ಬೋಲ್ಡ್ನೆಸ್ ಬೇಕು ಅಂತ ಸೇಲಿಂಗ್ ಮಾಡಬೇಕು ಅಂತ. ಬಟ್ ಇವೆನ್ಚುಯಲಿ ಹ್ಯಾಸ್ ಎನ್ ವೆನ್ ಟೈಮ್ ಹೋಗ್ತಾ ಹೋಗ್ತಾ ಕಲ್ತ್ಕೊಂಡ್ರು, ಫಿಯರ್ ಇಂದ ಫೈಟ್ ಮಾಡಿದ್ರು. ಇನಿಷಿಯಲಿ ತುಂಬ ಕಷ್ಟ ಆಯ್ತು ಇವ್ರಿಗೂ ಸೇಲಿಂಗ್ ಅಡಾಪ್ಟ್ ಮಾಡೋದು. ಆಮೇಲೆ ಸೇಲಿಂಗ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಆದಾಗ ವಾಟರ್ ನೋಡಿದ್ರೆ ಬೋಟಲ್ಲಿ ಕೂತ್ಕೊಂಡ್ರೆ ಭಯ ಬೀಳೋರು, ಬೋಟ್ ಶೇಕ್ ಆದ್ರೆ ಭಯ ಬೀಳೋರು. ಆಮೇಲೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದಿ ಸ್ಪೋರ್ಟ್ಸ್ ಆಫೀಸರ್ ಕರ್ನಲ್ ಗೋವಿಂದ್ ಚೌಧರಿ. ಅವರು ಇವ್ರ ಫಿಯರ್ನ ಹೇಗೆ ಫೈಟ್ ಮಾಡ್ಬೇಕನ್ನೋದನ್ನ ಹೇಳ್ಕೊಟ್ರು. ಯಾವಾಗ್ಲೂ ವಾಟರ್ ಜೊತೆ ಫೈಟ್ ಮಾಡಬಾರ್ದು, ವಾಟರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಟ್ಟಿದ್ರು ಇವ್ರಿಗೆ. ಸೊ ಫಸ್ಟ್ ಏನಂದ್ರೆ, ಫಸ್ಟ್ ಫಿಯರ್ ಇವ್ರದ್ದು ವಾಟರ್ ಜೊತೆ ಇತ್ತು. ಸೊ ವಾಟರ್ ಫಿಯರ್ನ ಓವರ್ಕಮ್ ಮಾಡ್ಬೇಕಂದ್ರೆ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಬೇಸಿಕಲಿ ಇವ್ರಿಗೆ ಬರ್ತಾ ಇತ್ತು. ಬಟ್ ಲೇಕ್ ಅಲ್ಲಿ ಸ್ವಿಮ್ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಯಾರಿಗಾದ್ರೂ ಭಯ ಆಗೇ ಆಗುತ್ತೆ. ನಾವು ಆಸ್ ಎ ಪೇರೆಂಟ್ ಈಚೆ ನಿಂತ್ಕೊಂಡು ನೋಡ್ಬೇಕಂದ್ರೆ ನಮ್ಗೆ ಭಯ ಆಗುತ್ತೆ, ಲೇಕ್ ಮಧ್ಯದಲ್ಲಿ ಇದಾರೆ, ಬೋಟ್ ಕ್ಯಾಪ್ಸಸ್ ಆದ್ರೆ ಏನಾಗುತ್ತೆ. ದೋ ಲೈಫ್ ಜಾಕೆಟ್ ಇದೆ, ಬಟ್ ಸ್ಟಿಲ್ ಆ ಭಯ ಅನ್ನೋದು ಇರುತ್ತೆ. ಬಟ್ ನಾವು ಫಸ್ಟ್ ವಿ ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್. ಅವಾಗ್ಲೇ ನಾವು ಮಕ್ಕಳಿಗೆ ಹೇಳ್ಕೊಡಕ್ ಆಗುತ್ತೆ ಯು ಹ್ಯಾವ್ ಟು ಫೈಟ್ ವಿತ್ ದ ಫಿಯರ್ ಅಂತ. ಸೊ ಅಲ್ಲಿಂದ ಇವ್ರ ಜರ್ನಿ ಸ್ಟಾರ್ಟ್ ಆಯ್ತು. ಬಟ್ ಐ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ಅಬೌಟ್ ಹರ್ ಸ್ಪೋರ್ಟ್ಸ್ ಜರ್ನಿ. ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನ ಯಾವಾಗ್ಲೂ ನಾನು ಎನ್ಕರೇಜ್ ಮಾಡ್ತಾ ಬಂದಿದ್ದೀನಿ. ಇನಿಷಿಯಲಿ 5th year ಅಲ್ಲಿ ಅವಳಿಗೆ ಸ್ಪೋರ್ಟ್ಸ್ ಜಾಯಿನ್ ಮಾಡೋಕ್ಕೆ ರೀಸನ್ ಬಂದ್ಬಿಟ್ಟು ಒಂದು ಡಿಸಿಪ್ಲಿನ್ ಅನ್ನೋದು ಅವಳ ಲೈಫಲ್ಲಿ ಬರಲಿ ಅಂತ. ಆಮೇಲೆ ಹ್ಯಾಸ್ ನಾಟ್ ಟು ಗ್ರೋ ಆಸ್ ಎ ಸ್ಮಾಲ್ ಬೇಬಿ, ಸ್ಪೂನ್ ಫೀಡಿಂಗ್ ಬೇಬಿ ತರ. ಒಂದು ಚಿಕ್ಕ ಏಜಿಂದಾನೇ ಒಂದು ಸ್ಟ್ರಾಂಗ್ನೆಸ್ ಅನ್ನೋದು ಮಗುಗೆ ಬಿಲ್ಡ್ ಮಾಡ್ಬೇಕನ್ನೋದು ನನ್ನ ಗೋಲ್ ಇತ್ತು. ಅವಾಗಿಂದ ಅದು ಸ್ಟ್ರಾಂಗ್ನೆಸ್ ಬಿಲ್ಡ್ ಮಾಡ್ಕೊಂಬಂದೆ ಮೆಂಟಲಿ ಮತ್ತೆ ಫಿಸಿಕಲಿ. ಅವ್ರಿಗೆ ಅದರಿಂದ ಸೇಲಿಂಗ್ ಅನ್ನೋದು ಈಸಿ ಆಯ್ತು. ಸೇಲಿಂಗ್ ಅಷ್ಟೊಂದು ಕಾಂಪ್ಲಿಕೇಟೆಡ್ ಮತ್ತೆ ಸ್ಟ್ರೆಂತ್ ಲೆವೆಲ್ ಗೇಮ್ ಇಲ್ಲ, ಬರೀ ಕೋರ್ ಸ್ಟ್ರೆಂತ್ ಮಾತ್ರ ಬೇಕಾಗಿತ್ತು.
1: ಈಗ ಸೇಲಿಂಗ್ ಮತ್ತೆ ಡ್ರಾಗನ್ ಸ್ಪೋರ್ಟ್ ಅನ್ನೋದು ಇದೆ ಅಲ್ಲ, ಅದು ಒಂದು ವಾಟರ್ ಸ್ಪೋರ್ಟ್ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತು. ಬಟ್ ಅದ್ರ ಹಡಗಿನ ವಿನ್ಯಾಸ ಹೇಗೆ, ಈ ಆಟದ ಮಾಹಿತಿ ಅಂದ್ರೆ ಯಾವ ರೀತಿ ಆಡಿಸ್ತಾರೆ, ಇದೆಲ್ಲದರ ಮಾಹಿತಿ ಸಂಕ್ಷಿಪ್ತವಾಗಿ ನಿಮಗೆ ಕೊಡ್ಲಿಕ್ಕೆ ಆಗುತ್ತಾ?
0: ಎಸ್. ಸೇಲಿಂಗ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್, ಡ್ರಾಗನ್ ಬೋಟ್ ಇಸ್ ಅ ಡಿಫ್ರೆಂಟ್ ಸ್ಪೋರ್ಟ್. ಇದೆರಡು ಟೂ ಡಿಫ್ರೆಂಟ್ ಸ್ಪೋರ್ಟ್ಸ್. ದೋ ಇದೆರಡು ವಾಟರ್ ಸ್ಪೋರ್ಟ್, ಲೈಕ್ ಸ್ವಿಮ್ಮಿಂಗ್ ಆಮೇಲೆ ಕ್ಯಾಕಿಂಗ್ ಇದೆಲ್ಲ ಹೇಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೋರ್ಟ್ಸ್. ಹಾಗೆ ಡ್ರಾಗನ್ ಬೋಟ್ ಒಂದು ಡಿಫ್ರೆಂಟ್ ಸ್ಪೋರ್ಟ್, ಸೇಲಿಂಗು ಒಂದು ಡಿಫ್ರೆಂಟ್ ಸ್ಪೋರ್ಟ್. ಸೇಲಿಂಗ್ ಅಲ್ಲಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಇನಿಷಿಯಲ್ ಯೂಸ್ ಟು ಸ್ಟಾರ್ಟ್ ವಿತ್ ಸೇಲಿಂಗ್ ಟ್ರೈನಿಂಗ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಸೇಲಿಂಗ್ ಮಾಡೋದಕ್ಕೆ ಎ ಕಾಂಬಿನೇಷನ್ ಆಫ್ ವಾಟರ್, ವಿಂಡ್ ಅಂಡ್ ವೇವ್, ಇದು ಮೂರು ಕಾಂಬಿನೇಷನ್. ಮತ್ತೆ ಆ ಕಾಂಬಿನೇಷನ್ ಅಲ್ಲೇ ಬೋಟ್ ನಡೆಯುತ್ತೆ. ಒಂದು ಸೇಲ್ ಮಾಡೋದಕ್ಕೆ ನಿಮ್ಗೆ ವಿಂಡ್ ಇಂಪಾರ್ಟೆಂಟ್, ವೇವ್ ಇಂಪಾರ್ಟೆಂಟ್ ಅಂಡ್ ಟೈಡ್ ಇಂಪಾರ್ಟೆಂಟ್. ಅಂಡ್ ಫಸ್ಟ್ ಮಕ್ಕಳಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ವಾಟರ್ ಅಡಾಪ್ಷನ್ ಸ್ಟಾರ್ಟ್ ಮಾಡಬೇಕು, ವಾಟರ್ ಫಿಯರ್ ತೆಗಿಬೇಕು ಮಕ್ಕಳಿಗೆ. ಸೊ ಸ್ವಿಮ್ಮಿಂಗ್ ಮಾಡೋದು ಡಿಫ್ರೆಂಟ್, ಪೂಲ್ ಅಲ್ಲಿ ಸ್ವಿಮ್ ಮಾಡೋದು ಡಿಫ್ರೆಂಟ್. ಲೇಕ್ ಅಲ್ಲಿ ನಿಮ್ಗೆ ಅದು ವಾಟರ್ ಫಿಯರ್ ತೆಗಿಬೇಕಂದ್ರೆ ಇನಿಷಿಯಲಿ ನಾವು ಸಮನ್ವಿ ಜೊತೆ ಏನ್ ಮಾಡಿದ್ರೆ ಅಂದ್ರೆ, ಲೇಕ್ ಅಲ್ಲಿ ಹೋಗಿದ ತಕ್ಷಣ ಇನಿಷಿಯಲಿ ನಾವು ಟೂ ಫಿಯರ್ಸ್ ನ ಐಡೆಂಟಿಫೈ ಮಾಡಿದ್ರಿ. ಒಂದು ಲೇಕ್ ಅಲ್ಲಿ ಬಿದ್ರೆ ಅದು ವಾಟರ್ ಫಿಯರ್, ಇನ್ನೊಂದು ಬೋರ್ಡ್ ಬಿದ್ರೆ ಬೋರ್ಡ್ ನಾನು ಹೆಂಗ್ ಎತ್ತಕ್ಕಾಗುತ್ತೆ. ಬಿಕಾಸ್ ಶಿ ವಾಸ್ ಜಸ್ಟ್ 9 years ಓಲ್ಡ್, ಆರ್ಮ್ ಸ್ಟ್ರೆಂತ್ ಅಷ್ಟಿರ್ಲಿಲ್ಲ. ಸೊ ಅದೊಂದ್ ಭಯ ಇತ್ತು, ಇದೆರಡು ಭಯ ಇತ್ತು ಅವ್ರಿಗೆ. ಅದನ್ನ ಓವರ್ಕಮ್ ಮಾಡೋಕೆ ಫಸ್ಟ್ ಇವ್ರಿಗೆ ನಾವೇನ್ ಮಾಡ್ತಾ ಇದ್ರ ಅಂದ್ರೆ, ಬೋಟ್ ಲಾಂಚ್ ಮಾಡೋ ಜಟ್ಟಿಯಿಂದ ಇವ್ರಿಗೆ ನಾವು ಲೇಕಿಗೆ ಜಂಪ್ ಮಾಡಕ್ ಹೇಳ್ತಾ ಇದ್ರಿ. ಇನಿಷಿಯಲಿ ಫಸ್ಟ್ ಡೇ ತುಂಬಾ ಭಯ ಬಿದ್ರು. ಸೊ ಹಿಂದೆಯಿಂದ ಪುಷ್ ಕೊಡ್ಬೇಕಾಯ್ತು, ಸೊ ದಟ್ ಅಟ್ ಲೀಸ್ಟ್ ಅವರು ಫಸ್ಟ್ ಡೇ ಸ್ವಲ್ಪ ಫಿಯರ್ ಭಯ ಬೀಳ್ಬೋದು. ಬಟ್ ಸೆಕೆಂಡ್ ಡೇ ಇಂದ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಎನಿವೇ ಅವ್ರ ಡ್ರಂಚ್ ಅಂತೂ ಆಗಲ್ಲ, ಲೈಫ್ ಜಾಕೆಟ್ ಇದೆ. ಸೊ ಸೆಕೆಂಡ್ ಡೇ ಮತ್ತೆ ಅವ್ರಿಗೆ ಜಂಪ್ ಮಾಡಕ್ ಹೇಳಿದ್ರಿ. ಅಟ್ ಲೀಸ್ಟ್ ಸೆಕೆಂಡ್ ಡೇ ಅವ್ರು ವೈಟ್ ಮಾಡಿಲ್ಲ, ಎನಿವೇಸ್ ಅವ್ರಿಗೆ ಗೊತ್ತು ವೈಟ್ ಮಾಡಿದ್ರೆ ಹಿಂದೆಯಿಂದ ಪುಷ್ ಸಿಗುತ್ತೆ ಅಂತ. ಸೊ ಸೆಕೆಂಡ್ ಡೇ ಅವ್ರು ಜಂಪ್ ಮಾಡಿದ್ರು. ಸೆಕೆಂಡ್ ಡೇ 3-4 times ಜಂಪ್ ಮಾಡಿಸಿದ್ರಿ. ಸೊ ಸೆಕೆಂಡ್

0: ಆಗಿ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಥರ್ಡ್ ಡೇ ನಾವು ಹೇಳೋ ಮುಂಚೆನೆ ಫಸ್ಟ್ ಲೇಕಿಗೆ ಜಂಪ್ ಮಾಡ್ತಾ ಇದ್ರು, ಆಮೇಲೆ ಸ್ವಿಮ್ ಮಾಡ್ತಾ ಇದ್ರು. ಅಟ್ಲೀಸ್ಟ್ 100 to 200 meters ಗೋಯಿಂಗ್ ಅಂಡ್ 100 meters ರಿಟರ್ನಿಂಗ್ ಇದು ಸ್ವಿಮ್ ಮಾಡ್ತಾ ಇದ್ರು, ಬರ್ತಾ ಇದ್ರು. ಮತ್ತೆ ಥರ್ಡ್ ಡೇ ಏನ್ ಮಾಡಿದ್ರಿ ಅಂದ್ರೆ, ಥರ್ಡ್ ಡೇ ಬೋಟ್ ಇಂದ ಕರ್ಕೊಂಡೋಗಿ ಲೇಕ್ ಮಿಡಲ್ ಅಲ್ಲಿ ರನ್ನಿಂಗ್ ಬೋಟ್ ಅಲ್ಲಿ ಜಂಪ್ ಮಾಡಕ್ ಹೇಳಿದ್ರಿ. ಸೊ ಅದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಲಿ ಅಂತ 2 days ಅದನ್ನು ಟ್ರೈನಿಂಗ್ ಕೊಟ್ರಿ, ಕಂಟಿನ್ಯೂಸ್ ರನ್ನಿಂಗ್ ಬೋಟ್ ಇಂದ ಜಂಪ್ ಮಾಡೋದು. ಸೊ ದಟ್ ಹಾಗಂದ್ಬಿಟ್ಟು ವಾಟರ್ ಫಿಯರ್ ಕಂಪ್ಲೀಟ್ಲಿ ಅವಳಿಗೆ ಹೋಯ್ತು. ಹಾಗಾಗಿ 1 fear ಎಲಿಮಿನೇಟ್ ಮಾಡಿದ್ರಿ. ಸೆಕೆಂಡ್ ಬಂದ್ಬಿಟ್ಟು ಇವ್ರಿಗೆ ಬೋಟ್ ಬಿದ್ರೆ ಬೋಟ್ ಹೆಂಗ್ ಎತ್ತಬೇಕು ಅನ್ನೋದು ಭಯ ಆಯ್ತು. ಆಮೇಲೆ ಬೋಟ್ದು ಇವ್ರಿಗೆ ಆರ್ಮ್ ಸ್ಟ್ರೆಂತ್ ಇಶ್ಯೂ ಇತ್ತು, ಮತ್ತೆ ಆರ್ಮ್ ಸ್ಟ್ರೆಂಥಿಂಗ್ ಮಾಡಿಸಿದ್ರಿ. ಆರ್ಮ್ ಸ್ಟ್ರೆಂಥಿಂಗ್ ಅಲ್ಲಿ ನಾನು ಫೋಕಸ್ ಮಾಡ್ತಿದ್ದೆ ಇವಳಿಗೆ, ಮಾರ್ನಿಂಗ್ ಈವ್ನಿಂಗ್ ಆರ್ಮ್ ಸ್ಟ್ರೆಂಥಿಂಗ್ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಅಲ್ಲಿ ಫೋಕಸ್ ಮಾಡಿ. ಆಮೇಲೆ ಬೋಟ್ದು ಅಷ್ಟೇ, ಬೋಟ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಫಸ್ಟ್ ಅದನ್ನ ಟ್ರೈನಿಂಗ್ ಕೊಟ್ರಿ.
1: ಅಂದ್ರೆ ಅದು ಬೋಟ್ ಭಾರ ಇರ್ತದೆ, ಇವಳು ಇನ್ನು ಚಿಕ್ಕವಳು, ಯಾವ ರೀತಿ ಅದನ್ನ ಹೊಂದಿಸ್ಕೊಂಡ್ಲು ಅವಳು?
0: ವಾಟರ್ ಅಲ್ಲಿ ನಮ್ಗೆ ಅಷ್ಟೊಂದು ಏನ್ ವೀಟ್ ಅನ್ಸಲ್ಲ, ವಾಟರ್ ಅಲ್ಲಿ ಫ್ಲೋಟ್ ಆಗುತ್ತೆ. ಸೊ ಅಲ್ಲೂ ಅಷ್ಟು ನಮ್ಗೆ ಬೋಟ್ ಬಿದ್ದಾಗೂ ವಾಟರ್ ಅಲ್ಲಿ ಅಷ್ಟೊಂದು ವೆಯ್ಟ್ ಅನ್ಸಲ್ಲ. ಸೊ ಬೋಟ್ ನ ನಾವು ಕ್ಯಾಪ್ಸಿಸ್ ಅದನ್ನ ರೀಕ್ಯಾಪ್ಸಿಸ್ ಮಾಡೋಕೆ ಈಸಿ, ಬೋಟ್ ಕ್ಲೈಮ್ ಮಾಡೋದಕ್ಕೆ ಆರ್ಮ್ ಸ್ಟ್ರೆಂತ್ ಬೇಕು. ಸೊ ಅದನ್ನ ಟ್ರೈನ್ ಮಾಡ್ತೇವೆ. ಸೊ ಅದರಲ್ಲಿ ನಾವು ಅವ್ರದ್ದು ಕ್ಯಾಪ್ಸಿಸ್ ರೀಕ್ಯಾಪ್ಸಿಸ್ ಟ್ರೈನಿಂಗ್ ಕೊಟ್ರಿ. ಸೊ ಅವಳು ಅದರಲ್ಲೂ ಸ್ವಲ್ಪ ಕಾನ್ಫಿಡೆಂಟ್ ಆದ್ಲು. ಕಾನ್ಫಿಡೆಂಟ್ ಬಿಲ್ಡ್ ಆದ್ಮೇಲೆ ದೆನ್ ಹರ್ ರಿಯಲ್ ಟ್ರೈನಿಂಗ್ ಇನ್ ಸೇಲಿಂಗ್ ಸ್ಟಾರ್ಟ್.
1: ಈಗ ಬೋಟ್ ರೈಡ್ ಮಾಡ್ಬೇಕಂದ್ರೆ ಎರಡು ಕೈ ಗಟ್ಟಿ ಇರಬೇಕು, ಮೇನ್ ಆಗಿ ಯೂಸ್ ಆಗೋದೇ ಎರಡು ಕೈ,
0: ಕರೆಕ್ಟ್.
1: ಸೊ ಅದ್ರ ಮೇಲೆ ಏನಾದ್ರೂ ವಿಶೇಷವಾದ ಗಮನ ಹರಿಸಿ, ಯಾವ್ದಾದ್ರು ಎಕ್ಸರ್ಸೈಸ್ ಇದೆನಾ, ಹೇಗೆ?
0: ಹಾ, ಇವ್ರಿಗೆ ಮೇನ್ಲಿ ನಾವು ಅಪ್ಪರ್ ಬಾಡಿ ಜಾಸ್ತಿ ಫೋಕಸ್ ಮಾಡಿ. ಎನಿವೇಸ್, ಅವರು ಅರ್ಲಿ ಮಾರ್ನಿಂಗ್ ಇವರು ವರ್ಕೌಟ್ ರೂಟೀನ್ಸ್ ಇತ್ತು, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಇವರು ವರ್ಕೌಟ್ ಮಾಡ್ತಾ ಇದ್ರು. ಮಾರ್ನಿಂಗ್ 1 hour ಇವರು ವರ್ಕೌಟ್ ಮಾಡ್ತಾ ಇದ್ರು, ಮೇನ್ಲಿ ಫೋಕಸ್ಡ್ ಆನ್ ಕಾರ್ಡಿಯೋ ಅಂಡ್ ಕೋರ್. ಅವಾಗೂ ಅಷ್ಟೇ ಪುಷ್ಅಪ್ಸ್ ಪುಲ್ಅಪ್ಸ್ ಮಾಡಿಸ್ತಾ ಇದ್ರಿ ಇನಿಷಿಯಲಿ ಟು ಬಿಲ್ಡ್ ದ ಆರ್ಮ್ ಸ್ಟ್ರೆಂತ್. ಆಮೇಲೆ ಬೈಸೆಪ್ಸ್ ಮತ್ತೆ ಲ್ಯಾಟರಲ್ ರೈಸಸ್ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ರು, ಲೈಟ್ ವೆಯ್ಟ್ ಇಂದ ಮಾಡ್ತಾ ಇದ್ರಿ. ಸೊ ಈವ್ನಿಂಗು ಅಷ್ಟೇ, ಈವ್ನಿಂಗ್ ಹ್ಯಾಂಗಿಂಗ್ಸ್, ಪೋಲ್ ಹ್ಯಾಂಗಿಂಗ್ಸ್ ಮತ್ತೆ ಲ್ಯಾಟರಲ್ ರೈಸಸ್ ಪುಷ್ಅಪ್ಸ್ ಮಾಡಿಸಿ ಅಪ್ಪರ್ ಬಾಡಿ ಸ್ವಲ್ಪ ಸ್ಟ್ರಾಂಗ್ ಮಾಡಿಸಿದ್ರಿ.
1: ಸಮನ್ವಿ, ಈಗ ಅಮ್ಮ ಹೇಳ್ತಾ ಇದ್ರು ಅವಳಿಗೆ ಇಂಟ್ರೆಸ್ಟ್ ಬಂತು, ಹಾಗಾಗಿ ಸೇಲಿಂಗ್ ಅಂಡ್ ಡ್ರ್ಯಾಗನ್ ಬೋಟ್ ಪ್ರಾರಂಭಿಸಿದ್ವಿ ಈ ಕ್ರೀಡೆಯನ್ನ ಅಂತ. ನಿನಗೆ ಆಸಕ್ತಿ ಇತ್ತ ಅಥವಾ ಬೇರೆ ಯಾವ್ದಾದ್ರು ಸ್ಪೋರ್ಟ್ ಅಲ್ಲಿ ಆಸಕ್ತಿ ಇತ್ತ? ಅಮ್ಮ ಹೇಳಿದ್ರಂತ ಮಾಡ್ದೆ ಅಥವಾ ನಿನಗೆ ಈ ಸೇಲಿಂಗ್ ಅಲ್ಲಿ ಆಸಕ್ತಿ ಇತ್ತ?
2: ನನಗೆ ಇಷ್ಟ ಆಗಿತ್ತು ಸೇಲಿಂಗ್ ಆಗಿದ್ದೆ. ನಾನೇ ಮಮ್ಮಿಗೆ ಹೇಳಿದ್ದೆ ನನಗೆ ಸೇಲಿಂಗ್ ಮಾಡಬೇಕು, ಅದು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ. ಅಥ್ಲೆಟಿಕ್ಸ್ ಕನ್ನ ನನಗೆ ಸೇಲಿಂಗ್ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗೈತೆ, ನನಗೆ ಸೇಲಿಂಗ್ ಜಾಯಿನ್ ಆಗಬೇಕು ಅಂತ.
1: ಮೊದ್ಲಿಗೆ ಅಥ್ಲೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡಿದೆ, ರನ್ನಿಂಗ್ ಮಾಡ್ತಾ ಇದ್ದೆ, ಅದ್ಯಾಕೆ ನಿನಗೆ ಬೇಡ ಅನಿಸ್ತು?
2: ಯಾಕಂದ್ರೆ ನಂಗೆ ಸೇಲಿಂಗ್ ಅಲ್ಲಿ ಜಾಸ್ತಿ ಅಡ್ವೆಂಚರ್ ಇತ್ತು, ಈಸಿ ಇತ್ತು. ವಾಟರ್ ಅಲ್ಲಿ ಇನ್ನ ಸ್ಪೋರ್ಟಿವ್ ಅನ್ಸ್ತು ನಂಗೆ. ಅಂದ್ರೆ ನೀರಲ್ಲಿ ಹೋಗ್ದೆ ಅಂದ್ರೆ ನಂಗೆ ಒಂಥರ ಇಷ್ಟ ಆಗ್ತಿತ್ತು.
1: ಅಂದ್ರೆ ನೀರೊಟ್ಟಿಗೆ ಆಟ ಆಡೋದಂದ್ರೆ ನಿಮ್ಗೆ ಬಹಳ ಇಷ್ಟ. ಮಳೆ ಬಂದಾಗೆಲ್ಲ ಹೊರಗಡೆ ಹೋಗಿ ಆಟ ಆಡ್ತಿದ್ಯಾ? ಹಾಗಾಗಿ ನಿನ್ಗೆ ಸೇಲಿಂಗ್ ಮತ್ತೆ ಡ್ರ್ಯಾಗನ್ ಬೋಟ್ ಅಲ್ಲಿ ಆಸಕ್ತಿ ಬಂತು.
2: ಹೌದು.
1: ಸಮನ್ವಿ, ಈಗ ನಿನ್ಗ 12 years ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆ ಮಾಡಿದಿ. ಶಿಕ್ಷಣ ಮತ್ತೆ ಸ್ಪೋರ್ಟ್ ಎರಡನ್ನು ಹೊಂದಿಸಿಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು?
2: ನಾನು ಇಂಟರ್ನ್ಯಾಷನಲ್ಗೆ ಹೋಗಕ್ಕೆ ನಾನು ಸೇಲಿಂಗ್ 3 years ಮಾಡಿದ್ದೆ. ಆ 3 years ಅಲ್ಲಿ ನನಗೆ ನ್ಯಾಷನಲ್ಸ್ ಅಲ್ಲಿ 2 gold medals ಸಿಕ್ಕಿತ್ತು. ಸೊ ಬಿಕಾಸ್ ಆಫ್ ದ 2 gold medals ಆಫ್ ನ್ಯಾಷನಲ್ಸ್ ನಾನು ಇಂಟರ್ನ್ಯಾಷನಲ್ಗೆ ಕ್ವಾಲಿಫೈ ಆಗಿದ್ದೆ.
1: ಅಂದ್ರೆ ನಿನ್ಗೆ ಸತತವಾಗಿ ಪದಕಗಳು ಸಿಕ್ಕಿರೋದ್ರಿಂದ ಒಂಥರ ನಿನ್ಗೆ ಹಾ ಏನಾದ್ರೂ ನಾನು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತಲ್ವಾ?
2: ಹೌದು.
1: ಈಗ ನೀರ್ ಸೀಳಿ ಬೋಟ್ ಮುನ್ನಡೆಸೋದು ಸಾಮಾನ್ಯದ ವಿಷಯ ಅಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವ ರೀತಿ ನೀನು ಕಲ್ತಿ ಅದನ್ನ, ನಿನ್ಗೆ ಯಾರ ಗೈಡೆನ್ಸ್ ಮಾಡಿದ್ರು?
2: ನನ್ಗೆ ಸೇಲಿಂಗ್ ಮಾಡೋದು ಅಷ್ಟು ಈಸಿ ಇಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನಾನು ಫಸ್ಟ್ ಅಲ್ಲಿ ನಂಗೆ ಫಸ್ಟ್ ಡೇ ಯಾವಾಗೈತೆ ನಾನು ಸೇಲಿಂಗ್ ಸ್ಟಾರ್ಟ್ ಮಾಡಿದ್ದೆ, ಅವಾಗ ನಂಗೆ ನೀರಲ್ಲಿ ಹೋಗೋಕೆ ಭಯ ಆಗ್ತಿತ್ತು. ಇನ್ನ ಮುಂದೆ ಹೋಗ್ಬಿಟ್ಟು ಯಾವಾಗೈತೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಥ್ಯಾಂಕ್ಸ್ ಫಾರ್ ದ ಕರ್ನಲ್ ಗೋವಿಂದ್ ಚೌಧರಿ, ದ ಸ್ಪೋರ್ಟ್ಸ್ ಆಫೀಸರ್. ಅವ್ರು ನಂಗೆ ಹೆಲ್ಪ್ ಮಾಡಿದ್ರು, ಅವ್ರು ನಂಗೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರು ನಂಗೆ ಭಯ ಫಿಯರ್ನ ದೂರ ಮಾಡೋಕ್ಕೆ. ಸೊ ಬಿಕಾಸ್ ಆಫ್ ದಟ್ ಹೆಲ್ಪ್ ಐ ಗಾಟ್ ಇಟ್ ಈಸಿ.
1: ಪ್ರಾಕ್ಟೀಸ್ ಮಾಡುವಾಗ ನದಿ, ಸಮುದ್ರ ಅಥವಾ ದೊಡ್ಡದಾದ ಕೆರೆ ಬೇಕು, ಎಲ್ಲಾ ಆಟ ಪ್ರಾಕ್ಟೀಸ್ ಮಾಡೋದು ಬಹಳ ಈಸಿ. ಸೊ ಈ ಸಮಸ್ಯೆನ ಹೇಗೆ ಪರಿಹಾರ ಕಂಡ್ಕೊಂಡಿ ನೀನು ಈ ಸಮಸ್ಯೆಗೆ?
2: ನಾನ್ ಮಾತ್ರ ನನ್ನ ಬೇಸಿಕ್ಸ್ ಎಲ್ಲ ನಾನು ಅಲ್ಸು ಲೆಕ್ಕ ಮಾಡಿಕೊಂಡೆ. ಯಾವಾಗೈತೆ ಕಾಂಪಿಟೇಟಿವ್ ಎಲ್ಲ ಪ್ರಾಕ್ಟೀಸ್ ಬೇಕಾಗಿತ್ತು, ನಾನು ಎವ್ರಿ ಸ್ಯಾಟರ್ಡೆ ಸಂಡೇ KRS ಡ್ಯಾಮ್ ಹೋಗ್ತಿದ್ದೆ. ಅಲ್ಲಿ ನಾನು ಸ್ಯಾಟರ್ಡೆ ಮಾರ್ನಿಂಗ್ 9 o'clock ಅಲ್ಲಿ ರೀಚ್ ಆಗ್ತಿದ್ದೆ. 15 minutes ರೆಸ್ಟ್ ತಗೊಂಡ್ಬಿಟ್ಟು ಇನ್ ದ ವಾಟರ್ ಐ ಗೋ ಪ್ರಾಕ್ಟೀಸ್ ಫಾರ್ 7 hours. ಆಮೇಲೆ ಬಂದ್ಬಿಟ್ಟು ನಾನು ರೆಸ್ಟ್ ತಗೊಂಡಿದ್ದೆ, ಇಲ್ಲಾಂದ್ರೆ ಜಿಮ್ಗೆ ಹೋಗ್ತಿದ್ದೆ. ಅಲ್ಲಿ ಸಾಟರ್ಡೆ ಸಂಡೇ ಹಂಗೆ ಹೋಗ್ತಿತ್ತು. ಸಂಡೇ ಈವ್ನಿಂಗ್ ನಂದು ಟ್ರೈನ್ ಇತ್ತು. ಸಂಡೇ 6 o'clock ನಾನು ಹೋಗ್ತಿದ್ದೆ.
1: ಹೋಗಿ ಬರ್ಲಿಕ್ಕೆ ಟೈಮ್ ಬಹಳ ಹೋಗ್ಬಿಡುತ್ತೆ. ನಿನ್ಗೆ ಅನಿಸ್ತಾ ಇತ್ತ ಓ ನಾ ಅಥ್ಲೆಟಿಕ್ಸ್ ನಲ್ಲಿ ಮುಂದುವರೆದಿದ್ರೆ ಎಲ್ ಬೇಕಾದ್ರೂ ನಾ ಪ್ರಾಕ್ಟೀಸ್ ಮಾಡ್ಬೋದಿತ್ತು ಅಂತ?
2: ಇಲ್ಲ ಇಲ್ಲ ಇಲ್ಲ, ನಂಗೆ ಸೇಲಿಂಗ್ ಆದ್ರೆ ನಂಗೆ ಜರ್ನಿ ಅಂದ್ರೆ ಇಷ್ಟ. ನಂಗೆ

0: ವರ್ಕು ನಾನು ನನ್ನ ಈವ್ನಿಂಗ್ ಅಲ್ಲಿ ಏನೇನು ಓದ್ದೆ ಅವೆಲ್ಲ ರಿವೈಸ್ ಮಾಡ್ತೀನಿ. ಅದಾದ್ಮೇಲೆ ಐ ಗೆಟ್ ರೆಡಿ ಫಾರ್ ಮೈ ಸ್ಕೂಲ್ ಅಂಡ್ ಮಮ್ಮಿ ಡ್ರಾಪ್ ಮಾಡ್ತಾರೆ. ಐ ರೀಚ್ ಟು ಸ್ಕೂಲ್ ಸ್ಟಿಲ್ 7:45.
1: ಯಾವ ಸ್ಕೂಲ್ ನಿಂದು?
0: ಶ್ರೀ ಚೈತನ್ಯ, ಇವಾಗ ಕೆವಿ.
1: ಹೌದಾ, ಈಗ ಸ್ಕೂಲ್ ಅಲ್ಲೆಲ್ಲ ಗೊತ್ತಾ ನಿನ್ ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ಅಂತ? ಏನ ಹೇಳ್ತಾರೆ ಸಹಪಾಠಿಗಳು ನಿಮ್ದು?
0: ಅವ್ರು ಹೇಳ್ತಾರೆ, ವಾವ್ ಹೌ ಹ್ಯಾವ್ ಯು ರೀಚ್ ಟಿಲ್ ಹಿಯರ್, ಇವನ್ ವಿ ವಾಂಟ್ ಡೂ ಆಲ್ ದೀಸ್, ಪ್ರಿನ್ಸ್ ಐ ವಾಂಟ್ ಬಿಕಮ್ ಲೈಕ್ ಯು, ಐ ವಾಂಟ್ ಸಮ್ ಗೋಲ್ಡ್ ಮೆಡಲ್ಸ್, ಐ ವಾಂಟ್ ಸಮ್ ನ್ಯಾಷನಲ್ ಮೆಡಲ್ಸ್, ಐ ವಾಂಟ್ ಬಿಕಮ್ ಗ್ರೇಟ್ ಲೈಕ್ ಯು ಅಂತ ಹೇಳ್ತಾರೆ ಕ್ಲಾಸ್.
1: ಖುಷಿ ಆಗುತ್ತಲ್ಲ, ಎಲ್ಲರೂ ಗುರುತಿಸ್ತಾರಲ್ಲ ಅಂತ. ಸೊ ನೀನ್ ಮೊದ್ಲಿಗೆ ಹೆದರ್ತಾ ಇದ್ದೆ ಸೇಲಿಂಗ್ ಮಾಡುವಾಗ, ಈಗ ಅವರೆಲ್ಲ ಅಪ್ರಿಸಿಯೇಟ್ ಮಾಡೋದ್ ನೋಡಿ ಖುಷಿ ಆಗುತ್ತೆ. ಸೊ ಇನ್ನು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನಿಸುತ್ತೆ ಅಲ್ಲ?
0: ಹೌದು.
1: 4 ಜಿಲ್ಲಾ ಮಟ್ಟದ ಡ್ರಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 1 ಚಿನ್ನ 3 ಬೆಳ್ಳಿಯನ್ನ ತೆಗೆದುಕೊಂಡಿದೀಯಲ್ವಾ? ಹಾ, ಆ ಪಂದ್ಯಾವಳಿಯ ಕುರಿತಾಗಿ ಹೇಳು.
0: ಅದರಲ್ಲಿ 2 ಮೇನ್ ಕಾಂಪೋನೆಂಟ್ಸ್ ಇರುತ್ತೆ. ಒಂದು ಏಜ್ ಕ್ಯಾಟಗರಿ ಇರುತ್ತೆ, ಒಂದು ಜೂನಿಯರ್ಸ್. ಅದು 8 ಇಂದ ಬಿಲೋ 8 ಇಂದ ಆಗಲ್ಲ, 8 ಇಂದ ಇನ್ನ 16 ವರ್ಗು ಜೂನಿಯರ್ ಆಗುತ್ತೆ, ಅಂಡ್ 17 ಪ್ಲಸ್ ಸೀನಿಯರ್ಸ್ ಆಗುತ್ತೆ. ಇನ್ನ ಇನ್ನೊಂದು, ಒಂದು ಬೋಟ್ ಅಲ್ಲಿ 12 ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಒಂದು ಡ್ರಮ್ಮರ್, ಪೆಡ್ಲರ್, ಇನ್ನೊಂದು ಹಿಂದೆ ಹ್ಯಾಂಡಲ್ ಮಾಡ್ತಾರೆ. ಇನ್ನ ಡ್ರಮ್ಮರ್ ಯಾವಾಗೈತೆ ಡ್ರಮ್ ಹೊಡಿತಾರೋ ಅವಾಗ ನಮ್ಗೆ ಪೆಡಲ್ ಮಾಡ್ಬೇಕು. ಇನ್ನ ಹ್ಯಾಂಡ್ಲರ್, ಅವರು ಡೈರೆಕ್ಷನ್ ಗೈಡ್ ಮಾಡ್ತಾರೆ ನಮ್ಗೆ. 5 ಅಟ್ ಲೆಫ್ಟ್, 5 ಅಟ್ ರೈಟ್. 10 ಪೆಡ್ಲರ್ಸ್ ಇರ್ತಾರೆ, 2 ಸ್ಪೇರ್ ಇದ್ದಾರೆ, ಅವರು ಮುಂದೆ ಇರ್ತಾರೆ, ಹಿಂದೆ ಇರ್ತಾರೆ.
1: ಕಳೆದ ವರ್ಷ 2 ಮಿನಿ ಸ್ಟೇಟ್ ಡ್ರಾಗನ್ ಬೋಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ತಗೊಂಡಿ 2 ಸ್ಪರ್ಧೆಯಲ್ಲಿ. ಆ ಸ್ಪರ್ಧೆ ನಿಂದೆ ಏಜ್ ಕ್ಯಾಟಗರಿನ ಅಥವಾ ಓಪನ್?
0: ಮಿಕ್ಸ್, ಸೀನಿಯರ್ ಜೂನಿಯರ್ ಮಿಕ್ಸ್.
1: ಈಗ ನೀ ಸೆಕೆಂಡ್ ಪ್ಲೇಸ್ ಬಂದ್ಯಲ್ಲ, ಯಾವ ರೀತಿ ನಿನ್ನ ನೀನು ಸಿದ್ಧ ಮಾಡ್ಕೊಂಡಿದ್ದಿ? ಪ್ರಾಕ್ಟೀಸ್ ಹೆಂಗಿತ್ತು ನಿಂದ?
0: ಪ್ರಾಕ್ಟೀಸ್ ನಂದು ಅಂದ್ರೆ 1-2 ವೀಕ್ಸ್ ಮುಂದೆ ಸ್ಟಾರ್ಟ್ ಮಾಡಿದ್ರಿ. ಅದು 1-2 ವೀಕ್ಸ್ ಅಲ್ಲಿ ನಾವು ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ರಿ. ಆ ಪ್ರಾಕ್ಟೀಸ್ ಅಲ್ಲಿ ನಮ್ಗೆ ಸರ್ ಫುಲ್ ಮೋಟಿವೇಟ್ ಮಾಡ್ತಿದ್ರು, ನಿಮ್ಗೆ ಗೋಲ್ಡ್ ಬೇಕು ಇಲ್ಲಾಂದ್ರೆ ಸಿಲ್ವರ್, ಇಲ್ಲಾಂದ್ರೆ ನೀವು ಈಗ ಸ್ಪೋರ್ಟ್ಸ್ ಆರಲ್ಲ ಅಂತ ಫುಲ್ ಮೋಟಿವೇಟ್ ಮಾಡ್ತಿದ್ರು. ಅದಕ್ಕೆ ನಾವು ಸಿಲ್ವರ್ ತರಕಾಯ್ತು, ಯಾಕಂದ್ರೆ ನಮ್ ಕಾಂಪಿಟೇಟರ್ ಸೀನಿಯರ್ ಪ್ಲಸ್ ಜೂನಿಯರ್ ಅವ್ರು ಜಾಸ್ತಿ ಸ್ಟ್ರಾಂಗ್ ಇದ್ರು ನಮ್ಕನ್ನ, ಅದಕ್ಕೆ ಇಲ್ಲಾಂದ್ರೆ ನಾವು ಗೋಲ್ಡ್ ತರ್ತಿದ್ವಿ.
1: ಅವರು ನಿನ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರು?
0: ಹಾ, ಅವರು 1-2 ಮಂತ್ಸ್ ಮುಂದೆನೆ ಸ್ಟಾರ್ಟ್ ಮಾಡಿದ್ರು. ಡ್ರ್ಯಾಗನ್ ಬೋಟ್ ಓಷನ್ ಅಲ್ಲಿ ಮಾಡಲ್ಲ, ಓನ್ಲಿ ಲೇಕ್ಸ್ ಅಷ್ಟೇ,
1: ಲೇಕ್ಸ್ ಅಲ್ಲೇ ಅಷ್ಟೇ ಮಾಡ್ತಾರೆ. ಸೇಲಿಂಗ್ ಮತ್ತೆ ಡ್ರ್ಯಾಗನ್ ಬೋಟ್, ಈ ಎರಡರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ? ಬೋಟಿನ ವಿನ್ಯಾಸ ಅಷ್ಟೇ ಚೇಂಜ್ ಇರ್ತದೋ, ಮಾಡೆಲ್ ಎರಡು ಸೇಮ್ ಇರ್ತದೋ?
0: ಡಿಫ್ರೆಂಟ್. ಯಾವ ರೀತಿ ಅಂದ್ರೆ, ಸೇಲಿಂಗ್ ಅಲ್ಲಿ ನಮ್ಗೆ ವಿಂಡ್ ಬೇಕು, ಇನ್ನ ದೊಡ್ಡ ಬೋಟ್ಸ್ಗೆ ವೇವ್ ಬೇಕು, ಟೈಡ್ ಬೇಕು. ಇನ್ನ ಡ್ರ್ಯಾಗನ್ ಬೋಟ್ಗೆ ಜಸ್ಟ್ ಪೀಪಲ್ ಅಷ್ಟೇ, ಗ್ರೂಪ್ ಗೇಮ್ ಅದು. ಅದರಲ್ಲಿ ನಮ್ಗೆ ಜಸ್ಟ್ ಪಾಂಡ್ ಬೇಕು, ವಾಟರ್ ಬೇಕಷ್ಟೇ. 500 ಮೀಟರ್, 1 ಕಿಲೋಮೀಟರ್ ಲಾಂಗ್ ಬೇಕಷ್ಟೇ.
1: ಹಾಗಾದ್ರೆ ಡ್ರ್ಯಾಗನ್ ಬೋಟ್ ಗ್ರೂಪ್ ಗೇಮ್?
0: ಹೌದು.
1: ಸೇಲಿಂಗ್ ಇಂಡಿವಿಜುವಲ್ ಆಡ್ಬೋದು?
0: ಇಂಡಿವಿಜುವಲ್ ಆಡ್ಬೋದು, ಡಬಲ್ ಆಡ್ಬೋದು. ಇನ್ನ ದೊಡ್ಡ ಬೋಟ್ಸ್ಗೆ ಗ್ರೂಪ್ ಆಗುತ್ತೆ, ಲೈಕ್ 4-5 ಪೀಪಲ್ಸ್ ಇರ್ತಾರೆ.
1: 2024 ಮೈಸೂರಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಲ್ಲ, ಅದೇ ನಿಮ್ಮ ಮೊದಲ ರಾಷ್ಟ್ರ ಮಟ್ಟದ ಸ್ಪರ್ಧೆ ಆಗಿತ್ತ? ಹೇಗಿತ್ತು ಅನುಭವ ಅಲ್ಲಿ?
0: ಹಾ, ನಾನು 2024 ನಂದು ಫಸ್ಟ್ ನ್ಯಾಷನಲ್ ಆಗಿತ್ತು. ಅಲ್ಲಿ ನಾನು ಬ್ಯಾಂಗ್ಳೂರ್ದು ಫಸ್ಟ್ ಯಂಗೆಸ್ಟ್ ಗರ್ಲ್ ಆಗಿದ್ದೆ ಆ ಸೇಲಿಂಗ್ ಮಾಡಕ್ಕೆ. ನನ್ನ ಕಾಂಪಿಟೇಟರ್ಸ್ ಎಲ್ಲರೂ ಸೀನಿಯರ್ ಇದ್ರು, ನನ್ಗೆ ಫುಲ್ ನರ್ವಸ್ನೆಸ್, ನನ್ಗೆ ಫುಲ್ ಭಯ ಆಗ್ತಿತ್ತು. ಬಟ್ ನನ್ನ ಮೆಡಲ್ ಸೆಕೆಂಡ್ ಮಾಡಕ್ ಆಗಿಲ್ಲ, ಬಟ್ ಗುಡ್ ರ್ಯಾಂಕ್ ಬಂದಿದ್ದೆ.
1: ನಿನ್ನ ಸಮ ಏಜ್ ನೋರ್ ಇರ್ಲಿಲ್ಲ, ಎಲ್ಲರೂ ದೊಡ್ಡವರಿಂದ ಹೆದರಿಕೆ ಆಗಿತ್ತು. ಅದನ್ನ ಹೇಗೆ ನೀನು ಧೈರ್ಯ ತಂದ್ಕೊಂಡಿ ಅಲ್ಲಿ?
0: ನಾನು ಅನ್ಕೊಂಡೆ ಏನಾಗ್ಲಿನ ನನ್ಗೆ ಜಸ್ಟ್ ಫಿನಿಶ್ ಬೇಕು, ಫಿನಿಶ್ ಹೆಂಗನ ಮಾಡ್ಬೋದು, ನಾನು ಅಟ್ಲೀಸ್ಟ್ 1 ಮೆಂಬರ್ ಅನ್ನ ಔಟ್ ಮಾಡ್ಬೇಕು ಅಂಡ್ ಫಿನಿಶ್ ಅಷ್ಟೇ. ಅಂದ್ರೆ ನಮ್ ಫಿನಿಶ್ಗೇನು ಒಂದು ಟೈಮ್ ಇರುತ್ತೆ, ಆ ಟೈಮ್ ಲೂಪ್ ಅಲ್ಲೇ ನಾವು ಫಿನಿಶ್ ಬರ್ಬೇಕು, ಇಲ್ಲಾಂದ್ರೆ ಫಿನಿಶ್ ಇಲ್ಲ. 5 ಮಿನಿಟ್ಸ್ ಅಷ್ಟೇ. ನಾನಂದ್ರೆ ನನ್ ಒನ್ ಫ್ರೆಂಡ್ ಮಾಡಿದ್ದೆ ಅಷ್ಟೇ, ಬಟ್ ಅವ್ರು ನನ್ನ ಸೀನಿಯರ್ ಕ್ಯಾಟಗರಿಲಿ ಇದ್ರು, ನಾನೇನ್ ಮಾಡಕ್ ಆಗಿಲ್ಲ. ಬಟ್ ಅಲ್ಲಿ ಲಾಸ್ಟ್ ರೇಸ್ ಅಲ್ಲಿ ಫುಲ್ ವಿಂಡ್ ಬಂದಿತ್ತು, ಅದ್ರಲ್ಲಿ ನಾನು ರೇಸ್ ಫಿನಿಶ್ ಮಾಡಕ್ಕೆ ಲಾಸ್ಟ್ ಲೂಪ್ ಅಲ್ಲಿ ಇದ್ದೆ, ಅದ್ರಲ್ಲಿ ಫುಲ್ ವಿಂಡ್ ಆಯ್ತು, ನಾನು ಆಲ್ಮೋಸ್ಟ್ ಹ್ಯಾಂಡಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಸೊ ಐ ಕ್ಯಾಪ್ಸೈಸ್ಡ್.
1: ರಾಷ್ಟ್ರ ಮಟ್ಟದ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಿ, 4 ರಾಷ್ಟ್ರ ಮಟ್ಟದ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 2 ಚಿನ್ನದ ಪದಕವನ್ನ ಪಡೆದಿದ್ದಿ. ಇದರಲ್ಲಿ ನಿಮಗೆ ನೆನಪುಳಿಯೋ ಅಂತಹ ಯಾವ್ದಾದ್ರು ಸ್ಪರ್ಧೆ ಇದೆನಾ?
0: ಹೌದು,
1: ಅದ್ರ ಬಗ್ಗೆ ಹಂಚಿಕೊ.
0: ಹಾ, ನಂದು ಫಸ್ಟ್ ಮೆಮೊರೇಬಲ್, ಮೋಸ್ಟ್ ಮೆಮೊರೇಬಲ್ ನ್ಯಾಷನಲ್ ಯಾವ್ದಂದ್ರೆ RMSC ನ್ಯಾಷನಲ್ಸ್. ಅದರಲ್ಲಿ ನಾನು 200 ಬೋಟ್ ಮಾಡಿದ್ದೆ, ಅದ್ರಲ್ಲಿ ನಾನು ಕ್ರೂ ಇದ್ದೆ. ಅದರಲ್ಲಿ ಫುಲ್ ವಿಂಡ್ ಇತ್ತು, ನಾನು ನನ್ನ ಪಾರ್ಟ್ನರ್ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನ ಬಿಕಾಸ್ ಆಫ್ ದಟ್ ನಾವು ಎವ್ರಿ ರೇಸ್ ಅಲ್ಲಿ ಕ್ಯಾಪ್ಸೈಸ್ ಮಾಡ್ತಿದ್ರಿ. ಒನ್ ರೇಸ್ ಅಲ್ಲಿ ಮಾತ್ರ ನನ್ನ ಕ್ಯಾಪ್ಸೈಸ್ ಮಾಡಿದ್ರೆ ಅವಾಗ ನನ್ನ ಕಾಲಲ್ಲಿ ಕ್ರ್ಯಾಂಪ್ ಬಂದಿತ್ತು, ಸೊ ಐ ಸ್ಟಕ್ ಇನ್ ದ ವಾಟರ್. ನನ್ನ ಪಾರ್ಟ್ನರ್ ಹೆಂಗೋ ಒಂದು ಮಾಡ್ಬಿಟ್ಟು ಬೋಟ್ನ ಸ್ಟ್ರೇಟ್ ಮಾಡು, ಅವ್ನು ಹೇಳ್ದ ನಿನ್ನ ಬೆಸ್ಟ್ ಟ್ರೈ ಮಾಡಿ, ಲಾಸ್ಟ್ ಐತೆ ಫಿನಿಶ್ ಅಷ್ಟೇ, ಅದೇ ಲಾಸ್ಟ್ ರೇಸ್ ನೀನ್ ಫಿನಿಶ್ ಮಾಡ ಅಷ್ಟೇ ನಮ್ಗೆ ಗೋಲ್ಡ್ ಮೆಡಲ್ ಸಿಗುತ್ತಂತ ಹೇಳ್ತು. ಅದಾದ್ಮೇಲೆ

0: ನನ್ ಫುಲ್ ಎನರ್ಜಿ ಆಗ್ಬಿಟ್ಟು ನಾನು ಲಾಸ್ಟ್ ಲುಕ್ ಮಾಡಿದೆ ಅಂಡ್ ಫಿನಿಶ್.
1: ಎಲ್ಲಿ ನಡೆದಿತ್ತಿದ್ದು?
0: ಇದು KRS ಡ್ಯಾಮ್.
1: ಸೊ ಕ್ರ್ಯಾಂಪ್ಸ್ ಎಲ್ಲ ಬಂತಲ್ಲ ಕಾಲಲ್ಲಿ, ಅವಾಗ ಅನ್ಕೊಂಡ್ಯಾ ಇಲ್ಲ ನನ್ಗೆ ಸಾಕಪ್ಪ ಯಾಕಿದ ಕಾಲೆಲ್ಲ ನೋವು ಬರ್ತಾ ಇದೆ ಬೇಡ ಅಂತ ಗಿವ್ ಅಪ್ ಮಾಡ್ದ?
0: ನಾನು ಯಾವಾಗ ಗಿವ್ ಅಪ್ ಮಾಡಲ್ಲ. ಈ ಟೈಮಲ್ಲಿ ನನ್ಗೆ ಮೆಡಲ್ ಬರ್ತೈತೆ, ಯಾಕೆ ಮಿಸ್ ಮಾಡ್ಬೇಕು? ಯಾವಾಗೈತೆ ನಾನು ಡಿಮೋಟಿವೇಟ್ ಆಗ್ತೀನೋ ಅವಾಗ ನನ್ನ ಕೋಚ್ ಮಾಡ್ತೇನೆ, ಇಲ್ಲಾಂದ್ರೆ ನನ್ನ ಪಾರ್ಟ್ನರ್ ಮಾಡ್ತೇನೆ. ಯಾವಾಗೈತೆ ನಾನು ನನ್ಗೆ ನಾನೇ ಮೋಟಿವೇಟ್ ಮಾಡಕ್ ಹೋಗುತ್ತೆ, ನಾನು ಅವಾಗ ಮಾಡ್ಕೊಂತೀನಿ. ಕ್ರಿಟಿಕಲ್ ಮೂಮೆಂಟ್ ಆಗ ಮಾಡ್ಕೊಂತೀನಿ.
1: ಅಂದ್ರೆ ಅಂತ ಒಂದು ಸನ್ನಿವೇಶ ಬಂದಾಗ, ಸಮಸ್ಯೆ ಬಂದಾಗ ಅದನ್ನ ಎದುರಿಸಬೇಕು. ಸೊ ಇದೇ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇಲಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ, ಎಲ್ಲಿ ನಡೆದಿತ್ತದು? ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಜೊತೆಗೆ ಆಡುವಾಗ ಹೇಗಿತ್ತು ಅನುಭವ ಅದು?
0: ಹಾ, ಈ ಸತಿ ಇಂಡಿಯಾದು 21st ನ್ಯಾಷನಲ್ ಆಗಿತ್ತು ಚೆನ್ನೈ ಮರೀನಾ ಬೀಚ್ ಅಲ್ಲಿ. ಇನ್ನ ಅಲ್ಲಿ 8+ ಕಂಟ್ರೀಸ್ ಇಂದ ಫಾರಿನರ್ಸ್ ಬಂದಿದ್ರು. ರಷ್ಯಾ, ಐರ್ಲ್ಯಾಂಡ್, ಆಸ್ಟ್ರೇಲಿಯಾ ಬಂದಿದ್ರು, ಮಲೇಷ್ಯಾ. ನಮ್ 420 ಅಲ್ಲಿ ಯಾರು ಬಂದಿದ್ರು ಅವ್ರು ಗೊತ್ತೈತೆ.
1: ನಿನ್ನ ಏಜ್ ನೋರಿದ್ರ ಅಲ್ಲಿ?
0: ನಾನೇ ಎಲ್ಲರ್ಕನ ಯಂಗೆಸ್ಟ್ 420 ಬೋಟ್ ಅಲ್ಲಿ.
1: ಓ ಹೌದಾ?
0: ನಮ್ ಬೋಟ್ ಅಲ್ಲಿ ನೋಡಿದ್ರೆ ನಾನೇ ಯಂಗೆಸ್ಟ್. ಅಂದ್ರೆ ನಂಗೆ ಜಾಸ್ತಿ ಯಂಗ್ ಅನ್ಸುತ್ತೆ, ನನ್ನ ಹೈಟ್ ಇಲ್ಲ. ಎಲ್ಲಾರು ಹೇಳ್ತಾರೆ ನೀನ್ ಜಾಸ್ತಿ ಗ್ರೇಟ್ ಇದ್ಯಾ, ನೀನ್ ಇಷ್ಟು ಯಂಗ್ ಏಜ್ ಅಲ್ಲಿ ಅಷ್ಟು ದೊಡ್ಡ ಬೋಟ್ ಮಾಡ್ತಿದ್ಯಾ ಅಂದ್ರೆ ನನ್ಕನ 1-2 ಇಯರ್ಸ್ ಸೀನಿಯರ್. ಅವ್ರಕನ ಬೋಟ್ ಅಲ್ಲಿ ನಮ್ ಸೀನಿಯರ್ ನೋಡ್ತಾರೆ, ಸೊ ನಾನ್ ಸೀನಿಯರ್ ಆಗ್ತೀನಿ ಅವ್ರಿಗೆ. ಸೊ ಅವ್ರು ಹೇಳ್ತಾರೆ ನೀನ್ ಇಷ್ಟು ಸೀನಿಯರ್ ಇದ್ಯಾ ಇಷ್ಟು ಚಿಕ್ಕ ಏಜ್ ಅಲ್ಲಿ, ನಾನು 420 ಮಾಡ್ಬೇಕನ್ಸುತ್ತೆ ಅಂತ ಹೇಳ್ತಾರೆ.
1: ಒಂದ್ 8 ಕಂಟ್ರಿ ಅವ್ರು ಬಂದಿದ್ರು ಆಡ್ಲಿಕ್ಕೆ, ಹೇಗಿತ್ತು ಆ ಅನುಭವ ಅವರೊಟ್ಟಿಗೆ ಆಡುವಾಗ?
0: ಅವ್ರಾದ್ರೆ ಅವ್ರಿಗೆ ನಮ್ಗೆ ಡಿಫ್ರೆನ್ಸ್ ನೋಡಿದ್ರೆ ಜಮೀನ್ ಆಸಮಾನ್ ಡಿಫ್ರೆನ್ಸ್ ಇರುತ್ತೆ. ಅವರು ಓಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ವಿಂಡ್, ಅವ್ರ ಹೈಟ್, ಅವ್ರ ವೇಟ್, ಅವ್ರ ಚಿಕ್ಕ ಏಜ್ ಇಂದಾನು ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ವಿ ಕ್ಯಾನ್ ಕಂಪೇರ್ ವಿತ್ ದಮ್. ಯಾಕಂದ್ರೆ ನಾವು ಇಂಡಿಯನ್ಸ್ ಯಾವಾಗ್ಲೂ ಏನನ್ನ ಬೀಚ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಡ್ಯಾಮ್ ಅಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಲೇಕ್ ಅಲ್ಲಿ ಮಾಡ್ತೀವಿ. ಸೊ ವಿ ಕ್ಯಾನ್ ಕಂಪೇರ್ ದಮ್ ವಿತ್ ದಿಸ್.
1: ಅವರೆಲ್ಲ ಎಲ್ಲಿ ಮಾಡ್ತಾರೆ?
0: ಅವರೆಲ್ಲ ಓಷನ್ಸ್ ಅಲ್ಲಿ ಮಾಡ್ತಾರೆ. ಅವ್ರ ಯಾವ ಕಂಟ್ರಿ ಇಂದ ಬಿಲಾಂಗ್ ಮಾಡ್ತಾರೋ ಅವ್ರ ಆ ಕಂಟ್ರಿ ಎಲ್ಲ ಓಷನ್ ಹತ್ರ ಇರುತ್ತೆ. ಅಬ್ರಾಡ್ ಅಲ್ಲೆಲ್ಲ ವಿಂಡ್ ಜಾಸ್ತಿ ಇರುತ್ತೆ, ನಮ್ ಇಂಡಿಯಾ ಅಲ್ಲಿ ಅಷ್ಟು ಪ್ಲೇಸ್ ಇಲ್ಲ, ಇನ್ನ ಅಷ್ಟು ಪಾಪ್ಯುಲಾರಿಟಿ ಇಲ್ಲ ವಿಂಡ್ ಗೆ. ಅದು ಅವ್ರ ಫೇಮಸ್ ಇದೆ, ಎಲ್ಲ ಎಲ್ಲರಿಗೂ ಗೊತ್ತಿದೆ.
1: ಇತ್ತೀಚೆಗೆ ಅಂದ್ರೆ ಮಾರ್ಚ್ ನಲ್ಲಿ ನಡೆದ ಇಂಡಿಯನ್ ಸೇಲಿಂಗ್ ಲೀಗ್ ನಲ್ಲೂ ಭಾಗವಹಿಸಿದ್ರಿ, ಈ ಲೀಗ್ ಪಂದ್ಯಾವಳಿಗೆ ಹೇಗೆ ಆಯ್ಕೆ ಆದ್ರಿ?
0: ಆ ಸೇಲಿಂಗ್ ಲೀಗ್ ಅಲ್ಲಿ ಅಂದ್ರೆ 14 ಗ್ರೂಪ್ಸ್ ಇರುತ್ತೆ ಟೀಮ್ಸ್. ಅದರಲ್ಲಿ 182 ಟಾಪ್ ಸೇಲರ್ಸ್ ಇನ್ನ 52+ ಫಾರಿನರ್ಸ್ ಬಂದಿದ್ರು. ಆ ಟಾಪ್ ಸೇಲರ್ಸ್ ಇನ್ನ ಫಾರಿನರ್ಸ್ ನ ಎಲ್ಲಾರನ್ನ ಗ್ರೂಪ್ ಅಲ್ಲಿ ಟೀಮ್ಸ್ ಇದೆ ತಾನೆ, ಅವ್ರು ಸೆಲೆಕ್ಟ್ ಮಾಡ್ತಾರೆ. ಹೆಂಗೈತೆ IPL ಅಲ್ಲಿ ಸೆಲೆಕ್ಟ್ ಮಾಡ್ತಾ ತಾನೆ, ಹಂಗೆ ಟಾಪ್ ಬೆಸ್ಟ್ ಸೇಲರ್ಸ್ ನ ಎಲ್ಲ ಹೋಲ್ ವರ್ಲ್ಡ್ ಇಂದ ಬಂದಿತ್ತು. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಕ್ವಾಲಿಫೈ ಆಗಿದ್ದೆ, ಇಂಟರ್ನ್ಯಾಷನಲ್ ಆಡಿದ್ದೆ, ಸೊ ಅದಕ್ಕೆ ನಾನು ಸೆಲೆಕ್ಟ್ ಆಗಿದೆ. ಮೋಸ್ಟ್ ಆಫ್ ದ ಪೀಪಲ್ಸ್ ವೇರ್ ಆಕ್ಚುಲಿ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್, ಎಲ್ಲರೂ ಇಂಟರ್ನ್ಯಾಷನಲ್ ಆಡಿದ್ರು.
1: ಆಲ್ ಇಂಡಿಯಾದಲ್ಲಿ ನಿಂದ ಎಷ್ಟನೇ ರ್ಯಾಂಕ್ ಇದೆ ಸೇಲಿಂಗ್ ಅಲ್ಲಿ?
0: ನಾನ್ 420 ಅಲ್ಲಿ ಮೈಟ್ ಬಿ 4th ರ್ಯಾಂಕ್ ಇದ್ದೀನಿ.
1: ಸೊ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ರ್ಯಾಂಕಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಸೇಲಿಂಗ್ ಲೀಗ್ ಅಲ್ಲಿ ಭಾಗವಹಿಸಿದ್ದೆ ಅಲ್ಲ, ಆ ಅನುಭವ ಹಂಚ್ಕೋ, ಎಲ್ಲೆಲ್ಲಿ ನಡೆದಿತ್ತು, ಎಷ್ಟು ಪಂದ್ಯಾವಳಿಯಲ್ಲಿ ನೀ ಭಾಗವಹಿಸಿದ್ದೆ?
0: ಆ ಸೇಲಿಂಗ್ ಲೀಗ್ ಶಿಲಾಂಗ್ ಮೇಘಾಲಯ ಆಗಿತ್ತು, ಅಲ್ಲಿ ಉಮಯಂ ಲೇಕ್ ಆಗಿತ್ತು. ವೆದರ್ ಅಂತ ಅರ್ಥನೇ ಆಗಲ್ಲ, ಯಾವಾಗ ರೇನ್ ಬರುತ್ತೆ, ಯಾವಾಗ ವಿಂಡ್ ಹೋಗುತ್ತೆ, ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಲ್ಲ. ಅಲ್ಲಿ ವಾಟರ್ ಹತ್ರ ವಿಂಡೇ ಇರಲ್ಲ, ಸೊ ವಿಂಡ್ ಶಿಫ್ಟ್ ಜಾಸ್ತಿ ಆಗುತ್ತೆ. ಅಲ್ಲಿ ವಿಂಡ್ ಅಲ್ಲಿ ಯಾವಾಗೈತೆ ಗಸ್ಟ್ ಬರುತ್ತೆ ತಾನೆ, ಅವಾಗ 2-3 ಮಿನಿಟ್ಸ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಚೇಂಜ್.
1: ಈ ಸೇಲಿಂಗ್ ಗಾಳಿ ಬೇಕೇ ಬೇಕಾ?
0: ಹೌದು, ಗಾಳಿ ಇಲ್ಲ ಅಂದ್ರೆ ಅದು ಹೋಗಲ್ಲ.
1: ಸೊ ಅದೀಗ ಪರಿಸರದ ಮೇಲೆ ಡಿಪೆಂಡ್, ಗಾಳಿ ಬರೋದು ಹೋಗೋದು. ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ ಇದನ್ನ, ಹೇಗೆ ಅಂತ? ಒಂದ್ಸಲ ಈಗ ಪಂದ್ಯಾವಳಿ ಸ್ಟಾರ್ಟ್ ಮಾಡಿದಾಗ ಗಾಳಿ ಇಲ್ಲ ಅಂತಂದ್ರೆ ಯಾವ ರೀತಿ?
2: ಇದು ಸೇಲಿಂಗ್ ಅಲ್ಲಿ ವಿಂಡ್ ಇಸ್ ದಿ ಫೋರ್ಮೋಸ್ಟ್ ಐ ಮೀನ್ ರೋಲ್ ಪ್ಲೇಯರ್. ವಿಂಡ್ ಇಲ್ಲ ಅಂದ್ರೆ ಏನಾಗುತ್ತೆ, ಇವರು ಎರಡಕ್ಕೂ ಪ್ರಾಕ್ಟೀಸ್ ಆಗಿರುತ್ತೆ. ಒಂದು ವಿಂಡ್ ಇದ್ರೆ ಬೋಟ್ ಸ್ಪೀಡ್ ಹೋಗುತ್ತೆ, ವಿಂಡ್ ಇಲ್ಲ ಅಂದ್ರೆ ಬೋಟ್ ಸ್ಲೋ ಆಗುತ್ತೆ. ಡಿಫ್ರೆಂಟ್ ಟ್ರೈನಿಂಗ್ ಇರುತ್ತೆ,
1: ಅಂದ್ರೆ ಇವರ ಪರಿಶ್ರಮ ಜಾಸ್ತಿ ಇರುತ್ತೆ,
2: ಇವರದ್ದು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಕೋರ್ ಸ್ಟ್ರೆಂತ್ ಜಾಸ್ತಿ ಯೂಸ್ ಆಗುತ್ತೆ. ಬಿಕಾಸ್ ಇವರು ಬೋಟ್ ಇಂದ ಈಚೆ ಹೋಗ್ಬಿಟ್ಟು ಹ್ಯಾಂಗ್ ಮಾಡ್ತಾರೆ, ಜಸ್ಟ್ ಕಾಲ್ ಟೋ ಸಪೋರ್ಟ್ ಇಂದ ಇರುತ್ತೆ ಅಂಡ್ ಹಾರ್ನೆಸ್ ಇರುತ್ತೆ, ಎಂಟೈರ್ ಬಾಡಿ ಈಚೆ ಇರುತ್ತೆ. ಸೊ ಅದು ಇನ್ನು ಜಾಸ್ತಿ ಪುಲ್ ಮಾಡ್ಬೇಕಾಗುತ್ತೆ, ಇವ್ರ ಸೇಲ್ ಸ್ಟ್ರೆಂತ್ ಲೆವೆಲ್ ಜಾಸ್ತಿ ಬೇಕಾಗುತ್ತೆ ವಿಂಡ್ ಕಡಿಮೆ ಇದ್ರೆ.
1: ಈ ಲೀಗ್ ಹಂತದ ಪಂದ್ಯಾವಳಿಗಳನ್ನ ಆಡದೆಲ್ಲ ಅಲ್ಲಿ ಕ್ಯಾಶ್ ಪ್ರೈಸ್ ಏನಾದ್ರು ಇತ್ತ? ಎಷ್ಟು ಟೀಮ್ ಇದ್ವು ಅಲ್ಲಿ?
0: ಅಲ್ಲಿ 14 ಟೀಮ್ಸ್ ಇತ್ತು, ಅದರಲ್ಲಿ ಯಾರೈತೆ ಟಾಪ್ ಮೋಸ್ಟ್ 1 ಅಲ್ಲಿ ಇದ್ರೋ ಅವ್ರಿಗೆ ಲೈಕ್ 15 lakhs ಸಿಕ್ತು. ಇನ್ನ ನಾವು 9th ರ್ಯಾಂಕ್ ಬಂದಿದ್ರಿ, ನಮ್ ಟೀಮ್ 9th ರ್ಯಾಂಕ್ ಬಂತು, ಅದ್ರಲ್ಲಿ ನಮ್ಗೆ 9 lakhs ಸಿಕ್ತು.
1: ಸೊ ಎಷ್ಟು ಜನ ಇದ್ರಿ ಅದ್ರಲ್ಲಿ?
0: ನಮ್ ಟೀಮ್ ಇಂದ 5 ಪಾರ್ಟಿಸಿಪೆಂಟ್ಸ್. ಎಲ್ಲ ಬೋಟ್ ಅಲ್ಲಿ 1-1 ಇತ್ತು. ಸೊ ಅಲ್ಲಿ ಇಲ್ಕಾ 421, ಇಲ್ಕಾ 1, ಆಪ್ಟಿಮಿಸ್ಟ್ 3.
1: ಸೇಲಿಂಗ್ ಕ್ರೀಡೆಯಲ್ಲಿ ನಿನ್ ರೋಲ್ ಮಾಡೆಲ್ ಯಾರು, ಹಾಗೆ ಮುಂದಿನ ಗುರಿ ಏನಿಂದು. ಈಗ ಒಲಿಂಪಿಯನ್ ವಿಷ್ಣು ಸರವಣನ್ ಇದಾರೆ ನಮ್ಮ ಇಂಡಿಯಾದಿಂದ, ನೇತ್ರಾ ಕುಮಾರ್ ಅನ್ನು, ಕೆ ಸಿ ಗಣಪತಿ, ವರುಣ್ ಅಂತಿದ್ದಾರೆ. ಸೊ ಇವರೆಲ್ಲ ನಮ್ಮ ಇಂಡಿಯಾದ ಒಲಿಂಪಿಯನ್ಸ್ ಸೇಲಿಂಗ್ ಅಲ್ಲಿ. ಸೊ ನಿಂಗೆ ಯಾರು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಪ್ಲೇಯರ್?
0: ಒಲಿಂಪಿಕ್ ಪ್ಲೇಯರ್ ವಿಷ್ಣು ಸರವಣನ್ ನಾನು ನೋಡಿದ್ದೆ ಅವ್ರ ಜೊತೆ, ಐ ಮೆಟ್ ಹಿಮ್. ನಾನು ಅವಾಗ ಒಂದೇ ನ್ಯಾಷನಲ್ ಆಡಿದ್ದೆ, 2025 ಅಲ್ಲಿ ಮೀಟ್ ಆಗಿದ್ದೆ. ಅವರು ಬಿ ಎಸ್ ಸಿ ಬಂದಿದ್ರು. ಸೊ ಐ ಮೆಟ್ ಹಿಮ್ ದೇರ್.
1: ಏನಂದ್ರೆ ಅವರು ಅವಾಗ?
0: ನನ್ಗೆ ಅಷ್ಟು ಡೌಟ್ಸ್ ಇರ್ಲಿಲ್ಲ. ಅವ್ರು ಹೇಳಿದ್ರು, ನೀನು ಯಾವಾಗೈತೆ ದೊಡ್ಡಲಾಗ್ತಿ ಅವಾಗ ಮೈಟ್ ಬಿ ನಿಂಗೆ ವೇವ್ ಸಿಗುತ್ತೆ, ವೇವ್ ಇಂದ ನಿಂಗೆ ನೋಡಕ್ಕಾಗುತ್ತೆ, ಓಷನ್ ಅಲ್ಲಿ ಮಾಡ್ತೀಯ, ಅವಾಗ ನಿಂಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತಂತ. ಅವಾಗ ನಾನು 2025 ಅಲ್ಲಿ ಆಯ್ತು, ಈ ಇಯರ್ ನಾನು ಫೇಸ್ ಮಾಡಿದೆ ಅದು ವೇವ್ದು, ಎಷ್ಟು ದೊಡ್ಡ ದೊಡ್ಡ ವೇವ್ಸ್ ಬಂದಿತ್ತು, ಹಲ್ ಬಂದಿತ್ತು, ಎಲ್ಲ ಬಂದಿತ್ತು. ಈ ಇಯರ್ ನಾನು ಫೇಸ್ ಮಾಡಿದೆ, ಅವ್ರ ಹೇಳಿದ್ದೆಲ್ಲ ಫೇಸ್ ಮಾಡಿದೆ.
1: ಅವಾಗ ವಿಷ್ಣು ಅವರು ಹೇಳಿದ್ರಲ್ಲ, ಈಗ ನಿನ್ಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಗುರಿ ಏನಪ್ಪ ನಿಂದೀಗ ಮುಂದೆ?
0: ನನ್ ಗೋಲ್ ಇವಾಗ ಐತೆ, ನಂದು ಸೇಲಿಂಗ್ ಆಗಿದ್ರೆ ಮೈ ಪ್ಯಾಷನ್, ಬಟ್ ನನ್ನ ಫ್ಯೂಚರ್ಗೆ ನಾನು ಇನ್ನ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾನು ರೆಸ್ಲಿಂಗ್ ಹೋಗ್ತೀನಿ.
1: ಓ, ರೆಸ್ಲಿಂಗು ಕಲಿತಾ ಇದೀಯಾ. ಸೊ ಅದ್ರ ಬಗ್ಗೆ ಹೇಗೆ ನಿಮ್ಗೆ ಆಸಕ್ತಿ ಬಂತು ಕುಸ್ತಿಯಲ್ಲಿ?
0: ತ್ರೂ ಅಶ್ವಿನಿ ದೀದಿ.
2: ಸೊ ಅವ್ರನ್ನ ನೋಡಿ ಇವ್ರಿಗೆ ಸ್ವಲ್ಪ ಮೋಟಿವೇಶನ್ ಬಂತು, ಅವ್ರ ರೆಸ್ಲಿಂಗ್ ನೋಡಿ ನೋಡಿ ಓಕೆ ದಿಸ್ ಇಸ್ ಅ ಗೇಮ್ ವಿಚ್ ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ ಫ್ಯೂಚರ್. ಏನಕ್ಕಂದ್ರೆ ಸೇಲಿಂಗ್ ಅನ್ನೋದು ಒಂದು ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್, ಅಂಡ್ ಐ ಥಿಂಕ್ ಗೌರ್ಮೆಂಟ್ ಸಪೋರ್ಟು ನಮಗೆ ಇಲ್ಲ, ಅಂಡ್ ಸ್ಪಾನ್ಸರ್ಸ್ ಇಲ್ಲ. ಲಾಂಗ್ ಟೈಮಲ್ಲಿ ಇದನ್ನ ಕಂಟಿನ್ಯೂ ಮಾಡೋದು ತುಂಬ ಕಷ್ಟ. ಆಸ್ ಅನ್ ಅಡ್ವೆಂಚರ್, ಓಕೆ ಇವ್ರು ತುಂಬ ಅಡ್ವೆಂಚರ್ ಮಾಡಿದ್ದಾರೆ, ಓಷನ್ ಸೇಲಿಂಗ್ ಮಾಡಿದ್ದಾರೆ, ಸೀ ಸೇಲಿಂಗ್ ಮಾಡಿದ್ದಾರೆ, ಲೇಕ್ಸ್ ಅಲ್ಲಿ, ಡ್ಯಾಮ್ಸ್ ಅಲ್ಲಿ, ಆಲ್ಮೋಸ್ಟ್ ಐ ಥಿಂಕ್ ಇಂಡಿಯಾಲಿರೋ ಆಲ್ಮೋಸ್ಟ್ ಡ್ಯಾಮ್ಸ್ ಕವರ್ ಮಾಡ್ಕೊಂಡಿದ್ದಾರೆ, ಓಷನ್ನು ಕವರ್ ಮಾಡಿದ್ದಾರೆ. ಸೇಲಿಂಗ್ ಅಲ್ಲಿ ಇವಾಗ ಶಿ ಹಸ್ ಡನ್ ಲಾಟ್ ಆಫ್ ಥಿಂಗ್ಸ್, ತುಂಬಾನೇ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಅಂಡ್ ನೌ ಇಟ್ಸ್ ಅ ಟೈಮ್ ಶಿ ಶುಡ್ ಲರ್ನ್ ಸಮಥಿಂಗ್ ನ್ಯೂ. ಸೊ ರೆಸ್ಲಿಂಗ್ ಇಸ್ ಸಮಥಿಂಗ್ ಓಕೆ ವೇರ್ ಇಟ್ಸ್ ಎ ಸ್ಟ್ರೆಂತ್ ರಿಲೇಟೆಡ್ ಗೇಮ್. ಸ್ಟ್ರೆಂತ್ ಅಲ್ಲೂ ಸಹ ಇವಳಿಗೆ ಸ್ವಲ್ಪ ಪಾರ್ಟಿಸಿಪೇಷನ್ ಬರಬೇಕು, ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದು ಕಲಿಬೇಕು, ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲಿಬೇಕು. ಒಂದು ಫೀಮೇಲ್ ಆದ್ಮೇಲೆ ಶಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್, ಅದು ನನ್ನ ಮೇನ್ ಗೋಲ್. ಸೊ ದಟ್ ಈಸ್ ವೇರ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್ ಟು ಪ್ರಿಪೇರ್ ಹರ್ ಫಾರ್ ದ ಬೆಸ್ಟ್ ಆಫ್ ಬೆಸ್ಟ್, ಇನ್ ಬೆಸ್ಟ್ ಆಗುತ್ತೆ ಅವಳಿಗೆ, ಅದನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಟು ಗೆಟ್ ದಟ್ ಟಿಲ್ ಹರ್.
1: ಸಮನ್ವಿ, ಈಗ ನೀನು ಸೇಲಿಂಗ್ ಜೊತೆ ಜೊತೆಗೆ ಕುಸ್ತಿಯನ್ನ ಕಲಿತಾ ಇದೀಯಾ, ಎರಡೂ ಕ್ರೀಡೆಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತಿದೆ ನಾನು ನಿನ್ಗೆ?
0: ನಾನು ಅಂದ್ರೆ ಸೇಲಿಂಗ್ ಆದ್ರೆ ನಾನು 1 ಇಯರ್ ಅಲ್ಲಿ ಅಟ್ಲೀಸ್ಟ್ ಮೈಟ್ ಬಿ ನಿನ್ 1 or 2 ನ್ಯಾಷನಲ್ಸ್ ಆಡ್ಬೋದು, ಆರ್ ಮೈಟ್ ನಾಟ್ ಆಡಲ್ಲ. ಬಟ್ ನನ್ಗೆ ಇವಾಗ ಮೇನ್ ಗೋಲ್ ಐತೆ, ನಾನು ರೆಸ್ಲಿಂಗ್ ಮಾಡ್ತೀನಿ.
1: ರೆಸ್ಲಿಂಗ್ ಬಹಳಷ್ಟು ಟೂರ್ನಮೆಂಟ್ ಗಳು ನಡೀತಾ ಇರ್ತದೆ, ಬೇರೆ ಬೇರೆ ಕಡೆ ನಡೀತಾ ಇರ್ತದೆ, ಹಾಗಾಗಿ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ ನಿಮ್ಗೆ. ಯಾವ್ದು ಮಟ್ಟಿ ಕುಸ್ತಿ ಕಲಿತಾ ಇದೀಯಾ? ಮ್ಯಾಟ್?
0: ಮ್ಯಾಟ್.
1: ಅಶ್ವಿನಿ ಅವರೇ, ನಿಮ್ಮ ಮಗಳ ಬಗ್ಗೆ ನೀವೇನ್ ಕನಸು ಕಂಡಿದ್ದೀರಾ?
2: ಒಂದು ನಾನು ಇವ್ರದ್ರಲ್ಲಿ ಅಬ್ಸರ್ವ್ ಮಾಡಿದ್ದು ಏನಂದ್ರೆ, ಶಿ ಇಸ್ ವೆರಿ ಸೆಲ್ಫ್ ಮೋಟಿವೇಟೆಡ್. ಅವ್ರಿಗೆ ನಾನು ಪುಷ್ ಮಾಡೋ ಅವಶ್ಯಕತೆ ಇರಲ್ಲ. ಆಲ್ ದಟ್ ನನಗೆ ಮಾಡಬೇಕಾಗಿರೋದು ಓನ್ಲಿ 3 ಥಿಂಗ್ಸ್, ಸಪೋರ್ಟಿಂಗ್ ಹರ್ ಡ್ರೀಮ್ಸ್, ಅವ್ರಿಗೆ ಮೋಟಿವೇಶನ್ ಮಾಡೋದು ಅವ್ರ ಡೌನ್ ಅಲ್ಲಿ ಇದ್ದಾಗ, ಆಮೇಲೆ ಅವ್ರಿಗೆ ಅವಾಗವಾಗ ಚಿನ್ನ ಪುಟ್ಟ ಕನ್ಫ್ಯೂಷನ್ಸ್ ಬರ್ತಾ ಇರುತ್ತೆ. ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಅವ್ರಿಗೆ ಅದು ಒಂದು ಪುಷ್ ಅನ್ನೋದು ಬೇಕಾಗಿರುತ್ತೆ. ಹೋಗೋ ಮುಂಚೆ ಅವ್ರು ನನಗೆ ಏನ್ ಕೇಳ್ತಾರಂದ್ರೆ, ಬಿಟ್ಟು ಮಮ್ಮಿ ಇಫ್ ಐ ಡೋಂಟ್ ಗೆಟ್ ಮೆಡಲ್ ವಿಲ್ ಯು ಬಿ ಅಪ್ಸೆಟ್? ಒಂದೇ ಕ್ವೆಶನ್ ನನ್ಗೆ ಅವ್ರು ಕೇಳೋದು. ದೆನ್ ಐ ಸೆಡ್ ಫರ್ಗೆಟ್ ಅಬೌಟ್ ವಾಟ್ ಯು ಗೆಟ್, ಓಕೆ ವಾಟ್ ಈಸ್ ಅ ರಿಸಲ್ಟ್, ಫರ್ಗೆಟ್ ಅಬೌಟ್ ಇಟ್, ಹೋಗ್ಬಿಟ್ಟು ಈವೆಂಟ್ ಎಂಜಾಯ್ ಮಾಡ್ಕೊಂಬ ಅಷ್ಟೇ. ವಾಟ್ ಎವರ್ ರಿಸಲ್ಟ್ ದಟ್ ಇಸ್ ಸೆಕೆಂಡ್ರಿ, ರಿಸಲ್ಟ್ ಮೇಲೆ ಏನು ನನ್ಗೆ ಡಿಪೆಂಡ್ ಆಗಲ್ಲ. ಡಿಡ್ ಯು ಗೋ ದೇರ್, ನೀನ್ 100% ಅಲ್ಲಿ ಕೊಟ್ಟಿಯಾ, ಅಂಡ್ ವಾಟ್ ಎವರ್ ರಿಸಲ್ಟ್ ದಟ್ ಇಸ್ ಸೆಕೆಂಡ್ರಿ. ಸೊ ದಟ್ ವೇ ಶಿ ಇಸ್ ಸೆಲ್ಫ್ ಮೋಟಿವೇಟೆಡ್. ಅವಾಗ ಅವಾಗ ಸ್ವಲ್ಪ ಸ್ಟಕ್ ಆಗ್ತಾರೆ, ಅವಾಗ ಪುಷ್ ಮಾಡ್ಬೇಕಾಗುತ್ತೆ, ಆರ್ ಎಲ್ಸ್ ಶಿ ಇಸ್ ಡೂಯಿಂಗ್ ಗುಡ್. ಅಂಡ್ ಡ್ರೀಮ್ ಅನ್ನೋದು ಏನಿಲ್ಲ ನನಗೆ, ವಾಟ್ ಎವರ್ ಹರ್ ಡ್ರೀಮ್ಸ್ ಐ ವಿಲ್ ಸಪೋರ್ಟ್ ಹರ್ ಟು ಅಚೀವ್ ಹರ್ ಡ್ರೀಮ್ಸ್. ಅವಳಿಗೆ ಏನು ಗೋಲ್ ಹಾಕಿಲ್ಲ ಇವಾಗವರೆಗೂ, ಆ್ಯಂಡ್ ಮುಂದೇನೂ ಹಾಕಲ್ಲ, ಬಿಕಾಸ್ ಶೀ ಇಸ್ ವೆರಿ ಕ್ಲಿಯರ್ ವಿತ್ ಹರ್ ಗೋಲ್ಸ್. ಅವ್ರಿಗೆ ಏನಾಗಬೇಕು, ಏನು ಅಚೀವ್ ಮಾಡಬೇಕು. ಶಿ ಆ್ಯಕ್ಚುಲಿ ಹ್ಯಾಸ್ ಎ ಡ್ರೀಮ್ ಆಫ್ ಬಿಕಮಿಂಗ್ ಎನ್ ಆರ್ಮಿ ಆಫೀಸರ್, ಡಿಫೆನ್ಸ್ ಆಫೀಸರ್. ಸೊ ಮೈ ರೆಸ್ಪಾನ್ಸಿಬಿಲಿಟಿ ಇಸ್ ಓಕೆ, ಅವ್ರಿಗೆ ಅದು ರೋಡ್ ಮ್ಯಾಪ್ ನೋಡ್ಸೋದು. ಇವ್ರ ಡ್ರೀಮ್ ಇದೆ, ಓಕೆ ಅದು ಶೋ ಯು ದ ರೋಡ್ ಮ್ಯಾಪ್. ಅವ್ರಿಗಿಂತ ಜಾಸ್ತಿ ನಾನೇ ರಿಸರ್ಚ್ ಮಾಡ್ತಾ ಇರ್ತೀನಿ, ಓಕೆ ಇವಳಿಗೆ ಏನೇನು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು, ಏನೇನು ಬುಕ್ಸ್ ಇವಾಗಿಂದನೇ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ. ಇವರು ಅಷ್ಟೇ ಸೇಲಿಂಗ್ ಹೇಳಿದ್ರು, ಓಕೆ ಗೋ ಫಾರ್ ಇಟ್, ನಿಮಗೆ ಸೇಲಿಂಗ್ ಇಷ್ಟನಾ, ಸರಿ. ಆಮೇಲೆ ನಾನು ಸೇಲಿಂಗ್ ಬಗ್ಗೆ ಇವಳಕ್ಕಿಂತ ಜಾಸ್ತಿ ನಾನು ಓದ್ತಿದ್ದೆ ಸೇಲಿಂಗ್ ಬಗ್ಗೆ, ಓಕೆ ಸೇಲಿಂಗ್ ಏನಿದೆ, ಏನ್ ಸ್ಪೋರ್ಟ್ಸ್ ಇದೆ, ಏನೇನು ಕ್ಯಾಟಗರಿ ಇದೆ. ಫಾರ್ ಎಕ್ಸಾಂಪಲ್, ಇವಳಿಗೆ ನಾನು ಏನೇನು ವರ್ಕ್ಔಟ್ ಮಾಡಿಸ್ಬೇಕು, ಓ ಇವಳಿಗೆ ಕೋರ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆರ್ಮ್ ಸ್ಟ್ರೆಂತ್ ಜಾಸ್ತಿ ಬೇಕು, ಆ ಪ್ರಿಪರೇಷನ್ ಅನ್ನು ಇವಳಿಗೆ ಏನು ಆಸೆನೋ ಅದ್ರ ಪ್ರಕಾರ ನಾನು ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡಿರ್ತೀನಿ.
1: ಹಾಗೆ ಆ ರೀತಿ ನಿಮ್ಮ ಮಗಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದೀರಾ?
2: ಎನ್ಕರೇಜ್ಮೆಂಟ್ ಆಲ್ವೇಸ್ ದೇರ್ ಫ್ರಮ್ ಮೈ ಎಂಡ್. ಏನಂದ್ರೆ, ಓಕೆ ಎನಿವೇರ್ ಇಫ್ ಶಿ ಗೋಸ್ ರಾಂಗ್, ಅಲ್ಲಿ ಒಂದ್ ಸ್ವಲ್ಪ ಗೈಡೆನ್ಸ್ ಕೊಟ್ಟಿರ್ತೀನಿ, ಬಟ್ ಐ ಡೋಂಟ್ ಅವ್ರ ಆಸೆಗೆ ನಾನು ಯಾವತ್ತು ಬ್ಲಾಕೇಜ್ ಆಗಿ ಅಂತೂ ನಿಂತ್ಕೊಳಲ್ಲ.
1: ಒಳ್ಳೇದು, ಪುಟಾಣಿ ಸಮನ್ವಿ, ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ.

0: ಕೊಂಡಿರಿ, ಧನ್ಯವಾದ. ಹಾಗೆ ಅಶ್ವಿನಿ ಮೇಡಮ್ ನಿಮಗೂ ಕೂಡ ಧನ್ಯವಾದ.
1: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
2: ಥ್ಯಾಂಕ್ ಯು.
3: ಅಂತಾರಾಷ್ಟ್ರೀಯ ಮಟ್ಟದ ಸೇಲಿಂಗ್ ಮತ್ತು ಡ್ರಾಗನ್ ಬೋಟ್ ಕ್ರೀಡಾಪಟು ಸಮನ್ವಿ ಹಾಗೂ ಪಾಲಕರಾದ ಅಶ್ವಿನಿ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಈಗ ಸಮಯ 10 ಗಂಟೆ. ಈಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮ ಅಲಿ ಅಕ್ಬರ್ ಖಾನ್ ಅವರಿಂದ ಸರೋದ್ ವಾದನವನ್ನು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಮಂಜಿಲ್ ಚಿತ್ರದ ಗೀತೆಯನ್ನು, ಗಾಯಕರು ಕಿಶೋರ್ ಕುಮಾರ್. ಈ ಗೀತೆಗೆ ಸಂಗೀತ ನೀಡಿದರೆ ಆರ್ ಡಿ ಬರ್ಮನ್, ಸಾಹಿತ್ಯ ಯೋಗೇಶ್.

ಈಗ ಕೇಳಿ ಕುಮಾರ್ ಶಾನು ಹಾಗೂ ಸಾಧನಾ ಸರ್ಗಮ್ ಇವರ ಧ್ವನಿಯಲ್ಲಿ ದೀವಾನ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್, ಸಾಹಿತ್ಯ ಸಮೀರ್.

ಈಗ ಕೇಳಿ ಕಿಶೋರ್ ಕುಮಾರಿಯವರ ಧ್ವನಿಯಲ್ಲಿ ಕುದುರತ್ ಚಿತ್ರದ ಗೀತೆಯನ್ನು, ಆರ್ ಡಿ ಬರ್ಮನ್ ಅವರ ಸಂಗೀತ, ಮಜ್ರೂಮ್ ಅವರ ಸಾಹಿತ್ಯ.

ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ ಯಾದೋಂಕಿ ಬಾರಾತ್ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್, ಸಾಹಿತ್ಯ ಮಜರೂಮ್ ಸುಲ್ತಾನ್ ಪುರಿ.

ಈಗ ಕೇಳಿ ಮೊಹಮ್ಮದ್ ರಫಿ ಇವರ ಧ್ವನಿಯಲ್ಲಿ ದೋ ರಾಸ್ತೆ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್, ಸಾಹಿತ್ಯ ಆನಂದ್ ಭಕ್ಷಿ.

ಈಗ ಕೇಳಿ ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌಡ್ವಾಲ್ ಇವರ ಧ್ವನಿಯಲ್ಲಿ ದಿಲ್ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಆನಂದ್ ಮಿಲನ್, ಸಾಹಿತ್ಯ ಸಮೀರ್.

ಈಗ ಕೇಳಿ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಇವರ ಧ್ವನಿಯಲ್ಲಿ ಹಮ್ ಜೋಲಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್, ಸಾಹಿತ್ಯ ಆನಂದ್ ಭಕ್ಷಿ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: necessary. Foreign Minister of the Islamic Republic of Iran, Sayyed Abbas Araghchi, arrived in New Delhi this evening to participate in the meeting of the foreign ministers of the BRICS member country. In IPL cricket, Kolkata Knight Riders have set a target of 193 runs for Royal Challengers Bengaluru and Raipur. In reply, RCB were 71 for 1 in 7.1 overs when reports last came in. Put into bat first, Kolkata Knight Riders posted 192 for 4 in the stipulated 20 overs. Earlier, Royal Challengers Bengaluru won the toss and elected to field after rain and a wet outfield delayed the start of the match. In weightlifting, India's Gyaneshwari Yadav bagged 2 medals, a silver and a bronze at the Asian Senior Championship in Gandhinagar today. And that is the end of this news bulletin.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ. 6:35 ದೇಶಭಕ್ತಿ ಗೀತೆ. 6:40 ರೈತರಿಗೆ ಸಲಹೆ. 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ವಚನ ಗಾಯನ. 9:00 ಪ್ರಕಟಣೆಗಳು. 9:30 ಮೇಘ ಸಂದೇಶ. ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಇನ್ನು 10:32 12:00 ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಯೋಜನೆಯನ್ನು ಮಾಹಿತಿಯನ್ನು ಕೇಳುವಿರಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ. ಗಾಯಕರ ಜೊತೆ ಬದುಕಿನ ಕಥೆ ಭಾಗವಹಿಸುತ್ತಾರೆ ರಾಯಚೂರಿನ ಗಾಯಕಿ ಪ್ರಭಾ ಕೆವಿ. 6:10 ಪ್ರಕಟಣೆಗಳು. 6:15 ವಚನ ಗಾಯನ ಕಾರ್ಯಕ್ರಮ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಬೀಜ ಪರೀಕ್ಷೆಯ ಮಹತ್ವ ಮತ್ತು ವಿಧಾನ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ ಎನ್ಎಂ ಅವರೊಂದಿಗೆ ಸಂದರ್ಶನ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 8:30 ಜಾನಪದ ಸಂಗೀತ ಕಾರ್ಯಕ್ರಮ. ರಾತ್ರಿ 9:15 ಭಾವಗೀತೆಗಳು. 9:30 ನಾಟಕ ಆ ಒಂದು ರಾತ್ರಿ. ರಚನೆ ಭಾರತಿ ಪ್ರಿಯ. ನಿರ್ಮಾಣ ರಘುಪತಿ ಹೆಗಡೆ. 10:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವರಿ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:11. ಇಲ್ಲಿಗೆ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತದೆ. ಮತ್ತೆ ನಾಳೆ ಎಂದಿನಂತೆ ಬೆಳಗ್ಗೆ 5:55 ಬೆಳಗಿನ ಪ್ರಸಾರ ಕಾರ್ಯ ಆರಂಭವಾಗುತ್ತದೆ. ಅಲ್ಲಿಯವರೆಗೆ ಜಯಶ್ರೀ ಹಂಡೆದ್ಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.